ಆಕಾಶವಾಣಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ಪಂಚಾಂಗ ಶಕವರ್ಷ 1948 ಶ್ರಾವಣ 28, ಅಂದರೆ 2026ನೆಯ ಇಸ್ವಿಯ ಆಗಸ್ಟ್ ತಿಂಗಳ 19ನೇ ತಾರೀಕಿನ ಶುಭ ಪ್ರದಾಯಕವಾದಂತಹ ಬುಧವಾರದ ಮುಂಜಾನೆಯ ಸಮಯದಲ್ಲಿ ನಾವಿದ್ದೀವಿ. ಇಂದಿನ ದಿನ ನಿಮ್ಮೆಲ್ಲರ ಪಾಲಿಗೂ ಕೂಡ ಮಂಗಳದಾಯಕವಾಗಿರಲಿ ಅಂತ ಆಶಿಸುತ್ತಾ ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?

0: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡು ಕೇಳಬೇಕು ಅನ್ನಿಸ್ತಾ ಇದೆ. ಆದರೆ ಹಾಡು ಕೇಳಕ್ಕೇನು ಮಾಡಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
2: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡು ಕೇಳೋಕೆ ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
0: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
3: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 6:11 ಹೊತ್ತಿನಲ್ಲಿ ಸ್ನೇಹಿತರೆ, ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ಆರ್ಜೆ ಅಶ್ವಥ ಮಲ್ನಾಡ್. ಇಂದಿನ ದಿನ ನಿಮ್ಮೆಲ್ಲರ ಪಾಲಿಗೂ ಕೂಡ ಮಂಗಳದಾಯಕವಾಗಿರಲಿ, ಯಾವುದೇ ರೀತಿಯಾದಂತಹ ವಿಘ್ನ ಭಯಗಳು ಬಾಧೆಗಳು ಬಾಧಿಸದೇ ಇರಲಿ ಅಂತ ವಿಘ್ನವನ್ನು ನಿವಾರಿಸುವಂತಹ ವಿನಾಯಕನನ್ನು ಪ್ರಾರ್ಥಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಆರಂಭವನ್ನು ನೀಡೋಣ.

ಮುಂಜಾನೆಯ ಸಮಯದಲ್ಲಿ ಈ ರೀತಿ ಭಕ್ತಿ ಪ್ರಧಾನವಾದಂತಹ ಗೀತೆಗಳನ್ನ ಕೇಳ್ತಾ ನಮ್ಮ ದಿನವನ್ನು ಆರಂಭಿಸಿದಾಗ ದಿನಕ್ಕೆ ಒಂದು ದೈವಿಕ ಕಳೆ ಅನ್ನೋದು ಬರುತ್ತೆ. ಇನ್ನೇನು ಮಹಾಲಕ್ಷ್ಮಿ ವ್ರತ ಹತ್ತಿರದಲ್ಲೇ ಇದೆ. ಹೀಗಿರಬೇಕಾದ್ರೆ ಎಲ್ಲರೂ ಕೂಡ ಮನೆಯ ಕ್ಲೀನಿಂಗಲ್ಲಾಗಿರಬಹುದು ಅಥವಾ ವಸ್ತುಗಳನ್ನ ಜೋಡಿಸ್ಕೊಳ್ಳೋಂಥದ್ದು, ಈ ವಸ್ತು ಇದೆಯಾ, ಡೆಕೊರೇಷನ್ ಈ ರೀತಿ ಮಾಡಬೇಕು, ಈ ಸಲ ಅಮ್ಮನವ್ರನ್ನ ಬಹಳ ಚೆನ್ನಾಗಿ ಕೂರಿಸ್ಬೇಕು, ಈ ರೀತಿ ಏನೆಲ್ಲ ಯೋಚನೆಗಳು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತಲ್ವಾ. ಇನ್ನೇನು ಬುಧವಾರ ಗುರುವಾರ ಫುಲ್ ಬ್ಯುಸಿಯಾಗಿರ್ತೀವಿ, ಶುಕ್ರವಾರ ಸಂಭ್ರಮದಿಂದ ಹಬ್ಬವನ್ನು ಆಚರಿಸ್ತೀವಿ ಅಂತ ಹೇಳ್ತಾ ಒಂದು ದಿನ ಹಬ್ಬ ರೀ, ಅಥವಾ ಹೆಚ್ಚಂದರೆ 3 ದಿನ ಇಲ್ಲ 5 ದಿನ ಇಟ್ಟಿರಬಹುದು ನಾವು ಮನೇಲಿ ವರಮಹಾಲಕ್ಷ್ಮಿಯನ್ನು. ಆದರೆ ಕ್ಲೀನಿಂಗ್ ಪ್ರೋಸೆಸ್ ಅನ್ನೋದು ತಿಂಗಳಾನುಗಟ್ಟಲೆಯಿಂದ ಮಾಡುವಂಥದ್ದು, ಶುದ್ಧೀಕರಿಸುವಂಥದ್ದು, ಮನೆಯ ಶುದ್ಧ ಮಾಡೋದ್ರ ಜೊತೆಗೆ ಮನಸ್ಸು ಕೂಡ ಶುದ್ಧವಾಗಿ ಇರಬೇಕು ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಕರುನಾಡಿನ ಹೆಮ್ಮೆ, ಕರುನಾಡಿನ ನಾಡದೇವತೆ ತಾಯಿ ಶ್ರೀ ಚಾಮುಂಡೇಶ್ವರಿ, ಅವಳ ಕುರಿತಾದಂತಹ, ನಮ್ಮ ಬೆಟ್ಟದ ತಾಯಿಯ ಕುರಿತಾದಂತಹ ಸಮುದ್ರ ಗೀತೆಯನ್ನು ಕೇಳಿದ್ರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ. ನಾವೆಲ್ಲರೂ ಚಿಕ್ಕ ವಯಸ್ಸಿಂದ ಬಾಲ್ಯದಿಂದ ಎಷ್ಟು ಬಾರಿ ಹಾಡನ್ನು ಕೇಳಿದ್ದೀವಲ್ಲ, ಕೇಳಿದಾಗೆಲ್ಲ ಒಂದೇ ರೀತಿಯಾದಂತಹ ಅನುಭವ ಆಗೋದು, ಆ ತಾಯಿಯ ದಿವ್ಯ ರೂಪವನ್ನು ಕಣ್ತುಂಬಿಕೊಳ್ಳುವಂತಹ ಅನುಭವವಾಗುತ್ತೆ. ಇದೇ ರೀತಿ ಭಕ್ತಿ ಪ್ರಾಧಾನ್ಯತೆ ಇರುವಂತಹ ಗೀತೆಗಳನ್ನ ಕೇಳ್ತಾ ಸಾಗೋಣ ನಿಮ್ಮ ಮೆಚ್ಚಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ಜೆ ಅಶ್ವಿತಾ ಮಲ್ನಾಡ್. ಇದೀಗ ಸೇವಕನ ಮಾಡು ಅನ್ನುವಂತಹ ಸೊಗಸಾದ ಗೀತೆಯನ್ನು ಕೇಳಿ. ಮಾರುತಿ ಸೇವೆಯ ಶರಣಾಗತಿಯ ಸಾತ್ವಿಕತೆಯ ಸಂಕೇತ. ತನ್ನ ಪ್ರಭು ಶ್ರೀರಾಮನ ಮೇಲೆ ತನಗಿದ್ದಂತಹ ಅಪಾರವಾದಂತಹ ಭಕ್ತಿಯಿಂದ, ಆ ಭಾವದಿಂದ ತಾನೇ ಭಗವಂತನಾದಂತಹ ಈ ವಿಶಿಷ್ಟವಾದಂತಹ ಮಾರುತಿಯನ್ನು ನೆನೀತಾ, ಆತನಲ್ಲಿರುವಂತಹ ಆ ಸೇವಾ ಮನೋಭಾವನೆಯನ್ನು ನಾವು ಕೂಡ ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಗೀತೆಯನ್ನು ಕೇಳಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಬಸವಣ್ಣನವರ ಅದ್ಭುತವಾದಂತಹ ವಚನ, ದಯವಿಲ್ಲದ ಧರ್ಮ ಯಾವುದಯ್ಯ? ದಯವಿರಬೇಕು ಸಕಲ ಜೀವಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಮ ದೇವನಂತಲ್ಲ ದೊಲ್ಲನಯ್ಯ. ಇಂತಹ ಸೊಗಸಾದಂತಹ ಅರ್ಥ ಇದೆ. ಕಂಪ್ಯಾಷನ್, ದಯೆ ಅನ್ನೋದು ಪ್ರತಿಯೊಬ್ಬರಲ್ಲೂ, ಪ್ರತಿಯೊಂದು ಜೀವಿಯಲ್ಲೂ ಇರಬೇಕು ಅನ್ನುವಂತಹ ಉತ್ತಮವಾದಂತಹ ತತ್ವವನ್ನು ಸಾರುವಂತಹ ವಚನವೊಂದನ್ನು ಕೇಳಿದ್ರಿ. MM ಕೀರವಾಣಿರವರ ಧ್ವನಿಯಲ್ಲಿ ಕಲ್ಲರಡಿ ಹೂವಾಗಿ ಈ ಚಿತ್ರದಿಂದ ಮತ್ತೊಂದು ಸೊಗಸಾದ ಗೀತೆ ನಿಮಗೋಸ್ಕರ ಕಾಯ್ತಾ ಇದೆ. ಜೊತೆಗೆ ನಿಮ್ಮ ಸಂದೇಶಗಳನ್ನು ಕೂಡ ಬಂದಿದೆ. ಖಂಡಿತ ಎಲ್ಲ ಸಂದೇಶವನ್ನು ಓದ್ತೀವಿ, ಆದರೆ ಈ ಗೀತೆಗಳ ನಂತರ.

ನಮಗೆ ಸಂದೇಶ ಬಂದಿದೆ, ನುಡಿಯೇ ನಾಲಿಗೆ ಸಾಲದು ಅಂತ. ನಿಜವಾಗ್ಲೂ ಅಲ್ವಾ ಅಂತ ಅನುಭವ ಆಗುತ್ತೆ. ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿ, ನಮಗೆ ಕಾರ್ಯಕ್ರಮ ಬಹಳ ಇಷ್ಟ ಆಯಿತು, ಅದರಲ್ಲೂ ಅಣ್ಣವರ ಹಾಡಿಗೆ ಸರಿಸಾಟಿನೇ ಇಲ್ಲ ಮೇಡಮ್ ಅಂತ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಹನುಮಂತೇಗೌಡ ಹ್ಯಾಡ್ಲಿಯಿಂದ ಸಂದೇಶ ಕಳಿಸಿದರೆ, ಮುರುಕಿ ಭಾವಿಯಿಂದ ಸೋಮಪ್ಪ ಮಲ್ಲಾರಿ ನಮಗೆ ಮೆಸೇಜ್ ಮಾಡಿದ್ದಾರೆ. ಹರೀಶ್ ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಭೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ, ಸುಜಾತ ಅರ್ಗಣೇಶ್ ಲಿಖಿತೆ ಯತೀಶ್ ಅಜಯ್ ಲೀಲಾ ಪೂಜಾ ವಿಸ್ಮಯ ಪೂರ್ವಿಕ್ ವಿಮರ್ಶ್ ರಾಜಾಜಿನಗರದಿಂದ, ಕಿಷ್ಕಿಂದ ನಗರದ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ಅವರು ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿದಂತಹ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷವಾದಂತಹ ನಾದಾರ್ಚನೆ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದಾದ ನಂತರ ಸರಿಯಾಗಿ 6:50 ಪ್ರಸಾರವಾಗಲಿದೆ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ. ನಮ್ಮ ಕನ್ನಡ ಸಾಹಿತ್ಯ ಲೋಕದ ಅಪರೂಪದ ರತ್ನಗಳ ಕುರಿತಾಗಿರುವಂತಹ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ ಪರಮಾತ್ಮನ

0: ಆಕಾಶವಾಣಿ
1: ಆಯಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು
1: ಆರಿ

0: ಬರಹಗಾರರು, ರಂಗಭೂಮಿ ತಜ್ಞರು, ವಿಮರ್ಶಕರು, ಅಭಿನಯವನ್ನೂ ಮಾಡ್ತಾ ಇದ್ದವರು ಜಾಗೀರ್ದಾರ್ ಕುಟುಂಬ ಕಾಳಿದಾಸನ ಮೇಲೆ ವಿಮರ್ಶಾ ಗ್ರಂಥವನ್ನು ಬರೆದು ಸಾಹಿತ್ಯ ಸೇವೆಗೆ ಪದ್ಮಭೂಷಣ ಪಡೆದವರು. ಆದ್ಯ ರಂಗಾಚಾರ್ಯ ಶ್ರೀರಂಗರು ಕಲೆಯ ಅನೇಕ ಪ್ರಕಾರಗಳಿಗೆ ಆದ್ಯರಾದವರು. ಭಾಷಾಶಾಸ್ತ್ರವನ್ನೂ ಓದಿದವರು. ಆದ್ಯ ರಂಗಾಚಾರ್ಯ ಶ್ರೀರಂಗರು.
1: ನಾನು ಬಿಜಾಪುರ ಜಿಲ್ಲೆಯೊಳಗೆ ಇಂಡಿ ತಾಲೂಕಿನಲ್ಲಿ ಅಗರಕೇಡಂತ ಹಳ್ಳಿ ಒಳಗೆ ಜನ್ಮ ತಾಳಿದ್ದು. ಅದು ಹಿರೇಹಳ್ಳಿ ಅಂತೇಳಿದ್ರೆ ಅದಕ್ಕೆ ಅಗರಕೇಟಗ ಅನ್ನೋ ಸಂಸ್ಕೃತ ಶಬ್ದ ಏನದ ಅದು ಕನ್ನಡದಲ್ಲಿ ಅಗರಕೇಡ ಅಂತಾಯಿತು. ಆಮೇಲೆ ಅಲ್ಲೇ ಕನ್ನಡ ಕಲಿತು ಬಿಜಾಪುರಕ್ಕೆ ಹೋಗಿ ಹೈಸ್ಕೂಲ್ನಲ್ಲಿ ಇಂಗ್ಲೀಷ್ ಕಲಿತು ಪೂನ ಡೆಕ್ಕನ್ ಕಾಲೇಜಿನಲ್ಲಿ ಸಂಸ್ಕೃತ ಮುಖ್ಯ ವಿಷಯ ತಕ್ಕೊಂಡು ಬಿ ಎ ಡಿಗ್ರಿ ತಕ್ಕೊಂಡು ಆಮೇಲೆ ಇಂಗ್ಲೆಂಡಕ್ಕೆ ಹೋದೆ. ಮೊದಲಿನಿಂದಲೂ ನಾನು ಯಾವಾಗಲೂ ಮೊದಲಿನ ವರ್ಗದಲ್ಲೇ ಪಾಸ್ ಆಗುತ್ತಿದ್ದರಿಂದ ನಮ್ಮ ತಂದೆ ಏನೋ ಆಶೆ ಮಗ ಐ ಸಿ ಎಸ್ ಆಗಬಹುದು ಅಂತ ಕಳಿಸಿಕೊಟ್ರು. ನಾನು ಹೋದೆ, 3 ವರ್ಷ ಇದ್ದೆ. ಅನೇಕ ಕಾರಣಗಳಿಗಾಗಿ ಮತ್ತು ನನ್ನ ಸ್ವಭಾವಕ್ಕಾಗಿ ಐ ಸಿ ಎಸ್ ಆಗಲಾರದೆ ಲಂಡನ್ನಿನ ಸ್ಕೂಲ್ ಆಫ್ ಓರಿಯೆಂಟಲ್ ಸ್ಟಡೀಸ್ನಲ್ಲಿ ಭಾಷಾಶಾಸ್ತ್ರ ಕಲಿತು ಎಂ ಎ ಪದವಿ ಅದರಲ್ಲಿ ಪಡ್ಕೊಂಡೆ. ಆಮೇಲೆ ಇಲ್ಲಿ ತಿರುಗಿ ಬಂದು ಧಾರವಾಡದ ಕರ್ನಾಟಕ ಕಾಲೇಜಲ್ಲಿ ಸಂಸ್ಕೃತ ಪ್ರಾಧ್ಯಾಪಕ ಆದೆ. 19 ವರ್ಷ ಕೆಲಸ ಮಾಡಿದೆ. ಆಮೇಲೆ ಒಂದು ಪರಿಸ್ಥಿತಿ ಉದ್ಭವಿಸ್ತು, ಅದು ನನ್ನ ಸ್ವಭಾವಕ್ಕೆ ಸಹನೆ ಆಗಲಾರದೆ ಅದನ್ನು ಪ್ರತಿಭಟಿಸಿ ನಾನು ರಾಜೀನಾಮೆ ಕೊಟ್ಟೆ. ನಾನು ರಾಜೀನಾಮೆ ಕೊಟ್ಟ ಕೂಡಲೇ ಈ ಜಾಗೀರ್ದಾರ್ ಅನ್ನೋ ಹೆಸರಿಗೆ ಸರ್ಕಾರಿ ನೌಕರಿ ಕಲಂಕಲ ಇದೆ, ಬೇಡ ಬೇಡ, ಆದ್ದರಿಂದ ಮೂಲ ಮಂತ್ರದ ಹೆಸರು ತಗೊಳ್ಳೋಣ ಅಂತ ಆದ್ಯ ಅಂತ ಹೆಸರಾಗಿ ಉಳದೆ. ನಾನು 14 ವರ್ಷದವರಿದ್ದಾಗ ನಮ್ಮ ತಾಯಿ ತೀರ್ಕೊಂಡ ಮೇಲೆ ನಾನು ಭಾಳ ಒಂಟಿಗೆ ಅಂತ ಅನ್ನಿಸಿಕೊಂಡು ಪುಸ್ತಕ ಓದ್ತಿದ್ದೆ. ಆಗ ಮಹಾಭಾರತ ಓದ್ತಿದ್ದೆ. ಮಹಾಭಾರತದ ಸಂಭಾಷಣೆ ಶೈಲಿ ಮತ್ತು ಕಥನ ಶೈಲಿ ಎರಡೂ ನನಗೆ ಬಹಳ ಮೆಚ್ಚುಗೆ ಆಯಿತು. ಇವತ್ತಿಗೂ ನನಗೆ ಬರೀಲಿಕ್ಕೆ ಮೊದಲನೇ ಪ್ರೇರಣೆ ಅಂದರೆ ಮಹಾಭಾರತ ಅಭ್ಯಾಸ ಅಂತ ಹೇಳ್ಬೋದು. ಆಮೇಲೆ ನಾಟಕ ಯಾಕೆ ಬರದೆ ಅಂದರೆ ಅದೇ ಹೇಳಿದೆ. ನಾನು ಇಂಗ್ಲೆಂಡ್ನಿಂದ ಬಂದಾಗ ಅಲ್ಲಿ ಜನರೊಳಗೆ ನಾನು ಬರೆತಿರೋದ್ರಿಂದ ಏನೋ ನನಗೆ ಇಲ್ಲಿ ಬಂದ ಮೇಲೆ ಅಲ್ಲಿ ಜೀವನ ಇಲ್ಲಿ ಜೀವನ ವ್ಯತ್ಯಾಸ ಕಂಡು ಏನಪ್ಪ ನಾವು ಇಷ್ಟು ಕಲಿತರು ಇನ್ನೂ ಮೂಢನಂಬಿಕೆ ನಮ್ಮಲ್ಲಿ ಹೋಗಿಲ್ಲ, ಇರೋ ರೀತಿ ಸ್ವಚ್ಛ ಇಲ್ಲ, ಜಾತಿ ಇದು ಹೇಗೆ ಹೀಗೆ ಅಂತೇಳಿ ಕೆಲವು ಏನೋ ನನ್ನ ದೃಷ್ಟಿಯಲ್ಲಿ ಸರಿಯಾದದ್ದು ಅಲ್ಲ ಅಂತ ಅನಿಸಿದ್ದೇನದ ಅವನ್ನ ಪ್ರತಿಭಟಿಸಲಿಕ್ಕೆ ನನ್ನ ಪ್ರವೃತ್ತಿ ಆಯಿತು. ನಾನು ಯಾವುದನ್ನು ಇವರು ಪೂಜ್ಯ ಅಂತ ತಿಳಿತಿದ್ರೋ ಅದನ್ನೇ ಒಂದು ಹಾಸ್ಯ ದೃಷ್ಟಿಯಿಂದ ಆಪರೇಷನ್ ಮಾಡುವಾಗ ನೋವಾಗ್ತದೆ, ಅದಕ್ಕೆ ಏನಾದ್ರು ತಟ್ಟಿ ಕೊಡ್ತಾರೆ. ನಾನು ನೋವಾಗ್ತದೆ ಅಂತ ತಿಳಿದು ನಗಿಯುವಂತ ಏನಾದ್ರು ತಟ್ಟಿ ಕೊಡ್ತಿದ್ದೆ. ಯಾಕೆಂದ್ರೆ ನನ್ನ ನಾಟಕ ನೋಡಿದವರು ಒಬ್ಬ ವೈದಿಕ ಪಂಡಿತರು ಹೇಳಿದರು, ನಾಟಕ ನೋಡುವಾಗ ನಕ್ಕಿನಪ್ಪ ಮನೆಗೆ ಹೋದ ಮೇಲೆ ಹೊಟ್ಟೆ ಒಳಗೆ ಬೆಂಕಿ ಬಿತ್ತು ಅಂತ ಹೇಳಿದರು. ಇದೇ ಅನಸ್ಥೆಟಿಕ್ ಆಪರೇಷನ್.
0: ಆದ್ಯ ರಂಗಾಚಾರ್ಯರ ಅಂದರೆ ಶ್ರೀರಂಗರ ಮಾತುಗಳನ್ನು ಕೇಳಿದಿರಿ ಇವತ್ತಿನ ರತ್ನಭಂಡಾರ ಕಾರ್ಯಕ್ರಮದಲ್ಲಿ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ

0: ಡಾಕ್ಟರ್ ಎಎಸ್ ಶಂಕರನಾರಾಯಣ ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
1: ಸರ್ವೋದಯವಾಗಲಿ ಸರ್ವರಲಿ.
2: ಸ್ನೇಹಿತರೆ, ಇದುವರೆಗೂ ಕೇಳಿದ್ರಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಉಮಾಶಂಕರ್ ಸಾಂಬಾ ಬಸವೇಶ್ವರನಗರ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಹರಘರ್ ಸೂರ್ಯಘರ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಸಂಜೆ ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಪ್ರಿಯ ಸ್ನೇಹಿತರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರೀಕ್ಷಿಸಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕದ ಅಭಿವೃದ್ಧಿ ಸಾಧ್ಯ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ, ಸಚಿವ ಲಕ್ಷ್ಮಣ ಸವದಿ. ರಾಜ್ಯದ ಅಲ್ಪಸಂಖ್ಯಾತರ ವಸತಿ ನಿಲಯಗಳಿಗೆ ಮೂಲಸೌಕರ್ಯ ಬಲವರ್ಧನೆ, ಸಚಿವ ಯುಟಿ ಖಾದರ್. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ, ಸಚಿವ ರುದ್ರಪ್ಪ ಮನಪ್ಪಲಮಣಿ. ಈಗ ವಾರ್ತೆಗಳ ವಿವರ. ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕವನ್ನು ದೇಶದಲ್ಲಿ ಶಕ್ತಿಯುತ ರಾಜ್ಯವನ್ನಾಗಿ ರೂಪಿಸಲು ಸಾಧ್ಯ. ಆದ್ದರಿಂದ ನಾಡಿನ ಎಲ್ಲ ಜ್ವಲಂತ ಸಮಸ್ಯೆಗಳಿಗೆ ಎಲ್ಲರೂ ಸೇರಿ ರಚನಾತ್ಮಕ ಪರಿಹಾರ ಕಂಡುಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸಭೆಯ ಚರ್ಚೆಯ ಸಮಯದಲ್ಲಿ ಮಾತನಾಡಿದ ಅವರು, ಇಡೀ ದೇಶದಲ್ಲಿ ರಾಜಸ್ಥಾನದ ಬಳಿಕ ಅತಿ ಹೆಚ್ಚು ಒಣಭೂಮಿ ಇರುವ ರಾಜ್ಯ ಕರ್ನಾಟಕ. ಆದ್ದರಿಂದ ರೈತರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಮಾರ್ಗದರ್ಶನ ನೀಡಲು ಸರ್ಕಾರ ಮುಂದಾಗಿದೆ ಎಂದರು. ನಮ್ಮ ಯುವ ಜನತೆಯಲ್ಲಿ ಅಗಾಧವಾದ ಪ್ರತಿಭೆ ಇದೆ, ಅದನ್ನು ಕಾಪಾಡಬೇಕು, ಅವರ ಭವಿಷ್ಯಕ್ಕಾಗಿ ಶ್ರಮಿಸಬೇಕು ಎಂದ ಅವರು, ರಾಜ್ಯದ 350 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಪ್ರವಾಸೋದ್ಯಮಕ್ಕೆ ಬಳಸಿಕೊಳ್ಳಲಾಗುತ್ತಿದ್ದು ಇದಕ್ಕಾಗಿ ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ ವಹಿಸಲಾಗುವುದು ಎಂದು ಸಹಕಾರ ಖಾತೆ ಸಚಿವ ಲಕ್ಷ್ಮಣ ಎಸ್ ಸವದಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಚುಕ್ಕೆ ಗುರುತಿನ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿ 6091 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, 249 ಪಟ್ಟಣ ಸಹಕಾರ ಬ್ಯಾಂಕುಗಳು, 5017 ಸೌಹಾರ್ದ ಸಹಕಾರ ಸಂಘಗಳು ಹಾಗೂ 21 ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ನಂತರ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚು ಬೆಳೆ ಸಾಲ ಪಡೆದ ಜಿಲ್ಲೆಯಾಗಿ ಬೆಳಗಾವಿ ಹೊರಹೊಮ್ಮಿದ್ದು, ಮತ್ತೊಂದೆಡೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಸಾಲ ವಿತರಣೆಯಾಗಿದೆ ಎಂದು ತಿಳಿಸಿದರು. ರೈತರಿಗೆ ಆರ್ಥಿಕ ನೆರವು ನೀಡುವ ನಿಟ್ಟನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬಡ್ಡಿ ಸಹಾಯಧನ ಯೋಜನೆಯನ್ನು ಜಾರಿಗೊಳಿಸಿವೆ. ರೈತರು ಪಡೆಯುವ ಬೆಳೆ ಸಾಲ ಹಾಗೂ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆಗೆ ಪಡೆಯುವ ದುಡಿಯುವ ಬಂಡವಾಳ ಸಾಲ ಒಟ್ಟಾಗಿ ಎರಡೂ ಸೇರಿ ಗರಿಷ್ಠ 5 ಲಕ್ಷ ರೂಪಾಯಿವರೆಗಿನ ನಿಗದಿತ 1 ವರ್ಷದ ಅವಧಿಯೊಳಗೆ ಮರುಪಾವತಿಸಿದರೆ ಶೂನ್ಯ ಬಡ್ಡಿದರ ಅನ್ವಯವಾಗುತ್ತದೆ. 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಾಲಗಳಿಗೆ ಸಹಕಾರ ಸಂಸ್ಥೆಗಳು ವಿಧಿಸುವ ಸಾಮಾನ್ಯ ಬಡ್ಡಿದರ ಅನ್ವಯವಾಗುತ್ತದೆ ಎಂದು ತಿಳಿಸಿದರು. ನಿಗದಿತ ಅವಧಿಯಲ್ಲಿ ಸಾಲ ಮರುಪಾವತಿಸುವ ರೈತರ ಪರವಾಗಿ ರಾಜ್ಯ ಸರ್ಕಾರದಿಂದ ಶೇಕಡ 6ರಷ್ಟು ಬಡ್ಡಿ ಸಹಾಯಧನ ದೊರೆಯಲಿದ್ದು, ಕೇಂದ್ರ ಸರ್ಕಾರದಿಂದ ಶೇಕಡ 3ರಷ್ಟು ಪ್ರೋತ್ಸಾಹಧನ ದೊರೆಯಲಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಒಟ್ಟು 405 ವಸತಿ ನಿಲಯಗಳು ಕಾರ್ಯನಿರ್ವಹಿಸುತ್ತಿದ್ದು, ಒಟ್ಟು 31,575 ಮಂಜೂರಾದ ಸಂಖ್ಯಾಬಲದೊಂದಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಪರಿಷತ್ ಸದಸ್ಯ ಕೆ ಅಬ್ದುಲ್ ಜಬ್ಬಾರ್ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ರಾಜ್ಯದ ವಿದ್ಯಾರ್ಥಿ ನಿಲಯಗಳ ಸ್ಥಿತಿಗತಿ ಹಾಗೂ ಒದಗಿಸಲಾಗುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು. ಕಳೆದ 3 ವರ್ಷಗಳಲ್ಲಿ ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಒಟ್ಟು 29,54,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡುವಾಗ ವಸತಿ ನಿಲಯದ ಕೊಠಡಿಯ ವಿಸ್ತೀರ್ಣ ಹಾಗೂ ಸ್ಥಳಾವಕಾಶದ ಆಧಾರದ ಮೇಲೆ ಕೊಠಡಿಗಳ ಹಂಚಿಕೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ. ಸದ್ಯ ಈ ಹಿಂದೆ ಕರೆಯಲಾಗಿದ್ದ ಹರಾಜು ಪ್ರಕ್ರಿಯೆಗೆ ತಡೆಯಾಗಿದ್ದು, ಪರಿಷ್ಕೃತ ಟೆಂಡರ್ ಮೂಲಕ ಶೀಘ್ರ ಪುನರಾರಂಭ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ರುದ್ರಪ್ಪ ಮಾನಪ್ಪ ಲಮಾಣಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಡಾ ಚಂದ್ರಶೇಖರ ಬಸವರಾಜ ಪಾಟೀಲ್ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರೈತರು ಹಾಗೂ ಕಾರ್ಮಿಕರ ಹಿತರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ. ಖಾಸಗಿ ಗುತ್ತಿಗೆ ಷರತ್ತು ಸರಳೀಕರಣಗೊಳಿಸಿ ಶೀಘ್ರವೇ ಮರು ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುವುದು ಎಂದರು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಎದುರಿಸುತ್ತಿರುವ ತೀವ್ರ ಆರ್ಥಿಕ ಸಂಕಷ್ಟವನ್ನು ಬಗೆಹರಿಸಿ ಕಾರ್ಖಾನೆಯನ್ನು ಶೀಘ್ರದಲ್ಲೇ ಪುನರಾರಂಭಿಸಲು ರಾಜ್ಯ ಸರ್ಕಾರವು ಕ್ರಿಯಾ ಯೋಜನೆಯನ್ನು ರೂಪಿಸಿದೆ ಎಂದು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತುಮಕೂರನ್ನು ಕರ್ನಾಟಕದ ಹೊಸ ಕೈಗಾರಿಕಾ ನೆಲೆಯಾಗಿ ನಿರ್ಮಿಸಲಾಗುತ್ತಿದೆ. ತುಮಕೂರಿನಲ್ಲಿ 1736 ಎಕರೆ ಭೂಮಿಯನ್ನು ಕೈಗಾರಿಕೆ ಅಭಿವೃದ್ದಿಗಾಗಿ ಮೀಸಲಿಡಲಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, 7,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಲಾಗಿದ್ದು, ಇದರಿಂದಾಗಿ 88,000 ಅಧಿಕ ಉದ್ಯೋಗ ಸೃಷ್ಟಿಯಾಗುತ್ತಿವೆ. 300 ಎಕರೆಯಲ್ಲಿ ಜಪಾನ್ ಟೌನ್ಶಿಪ್ ನಿರ್ಮಾಣಗೊಳ್ಳುತ್ತಿದ್ದರೆ 200 ಎಕರೆಯನ್ನು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಮೀಸಲಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ತಿಪಟೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಬಿಸಿ ನಾಗೇಶ್ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 67 ವರ್ಷ ವಯಸ್ಸಾಗಿತ್ತು. ಅಪಾರ ಬಂಧು ಬಳಗ ಹಾಗೂ ಅಭಿಮಾನಿಗಳನ್ನು ಅಗಲಿದ್ದಾರೆ. 2008 ಮೊದಲ ಬಾರಿಗೆ ತಿಪಟೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ ಅವರು 2013 ಚುನಾವಣೆಯಲ್ಲಿ ಸೋಲು ಅನುಭವಿಸಿದರು. ನಂತರ ರಾಜಕೀಯವಾಗಿ ಮತ್ತೆ ಸಂಘಟಿಸಿಕೊಂಡು 2018 ಬಿಜೆಪಿಯಿಂದ ಸ್ಪರ್ಧಿಸಿ ತಿಪಟೂರು ಕ್ಷೇತ್ರದಿಂದ ಪುನರಾಯ್ಕೆಯಾಗಿ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಮಾಜಿ ಸಚಿವ ಹಾಗೂ ಹಿರಿಯ ನಾಯಕರಾದ ಬಿಸಿ ನಾಗೇಶ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಸಂತಾಪ ಸೂಚಿಸಿದ್ದು ಕಂಬನಿ ಮಿಡಿದಿದ್ದಾರೆ. ಸಚಿವರ ನಿಧನದ ಸುದ್ದಿ ತಿಳಿದು ತಮಗೆ ತೀವ್ರ ದುಃಖವಾಯಿತು. ಮೃತರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಹಾಗೂ ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅಭಿಮಾನಿಗಳಿಗೆ ಕರುಣಿಸಲಿ ಎಂದು ಪ್ರಾರ್ಥಿಸಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬಿಸಿ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿ ಸಂತಾಪ ಸೂಚಿಸಿದ್ದಾರೆ. ಶಾಸಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಸುಗಮ ಸಂಚಾರ ಹಾಗೂ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ನಿಟ್ಟನಲ್ಲಿ ರಾಷ್ಟೀಯ ಹೆದ್ದಾರಿಯ ಬಾಕಿ ಇರುವ ಸರ್ವಿಸ್ ರಸ್ತೆ ಮತ್ತು ಇತರೆ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಡಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಉಡುಪಿಯಲ್ಲಿ ರಾಷ್ಟೀಯ ಹೆದ್ದಾರಿ 66 ಸಂಬಂಧಿಸಿದಂತೆ ಸರ್ವಿಸ್ ರಸ್ತೆ, ಮೇಲ್ಸೇತುವೆ ಸೇರಿದಂತೆ ವಿವಿಧ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಷ್ಟೀಯ ಹೆದ್ದಾರಿಯ ಕೆಲವು ಕಡೆಗಳಲ್ಲಿ ಇನ್ನೂ ಸರ್ವಿಸ್ ರಸ್ತೆ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸಿಲ್ಲ. ಸರ್ವಿಸ್ ರಸ್ತೆ ನಿರ್ಮಾಣ ಮಾಡುವಾಗ ಕಾಮಗಾರಿಗಳ ಗುಣಮಟ್ಟ ಹಾಗೂ ಸಂಚಾರ ಸುರಕ್ಷತಾ ಕ್ರಮಗಳನ್ನು ಕಾಯ್ದುಕೊಳ್ಳುವುದರೊಂದಿಗೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ನಿರ್ದೇಶನ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಉದ್ದೇಶವು ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉತ್ತರ ಕನ್ನಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ಮಾದೇವಪ್ಪ ಹೇಳಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಾಬ್ ಕಾರ್ಡ್ ವಿತರಣೆ ಮೇಳದ ಅಂಗವಾಗಿ ಕೂಲಿ ಕಾರ್ಮಿಕರ ಮನೆ ಮನೆ ಭೇಟಿ ಅಭಿಯಾನ ಜರುಗಿತು. ರಾಜ್ಯದ ಯುವಜನತೆಯಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವ ಬೃಹತ್ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ರಚನೆಗೆ ವಿಜಯನಗರ ಜಿಲ್ಲೆಯಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕದ ಅಭಿವೃದ್ದಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ, ಸಚಿವ ಲಕ್ಷ್ಮಣ ಸವದಿ. ರಾಜ್ಯದ ಅಲ್ಪಸಂಖ್ಯಾತರ ವಸತಿ ನಿಲಯಗಳಿಗೆ ಮೂಲಸೌಕರ್ಯ ಬಲವರ್ಧನೆ, ಸಚಿವ ಯುಟಿ ಖಾದರ್. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ, ಸಚಿವ ರುದ್ರಪ್ಪ ಮಾನಪ್ಪಲಮಾಣಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೆಳಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 7:16 ಎಂಬ ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು RJ ಅಶ್ವಿತಾ ಮಲ್ನಾಡ್.
1: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
3: ಎದೆ ತುಂಬಿ ಹಾಡಿದೆನು ಬಂದು ನಾನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
0: ಹಾಗಾದರೆ ಇವತ್ತಿನ ನಮ್ಮ ಅಂತರಂಗದ ಮಾತುಗಳಿಗೆ ಚೇತನವಾಗುವಂತಹ ಗೀತೆಗಳ ಜೊತೆಗೆ ನಮ್ಮ ದಿನವನ್ನು ಆರಂಭಿಸೋಣ, ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾ ಸಾಗೋಣ ಅಂತ ಹೇಳ್ತಾ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದ ಪ್ರಥಮ ಗೀತೆಯಾಗಿ ಪ್ರಸಾರವಾಗ್ತಾ ಇದೆ. ವಿಶೇಷವಾದಂತಹ ಕವಿ ರಚಿತವಾದಂತಹ ಈ ಒಂದು ಗೀತೆ, ಯಾರ ಕವಿ ಅದರ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ನರಸಿಂಹ ನಾಯಕ್ ರವರ ಧ್ವನಿಯಲ್ಲಿ ಈ ಸೊಗಸಾದ ಗೀತೆಯನ್ನು ಕೇಳಿ ಆನಂದಿಸಿ. ಕವಿ ಯಾರು ಅಂತ ಗೊತ್ತಿದ್ರೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9489901013.

ಸಾಹಿತ್ಯಾಭಿಮಾನಿಗಳು ಭಾಷಾಭಿಮಾನಿಗಳು ಇದ್ದಾರೆ ಅನ್ನೋದಕ್ಕೆ ಬಹಳ ಖುಷಿಯಾಗುತ್ತೆ. ಯಾಕಂದರೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಓದಬೇಕು, ಕನ್ನಡ ಪುಸ್ತಕಗಳನ್ನ ಓದಬೇಕು, ಕನ್ನಡ ಸಾಹಿತಿಗಳು ಕವಿಗಳ ಬಗ್ಗೆ ತಿಳ್ಕೊಳ್ಳೋದ್ರ ಮೂಲಕ ಮಾತ್ರ ಕನ್ನಡದ ಬೆಳವಣಿಗೆ ಅನ್ನೋದು ಸಾಗ್ತಾ ಹೋಗುತ್ತೆ ಅನ್ನೋದು ನಮ್ಮ ಭಾವನೆ. ಹಾಗಾಗಿ ನಮಗೆ ಸಂದೇಶ ಬಂದಿದೆ, ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಸುನಂದಾ ಸ್ಕಂದಾಲಿಯಾಟಿಂದ ಸುಬ್ರಾಯ ಚೌಕಾಡಿ ಅಂತ, ಜೊತೆಗೆ ಡಾಕ್ಟರ್ ಮಹಾಲಿಂಗ ಪೋಳ ಕಲಬುರಗಿಯಿಂದ, ಜಯಲಕ್ಷ್ಮೀ ನಾಗೇಶ್ ಕುಮಾರ್ ಚಂದಾಪುರದಿಂದ, ಸಿದ್ದಪ್ಪ ಸೋಮವಾರಪೇಟೆಯಿಂದ, ಅಪ್ಪಾಜಿ ಮುಸ್ಟೂರು ರವರು ನಮಗೆ ಸರಿಯಾದಂಥ ಉತ್ತರವನ್ನು ದಾವಣಗೆರೆ ಜಿಲ್ಲೆಯಿಂದ, ಜೊತೆಗೆ ಸುಧಾರಾಣಿ ಚಂದನ ಸ್ಪಂದನ ಜಗಳೂರು ತಾಲೂಕಿನಿಂದ ಕೊಟ್ಟಿದ್ದಾರೆ. ರವಿ ಭದ್ರಾವತಿಯಿಂದ, ಸೋಮಶೇಖರ ನಾಯ್ಕ ಪಿಲಿಗುಂಡದಿಂದ, ಗೀತಾ ಕಾವಿರಪ್ಪ ವಿರಾಜಪೇಟೆಯಿಂದ, ಗಾನಸುಮ ಪಟ್ಟಸೋಮನಹಳ್ಳಿಯಿಂದ, ಸುಬ್ಬರಾಯ ಚೌಕಾಡಿರವರ ಈ ಮುಂದಿನ ಸಾಲುಗಳನ್ನು ಇಷ್ಟು ಮುದ್ದಾಗಿ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಅದ್ಯಾವ ಮಡದಿಯ ಮುನಿಸು ಕರಗದೇ ಇರುತ್ತೆ ಹೇಳಿ ಮೇಡಮ್, ಬೆಳ್ಳಂಬೆಳಗ್ಗೆ ಅದೆಂಥ ಹೃದಯ ಹೃನ್ಮನ್ನಗೊಳಿಸುವಂತಹ ಹಾಡು ಕೇಳಿಸಿದ್ರಿ. ನಾನು ಕೂಡ ಮುನಿದ ನನ್ನ ಒಳಗೆ ಈ ಮನಸ್ಸಿಗೆ ಈ ಹಾಡು ಕೇಳಿಸುತ್ತಿರುವೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಅವರ ಬಹುಶಃ ಅವರ ಮುನಿಸಿಗೂ ಕೂಡ ಇಷ್ಟೊತ್ತಿಗೆ ಕಮ್ಮಿ ಆಗಿದೆ ಅಂತ ಭಾವಿಸ್ತೀನಿ. ಇದನ್ನು ಹೇಳ್ತಾ ನಮ್ಮ ಕನ್ನಡ ಸಾಹಿತ್ಯ ಲೋಕದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿರುವಂತಹ ಸುಬ್ಬರಾಯ ಚೌಕಾಡಿರವರ ಕುರಿತು ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತೆ. ಇವರು ಕವಿ ಮಾತ್ರ ಅಲ್ಲದೆ ಉತ್ತಮವಾದಂತಹ ವಿಮರ್ಶಕರು, ನಾಟಕಕಾರರು ಹಾಗೂ ಭಾವಗೀತೆ ರಚನೆಕಾರರಲ್ಲಿ ನಿಸ್ಸೀಮರು. ತಮ್ಮ ಸರಳ ಹಾಗೂ ತೀವ್ರ ಸಂವೇದನೆಯ ಬರವಣಿಗೆಯಿಂದ ಕನ್ನಡ ಸಾರಸ್ವತ ಲೋಕದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾರೆ. ಅವರ ಬದುಕು ಮತ್ತು ಸಾಹಿತ್ಯ ಕ್ಷೇತ್ರದ ಕುರಿತು ಮತ್ತಷ್ಟು ಮಾತಾಡ್ತಾ ಸಾಗೋಣ, ಜೊತೆಗೆ ಸೊಗಸಾದ ಗೀತೆಗಳು ನಿಮಗೋಸ್ಕರ ಪ್ರಸಾರ ಆಗ್ತಾ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಸ್ನೇಹಿತರೆ, ನೀನು ಕೆಲವೇ ಕ್ಷಣಗಳಲ್ಲಿ ನಿರೀಕ್ಷಿಸಿ ದಿನದ ಹೈಲೈಟ್ ವರ್ಲ್ಡ್ ಚಾಂಪಿಯನ್ಶಿಪ್ 2026 ಕುರಿತು ನಮ್ಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, ಅದಾದ ನಂತರ ವಾರ್ತೆಗಳು, ತದನಂತರ ನಮ್ಮ ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತೆ.

0: ನಮ್ಮ ದಿನದ ಹೈಲೈಟ್ ಆನ್ BWF ವರ್ಲ್ಡ್ ಚಾಂಪಿಯನ್ 2026 ದಿನದ ವರದಿ, ರೇಡಿಯೋ ವರದಿ. ಇದನ್ನು ನೀವು ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಆಲಿಸಬಹುದು.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
0: ಪ್ರಿಯ ಸ್ನೇಹಿತರೆ, ನಮ್ಮ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಸುಬ್ಬರಾಯ ಚೌಕಾಡಿರವರ ಬಗ್ಗೆ ಮಾತಾಡ್ತಾ ಇದ್ವಿ. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಚೌಕಾಡಿ ಅನ್ನುವಂತಹ ಹಳ್ಳಿಯಲ್ಲಿ ಜನಿಸಿದಂತಹ ಇವರು. ಇವರ ತಂದೆ ಯಕ್ಷಗಾನ ಭಾಗವತರು ಗಣಪಯ್ಯ ಅಂತ, ಬಹಳ ಪ್ರಖ್ಯಾತಿಯನ್ನು ಪಡೆದಂತಹ ಯಕ್ಷಗಾನ ಭಾಗವತರು, ಮತ್ತು ತಾಯಿ ಸುಬ್ಬಮ್ಮ. ಸುಮಾರು 39 ವರ್ಷಗಳ ಕಾಲ ವಿವಿಧ ಶಾಲೆಗಳಲ್ಲಿ ಅಧ್ಯಾಪಕರಾಗಿ, ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗ್ತಾರೆ. ಅದಾದ ನಂತರ ಸಾಹಿತ್ಯಾಸಕ್ತಿ ಬಹಳ ಬಾಲ್ಯದಿಂದನೇ ಇತ್ತು ಇವರಿಗೆ ಸಾಹಿತ್ಯಾಸಕ್ತಿ. ಯಾಕಂದರೆ ಅನೇಕ ಕವಿತೆಗಳನ್ನ ಅವರು ಸುಶ್ರಾವ್ಯವಾಗಿ, ಭಾವಗೀತೆಗಳನ್ನ ಬಾಲ್ಯದಿಂದನೇ ಇಷ್ಟಪಡ್ತಾ ಇದ್ದಂತೆ. ಅದಾದ ನಂತರ ಅವರು ಹೆಚ್ಚು ಒಲವು ತೋರಿಸಿದ್ದು ತಮ್ಮ ಒಂದು ನಿವೃತ್ತಿಯ ಕಾಲದ ನಂತರ. ಆದ್ದರಿಂದ ಸುಬ್ರಾಯ ಚೌಕಡಿರವರು ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಕೃತಿಗಳನ್ನ ರಚಿಸಿದ್ದಾರೆ. ತೆರೆ, ಬೆಟ್ಟವೇರಿದ ಮೇಲೆ, ನಿಮ್ಮವು ಇರಬಹುದು, ಮೊನ್ನೆ ಸಿಕ್ಕವರು, ಇದರಲ್ಲಿ ಅದು ಇನ್ನೊಂದು ಬೆಳಗು, ಮಾಗಿಯ ಕೋಗಿಲೆ, ಚೊಕ್ಕಾಡಿಯ ಹಕ್ಕಿಗಳು ಇವರ ಪ್ರಮುಖವಾದಂತಹ ಕವನ ಸಂಕಲನ. ಅದರಲ್ಲೂ ಈ ಚೊಕ್ಕಾಡಿಯ ಹಕ್ಕಿಗಳಿದೆಯಲ್ಲ, ಅದು ಸಮಗ್ರ ಕವಿತೆಗಳ ಸಂಕಲನ ಇವ್ರದ್ದು. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ, ಜೊತೆಗೆ ಅವರೇ ರಚಿಸಿರುವಂತಹ ಗೀತೆಗಳನ್ನ ಕೇಳಿ ಕೂಡ ಆನಂದಿಸೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸುಬ್ಬರಾಯ್ ಚೌಕಡಿರವರ ಕುರಿತು.

ಚೊಕ್ಕಾಡಿರವರ ಗೀತೆಗಳನ್ನ ಕೇಳ್ತಾ ಇದ್ವಿ. ಚೊಕ್ಕಾಡಿಯವರ ಅನೇಕ ಕವಿತೆಗಳು ಸುಶ್ರಾವ್ಯ ಭಾವಗೀತೆಗಳಾಗಿ ಜನಪ್ರಿಯ ಆಗಿದೆ. ಮಿಲನ, ಮಾನಸ, ವನಸಿರಿ, ಅನುರಾಗ, ದೀಪ ಮತ್ತು ಭಾವಚಿತ್ತಾರ ಮುಂತಾದ ಹೆಸರುಗಳಿಂದ ಹೆಸರುವಾಸಿಯಾದಂತಹ ಧ್ವನಿ ಮುದ್ರಣಗೊಂಡಿದೆ. ಮುನಿಸುತ್ತಾರವೇ ಮುಗುದೆ ಹಿತವಾಗಿ ನಗಲು ಬಾರದೆ, ಈ ಒಂದು ಕವನಗಳ ಗಾಯನ ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅಪಾರ ಪ್ರಸಿದ್ಧಿಯನ್ನು ಪಡೆದಿದೆ. ಈಗಲೂ ಕೂಡ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರುವಂತಹ ಗೀತೆಗಳು ಇವಾಗಿವೆ. ಇಂತಹ ಸುಬ್ಬರಾಯ ಚೌಕಾಡಿರವರಿಗೆ 95ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆ ದೊರಕಿತು. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, ವರ್ಧಮಾನ ಪ್ರಶಸ್ತಿ, ಮುದ್ರಣ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಕೆಎಸ್ ನರಸಿಂಹಸ್ವಾಮಿ ಕಾವ್ಯಶ್ರೀ ಪ್ರಶಸ್ತಿ ಹಾಗೂ ಮಾಸ್ತಿ ಪ್ರಶಸ್ತಿ ದೊರಕಿದುದು ವಿಶೇಷ.

ನಾಗರತ್ನ, ರಾಜಾಜಿನಗರದಿಂದ ಮೆಸೇಜ್ ಕಳಿಸಿದ್ದೀರಾ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು. ನಿಜವಾಗ್ಲೂ ಯು ಮೇಡ್ ಮೈ ಡೇ. ನಂಗೆ ಬಹಳ ಖುಷಿಯಾಯಿತು ನಿಮ್ಮ ಸಂದೇಶವನ್ನು ಓದಿ. ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್. ಆ್ಯಂಡ್ ನಿಮಗೂ ಕೂಡ ಇವತ್ತು ದಿನ ಬಹಳ ಚೆನ್ನಾಗಿರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆ್ಯಂಡ್ ಸ್ನೇಹಿತರೆ, ಪ್ರಕೃತಿ, ಹಕ್ಕಿಗಳು, ಗಿಡ ಮರಗಳ ಸಂವೇದನೆಯನ್ನು ತಮ್ಮ ಕಾವ್ಯಗಳಲ್ಲಿ ಅತ್ಯಂತ ನೈಜ್ಯವಾಗಿ ಮೂಡಿಸಿರುವುದು ಇವರ ಕಾವ್ಯ ಶೈಲಿಯ ಮುಖ್ಯ ಲಕ್ಷಣ ಆಗಿದೆ. ಸುಬ್ಬರಾಯ ಚೌಕಾಡಿರವರು ನೋಡಬಹುದು, ಅವರ ಕವನ ಸಂಕಲನಗಳ ಹೆಸರೇ ಹೀಗಿದೆ, ಬೆಟ್ಟವೇರಿದ ಮೇಲೆ. ಏನಾಗುತ್ತೆ, ಕವನವನ್ನು ನೋಡಿದ್ರೆ, ಓದಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಮೊನ್ನೆ ಸಿಕ್ಕವರು ಯಾರಿವರು? ಮೊನ್ನೆ ಸಿಕ್ಕವರು ಇನ್ನೊಂದು ಬೆಳಗು, ಮಾಗಿಯ ಕೋಗಿಲೆ. ನೋಡಿ, ಹೆಸರುಗಳೇ ಎಷ್ಟು ಕ್ಯಾಚಿಯಾಗಿ ಅವರು ಇರ್ತಾರೆ. ಇದೊಬ್ಬ ಕ್ರಿಯೇಟಿವ್ ಥಿಂಕರ್, ಸೃಜನಶೀಲತೆಯನ್ನು ಒಳಗೊಂಡಂತಹ ಕವಿಯಿಂದ ಮಾತ್ರ ಸಾಧ್ಯವಾಗುವಂಥದ್ದು. ಆದ್ದರಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಗಾನಸುಮ ಪಟ್ಟಸುಮ್ಮನಹಳ್ಳಿಯಿಂದ ಸಂದೇಶ ಕಳಿಸಿ, ಸುಬ್ಬರಾಯ ಚೌಕಾಡಿರವರ ಬರೀ ಹಾಡು ಕೇಳುತ್ತಿದ್ದ ನನಗೆ ಅವರು ಸಾಗರದ ತುಮರಿ ಕಾರ್ಯಕ್ರಮದಲ್ಲಿ ಪರಿಚಯವಾಗಿ ಕವಿತೆ ಮಾತ್ರ ಅಲ್ಲ, ಕವಿಯೂ ಆಪ್ತವಾಗಿ ಹೋದರು. ಸಂಜೆಯ ರಾಗಕ್ಕೆ ಬಾನು ಕೆಂಪಾದಂತೆ ಅವರೊಡಗಿನ ಒಡನಾಟದಲ್ಲಿ ನನ್ನೊಳಗಿನ ಕವಿಯು ರಂಗಾಗಿಬಿಟ್ಟ. ಅಷ್ಟು ದರ ಸಾಲುಗಳ ಸೃಷ್ಟಿಕರ್ತರು ನಮ್ಮ ಸುಬ್ಬರಾಯರು. ಎಷ್ಟು ಸೊಗಸಾಗಿದೆ, ಅಷ್ಟು ದರ ಸಾಲುಗಳು. ನಿಮ್ಮ ಸಾಲುಗಳು ಕೂಡ ಅಷ್ಟೇ ಬಹಳ ಸೊಗಸಾಗಿದೆ. ಧನ್ಯವಾದಗಳು ಗಾನಸುಮ ಅವರೇ, ತಮ್ಮ ಪ್ರೀತಿಯ ಸಂದೇಶಕ್ಕೆ. ಸಂಜೆಯ ರಾಗಕ್ಕೆ ಬಹಳ ಚೆನ್ನಾಗಿದೆ ಅಂತಂದ್ಬಿಟ್ಟು ನಮಗೆ ಮಂಜು ಅವರು ಸಂದೇಶ ಕಳಿಸಿದರೆ, ಖಂಡಿತ ಇಂತಹ ಸಾಹಿತಿಗಳ ಕವನಗಳನ್ನ ಓದೋದಿದೆಯಲ್ಲ, ಅದು ಮನಸ್ಸಿಗೆ ಒಂದು ರೀತಿಯಾದಂಥ ಆಪ್ತತೆಯನ್ನು ತಂದುಕೊಡುತ್ತೆ, ಹಾಗೂ ನಮ್ಮ ಪದಪುಂಜಗಳಿಗೆ ಹೊಸ ಶಕ್ತಿಯನ್ನು ತಂದುಕೊಡುತ್ತೆ. ಕವಿತೆಗೆ ಕಾವ್ಯಕ್ಕೆ ಇರುವಂತಹ ಅತಿ ದೊಡ್ಡ ಶಕ್ತಿ ಅಂದರೆ ಅದೇ ಸ್ನೇಹಿತರೆ, ಅದು ಪದಗಳಿಗೆ ಶಕ್ತಿಯನ್ನು ತುಂಬುತ್ತೆ, ಅಥವಾ ಶಕ್ತಿಯುತವಾದಂತಹ ಪದಗಳಿಂದ ಕಾವ್ಯಗಳು ಗಟ್ಟಿಯಾಗ್ತಾ ಬರುತ್ತೆ. ಅದಕ್ಕೋಸ್ಕರ ಛಂದೋಬದ್ಧವಾಗಿ ರಚಿತವಾಗುವಂತಹ ಒಂದು ಕೃತಿಯ ಪ್ರಕಾರ ಅಂತ ಹೇಳಿದ್ರೆ ಅದನ್ನ ಕಾವ್ಯ ಅಂತ ಕರೀತಾರೆ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ಭಾವಸ್ಪಂದನ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹೆಚ್ಚು ಹೆಚ್ಚು ಸಾಹಿತ್ಯವನ್ನು ಓದಿ, ಕವಿತೆಗಳನ್ನು ಆಲಿಸಿ, ನೀವು ಕೂಡ ವಾಚಿಸಿ ಬರೆಯಿರಿ. ನಿಮ್ಮಲ್ಲಿರುವಂತಹ ಸೃಜನಶೀಲತೆ ಕೂಡ ಹೆಚ್ಚಾಗ್ತಾ ಹೋಗಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಭೇಟಿಯಾಗೋಣ ಸರಿಯಾಗಿ 8:30 ದಿನದ ವಿಶೇಷತೆಯ ಜೊತೆಗೆ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಥ ಮಲ್ನಾಡ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನಮಸ್ತೆ, ವೆರಿ ವೆರಿ ಗುಡ್ ಮಾರ್ನಿಂಗ್ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೈನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. 8:31 ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಬುಧವಾರದ ಸುಂದರವಾದಂತಹ ಮುಂಜಾನೆಯ ಸಮಯದಲ್ಲಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಸೊ ಹಾಯ್ ಕರ್ನಾಟಕ, ಹೇಗಿದ್ದೀರಾ? ಏನು ಸಮಾಚಾರ? ಆಯ್ತಾ ತಿಂಡಿ? ತಿಂಡಿನ ಪ್ರಿಪೇರ್ ಮಾಡ್ತಿದ್ದೀರಾ? ಏನು ಕತೆ? ಆ್ಯಂಡ್ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಒಂದೊಳ್ಳೆ ಹಾಡನ್ನು ಕೇಳೋಣ. ಕೇಳಿದ ನಂತರ ನಮ್ಮ ಮಾತುಕತೆ ಮುಂದುವರ್ಸೋಣ ಅಂತ ಹೇಳ್ತಾ, ನಮ್ಮ ಸ್ಯಾಂಡಲ್ವುಡ್ ಅಲ್ಲಿರುವಂತಹ ಎಲ್ಲ ಹೀರೋಗಳಿಗೂ ಅರ್ಪಣೆಯಾಗಿ ಈ ಗೀತೆಯನ್ನು ಕೇಳೋಣ. ಆ್ಯಂಡ್ ಎಲ್ಲ ಮುದ್ದಿನ ಮನಸ್ಸಿನ ಹುಡುಗರಿಗೆ ಎಸ್ಪೆಷಲಿ ಒಂದು ಗೀತೆಯನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮನ ಆರಂಭಿಸ್ತಾ ಇದ್ದೀನಿ. ಸೊ ದಿಸ್ ಸಾಂಗ್ ಇಸ್ ಸೋ ಸ್ಪೆಷಲ್ ಅಲ್ವಾ? ಹುಡುಗರಿಗೆ ಕೇಳಿ ಆನಂದಿಸಿ.

ಆದಷ್ಟು ಎನರ್ಜಿ ಇದೆಯಲ್ಲ ಈ ಹಾಡಲ್ಲಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಹಾಡು, ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇವತ್ತಿನ ದಿನದ ವಿಶೇಷತೆಯ ಬಗ್ಗೆ ನಿಮ್ಗೆ ಹೇಳೋದಾದರೆ, ಇವತ್ತು ಎರಡೆರಡು ವಿಶೇಷತೆ ಇದೆ. ಆ್ಯಂಡ್ ಏನು ವಿಶೇಷತೆ, ಒಂದು ವಿಶೇಷತೆನ ನಾನು ಈಗ ಹೇಳ್ತೀನಿ, ಒಂದು ವಿಶೇಷತೆನ ಆಮೇಲೆ ಹೇಳ್ತೀನಿ. ಇದೊಳ್ಳೆ ಮಾತ್ರೆ ತೊಗೊಂಡಂಗೆ ಅಲ್ವಾ, ಒಂದು ಮಾತ್ರೆ ಬೆಳಗ್ಗೆಗೆ, ಒಂದು ಮಾತ್ರೆ ಮಧ್ಯಾಹ್ನ ಅಂತೀವಲ್ಲ ಹಾಗೆ. ಎನಿವೇಸ್, ಇವತ್ತಿನ ದಿನದ ವಿಶೇಷತೆ, ಇವತ್ತು ವಿಶ್ವ ಛಾಯಾಗ್ರಹಣ ದಿನ, ವರ್ಲ್ಡ್ ಫೋಟೋಗ್ರಾಫಿ ಡೇ. ಇವತ್ತಿನ ದಿನದ ಹಾರ್ದಿಕ ಶುಭಾಶಯಗಳು ನಮ್ಮೆಲ್ಲರಿಗೂ. ಬಿಕಾಸ್ ನಾವು ಯಾವ ಫೋಟೋಗ್ರಾಫರ್ಸ್ಗೂ ಕಮ್ಮಿ ಇಲ್ಲ ಅಲ್ವಾ. ಎಲ್ಲೇ ಹೋದರೂ, ಯಾವುದೇ ಜಾಗಕ್ಕೆ ಹೋದರೂ, ಕಣ್ಣಿನಿಂದ ಆ ಜಾಗದ ಅಂದವನ್ನು ಆಸ್ವಾದಿಸೋ ಬದಲು ಮೊಬೈಲ್ ಹಿಡ್ಕೊಂಡು ಫೋಟೋ ತೆಗಿತಾನೇ ಇರ್ತೀವಿ. ಹೌದಾ, ನೀವು ಹಾಗೇನಾ? ವೆಲ್, ಸೊ ಮೊನ್ನೆ ಟ್ರೆಕ್ಕಿಂಗ್ ಅಂತ ಹೋಗಿದ್ದೆ ರೀ, ಬೆಟ್ಟ ಹತ್ತಿ ಟ್ರೆಕ್ಕಿಂಗ್ನ ಮಾಡ್ತಾ ಇದ್ದಾಗ ಆ ಒಂದು ಪ್ರಕೃತಿ ಸೌಂದರ್ಯನ ಸವಿಯೋ ಬದಲು ಜನರು ಸೆಲ್ಫೀಸ್ಗಳನ್ನ ಫೋಟೋಸ್ಗಳನ್ನ ತೆಗಿತಾ ಇದ್ರು. ಫೋಟೋಸ್ಗಳು ತೆಗೆಯೋದು ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ, ಈ ಒಂದು ಚಿತ್ರ ಇದೆಯಲ್ಲ, ಅದು ಸಾವಿರ ಪದಗಳಿಗೆ ಸಮ. ಹಾಗಂತ ಬರೀ ಫೋಟೋಗ್ರಾಫಿಯೇ ಬರೀ ಕತೆಗಳೇ ಇರಬಾರ್ದು ಅಲ್ವಾ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ವೆಲ್, ಎನಿವೇಸ್, ನಮ್ಮ ಒಂದು ಕಾರ್ಯಕ್ರಮ ಕೇಳ್ತಾ ಇರುವಂತಹ ಎಲ್ಲ ಫೋಟೋಗ್ರಾಫರ್ಸ್, ಛಾಯ್ ಗ್ರಾಹಕರಿಗೂ, ಸ್ಟುಡಿಯೋಸ್ಗಳಿಟ್ಟವ್ರಿಗೂ, ಅಲ್ಲಿ ಕೆಲಸ ಮಾಡ್ತಿರೋರ್ಗೂ ಇವತ್ತಿನ ವರ್ಲ್ಡ್ ಫೋಟೋಗ್ರಾಫಿ ಡೇ, ವಿಶ್ವ ಛಾಯಾಗ್ರಹಣ ದಿನದ ಶುಭಾಶಯಗಳು. ಎಷ್ಟೋ ಜನರಿಗೆ ಹೊಟ್ಟೆ ತುಂಬಿಸುವಂತಹ ಕೆಲಸ ಇದು, ಎಷ್ಟೋ ಜನರಿಗೆ ಖುಷಿ ಕೊಡುವಂತಹ ಕೆಲಸ ಇದು, ಎಷ್ಟೋ ಜನರಿಗೆ ಜೀವನವನ್ನು ಕಟ್ಟಿಕೊಳ್ಳೋಕ್ಕೆ ಸಹಾಯಕವಾಗಿರುವಂತಹ ಕೆಲಸ ಇದು. ಅಕಸ್ಮಾತ್ ನೀವು ಫೋಟೋಗ್ರಾಫರ್ ಆಗಿದ್ರೆ ಇವತ್ತಿನ ದಿನದ ಬಗ್ಗೆ ನಿಮ್ಗೇನು ಅನಿಸುತ್ತೆ, ನೀವು ಕೂಡ ಮೆಸೇಜ್ ಮಾಡಿ ನಮ್ಗೆ ಹೇಳಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480910013. ಟ್ರೈನ್ ಥರ ಫಾಸ್ಟಾಗಿ ಹೇಳ್ಕೊಂಡು ಹೋದ್ರೆ ಹೆಂಗೆ ನಾವು ನೋಟ್ ಮಾಡ್ಕೊಳ್ಳೋದು, ಇನ್ನೊಂದ್ಸಲ ಹೇಳಿ ಅಂತ ಕೇಳ್ತಿದ್ದೀರಾ? ಓಕೆ, 9489010013. ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರೀ ನಿಮ್ಮ ಸಂದೇಶ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಎಷ್ಟು ಸಲ ಹೀಗೆ ಅನಿಸುತ್ತಲ್ಲ, ಒಂದು ಫೋಟೋಗ್ರಫಿ ಮಾಡ್ತಿರ್ಬೇಕಾದ್ರೆ ಅಪ್ರತಿಮವಾದಂತಹ ಅದ್ಭುತವಾದಂತಹ ಚೆಲುವೆ ಕಣ್ಮುಂದೆ ಬಂದಾಗ ಆಕೆಯ ಮುದ್ದಾದ ಫೋಟೋಸ್ ತೆಗಿಬೇಕಾದ್ರೆ ಎಷ್ಟು ಚೆಂದ ಅನಿಸುತ್ತೆ, ರೈಟ್? ವೆಲ್, ನಮಗೆ ಮೆಸೇಜ್ ಬಂದಿದೆ ವಸಂತಪುರ ಬೆಂಗಳೂರಿನಿಂದ. ಸಂಧ್ಯಾ ಸಂತೋಷ್ ಅವರು ಮೆಸೇಜ್ ಮಾಡಿ, ನಮಸ್ತೆ ಮೇಡಮ್, ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮ ನನಗೆ ಹಾಗೂ ನನ್ನ ಅಣ್ಣನಿಗೆ ಹೊಸ ಬಟ್ಟೆ ತೊಡಿಸಿ ಫೋಟೋ ತೆಗೆಸಿದ್ದು ಈ ನಿಮ್ಮ ಕಾರ್ಯಕ್ರಮದ ಮೂಲಕ ನೆನಪಾಯಿತು. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಅಫ್ಕೋರ್ಸ್, ಎಲ್ಲರ ಜೀವನದಲ್ಲೂ ಅಲ್ವಾ, ಚಿಕ್ಕವರಿದ್ದಾಗ ಕೃಷ್ಣನ ಫೋಟೋನು, ರಾಧೆ ಆಗೋ ಅಥವಾ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ನಾವು ಡ್ರೆಸ್ ಮಾಡ್ಕೊಂಡಿರೋ ಫೋಟೋ ತೆಗೆಸ್ಕೊಂಡಿರೋದು, ಇದೆಲ್ಲ ನೆನಪುಗಳಿರುತ್ತೆ. ಹಾಗಾಗಿ ನಮ್ಮ ಮನೆಯ ಶೋಕೇಸ್ನ ನೋಡಿದಾಗ ಕುರುವಂಜಿ ಆಗೋ, ಕೃಷ್ಣನಾಗೋ, ಗೋಪಿಕೆ ಆಗೋ, ರಾಕ್ಷಸನಾಗೋ ಅಥವಾ ಬೇರೆ ಯಾವುದೋ ಒಂದು ಫನ್ನಿ ಕ್ಯಾರೆಕ್ಟರ್ ಆಗೋ, ದೇವ್ರುಗಳಾಗೋ ನಾವು ಫೋಟೋ ತೆಗೆಸ್ಕೊಂಡಿರೋದಂತೂ ನೆನಪಿದ್ದೇ ಇರುತ್ತೆ. ಈ ಒಂದು ದಿನವನ್ನು ಪ್ರತಿ ವರ್ಷ ಆಗಸ್ಟ್ 19ರಂದು ಜಗತ್ತಿನಾದ್ಯಂತ ಆಚರಿಸ್ತಾ ಹೋಗ್ತಾರೆ. ಇದರ ಹಿನ್ನೆಲೆಯನ್ನು ಗಮನಿಸೋದಾದರೆ 1839 ಆಗಸ್ಟ್ 19, ಆಗೆಲ್ಲ ನಿಮಗೆ ಎಷ್ಟು ವಯಸ್ಸಾಗಿತ್ತು ಹೇಳಿ, ಹುಟ್ಟಿದ್ರಾ, ಯಾವ ಜನ್ಮದಲ್ಲಿದ್ವೋ ಅದು ಗೊತ್ತಿರಲ್ಲ ಅಲ್ವಾ ನಮಗೆ. ಫ್ರೆಂಚ್ ಸರ್ಕಾರ ಡ್ಯಾಗ್ರೋಟೈಪ್ ಎಂಬ ವಿಶ್ವದ ಮೊದಲ ಸಫಲ ಛಾಯಾಗ್ರಹಣ ತಂತ್ರಜ್ಞಾನದ ಆವಿಷ್ಕಾರವನ್ನು ಅಧಿಕೃತವಾಗಿ ಜಗತ್ತಿಗೆ ಪರಿಚಯಿಸಿತು. ಈ ಐತಿಹಾಸಿಕ ದಿನದ ನೆನಪಿಗಾಗಿ ಪ್ರತಿ ವರ್ಷ ಈ ದಿನವನ್ನು ಆಚರಿಸಲಾಗುತ್ತೆ. ಒಂದು ಚಿತ್ರ 1000 ಪದಗಳಿಗೆ ಸಮಾನ ಆಗಲಿ ಹೇಳಿದೆ. ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವಾಗದ ಭಾವನೆಗಳು, ಇತಿಹಾಸದ ಕ್ಷಣಗಳು ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಕೇವಲ ಒಂದು ಕ್ಲಿಕ್ ಮೂಲಕ ಶಾಶ್ವತವಾಗಿ ಕಾಯ್ದಿರಿಸುವಂತಹ ಶಕ್ತಿ ಫೋಟೋಗ್ರಫಿಗಿದೆ. ಈಗ ನಿಮ್ಮೊಳಗಿನ ಫೋಟೋಗ್ರಾಫರ್ ಏನು ಹೇಳ್ತಾರೆ ಕಳಿಸಿ ಸಂದೇಶ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ನಮಗೆ ಸುಮಾರಷ್ಟು ಸ್ನೇಹಿತರು ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಕಿಶನ್ ರೋಷನ್, ಶುಭರಾಣಿ, ಹನುಮಂತೇಗೌಡ ಹ್ಯಾಡ್ಲಿಯಿಂದ ಮೆಸೇಜ್ ಮಾಡಿದರೆ, ಅಶ್ವಿತಾ ಕಾಫಿ ತಗೊಳ್ಳಿ ಅಂತ ಕಾಫಿ ಕಳಿಸಿದ್ದಾರೆ ನಮಗೆ. ಯಾರು? ನಂಬರ್ ಎಂಡಿಂಗ್ ವಿತ್ 2115, ರಾಜೇಶ್ ಅವರು ಜಾಲಹಳ್ಳಿಯಿಂದ. ಥ್ಯಾಂಕ್ ಯು ರಾಜೇಶ್. ತಿಮ್ಮೇಶ್ ಯಾದವ್ ಶ್ರೀಕೃಷ್ಣನಗರ ದಾವಣಗೆರೆಯಿಂದ, ನಿಮ್ಮ ಧ್ವನಿ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕವನಾಗಿದ್ದಾಗ ಕೃಷ್ಣನ ವೇಷ ಹಾಕಿದ್ದಾಗ ಫೋಟೋ ತೆಗೆಸ್ಕೊಂಡಿದ್ದು ನೆನಪಾಯಿತು ಅಂತ ಹೇಳ್ತಾ ಇದ್ದೀರಾ. ಬ್ಯೂಟಿಫುಲ್. ಊಟಕ್ಕೆ ಮೊದಲು ಬಿ ಪಿ ಮಾತ್ರೆ, ಊಟದ ಬಳಿಕ ಶುಗರ್ ಮಾತ್ರೆ ತಗೊತಾರೆ. ಕ್ಯಾಮ್ರಾಗೆ ಬಿಂಬಾಗ್ರಹಿ ಅಂತಾರೆ. 1839 ವರ್ಷ ಮೊದಲ ಸ್ವಂತಿಕೆ, 187 ವರ್ಷಗಳು ನನ್ನ ಮೊದಲ ಬಿಂಬಾಗ್ರಹಿ ಸೆರೆ ಹಿಡಿದ ಛಾಯಾಗ್ರಾಹಕರು ಈಗಲೂ ನೆನಪಿಸ್ಕೊಳ್ತಾರೆ. ಅಂದು ನಾ ಮಾಡಿದ ಅವಾಂತರ ಕನ್ನಡಿಗೆಲ್ಲ ಲಿಪ್ಸ್ಟಿಕ್ ಗೀಚಿ ಒಡೆದು ಹಾಕಿದೆ ಅಂತೆ, ತಮಾಷೆ ನೆನಪಿಸಿ ನಗುತ್ತಿರ್ತಾರೆ ಆ ಫೋಟೋ ನೋಡಿದಾಗಲೆಲ್ಲ ಅಂತ ಅನು ಅವರು ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನುಷಾ, ತಮ್ಮ ಪ್ರೀತಿಯ ಸಂದೇಶಕ್ಕೆ ಬಹಳ ಚೆನ್ನಾಗಿತ್ತು ಬಿಂಬಾಗ್ರಹಿ ಬಗ್ಗೆ ನೀವು ಕೊಟ್ಟಂತಹ ಮೆಸೇಜ್ ನಮಗೆ. ವೆಲ್, ಇವತ್ತು ವರ್ಲ್ಡ್ ಫೋಟೋಗ್ರಫಿ ಡೇ ಅಂತ ಹೇಳ್ತಾ ಇದೆ. ಒಂದು ಕಾಲದಲ್ಲಿ ದೊಡ್ಡ ಕ್ಯಾಮ್ರಾಗಳು ಇದ್ದವ್ರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಫೋಟೋಗ್ರಫಿ, ಇಂದು ಪ್ರತಿಯೊಬ್ಬರ ಕೈಲಿರುವಂತಹ ಸ್ಮಾರ್ಟ್ ಫೋನ್ಗಳಿಂದಾಗಿ ಪ್ರತಿಯೊಬ್ಬರ ದೈನಂದಿನ ಜೀವನದ ಭಾಗವಾಗಿದೆ. ವೈಲ್ಡ್ ಲೈಫ್, ವೆಡ್ಡಿಂಗ್, ಸ್ಟ್ರೀಟ್ ಹಾಗೂ ಡಾಕ್ಯುಮೆಂಟ್ರಿ ಫೋಟೋಗ್ರಫಿ ಇಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ. ಆದ್ದರಿಂದ ಕ್ಯಾಮ್ರಾ ಕೇವಲ ಒಂದು ಉಪಕರಣ ಅಲ್ಲ ಸ್ನೇಹಿತರೆ, ಅದು ಭಾವನೆಗಳನ್ನು ಬಂಧಿಸಿಡುವ ಅದ್ಭುತ ಕನ್ನಡಿ. ನಿಮ್ಮ ನೆಚ್ಚಿನ ಕ್ಷಣಗಳನ್ನು ಸೆರೆ ಹಿಡಿಯುತ್ತಾ ನೆನಪುಗಳನ್ನು ಜೀವಂತವಾಗಿರಿಸಲು ಈ ಫೋಟೋಗ್ರಫಿ ಅನ್ನೋದು ಬಹಳ ಬಹಳ ಮುಖ್ಯ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈಗ ಕೇಳಿ ಸೊಗಸಾದ ಗೀತೆಯನ್ನು, ಅದಾದ ನಂತರ ವಿಶೇಷವಾದಂತಹ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿಮ್ಮ ನೆಚ್ಚಿನ ಕನ್ನಡ ಕಾಮನವಿಲ್ನಲ್ಲಿ ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಿತಾ ಮಲ್ನಾಡ್.

0: ಸ್ನೇಹಿತರೆ, ಇದೀಗ ಕೇಳಿ ವಿಶೇಷವಾದಂತಹ ಪ್ರಾಯೋಜಿತ ಕಾರ್ಯಕ್ರಮ ವೆರಿಕೋಸ್ ವೇನ್ಗೆ ಹೋಮಿಯೋಪತಿ ಚಿಕಿತ್ಸೆ. ಡಾಕ್ಟರ್ ಬೃಂದಾ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಡಿಪಾರ್ಟ್ಮೆಂಟ್, ಗವರ್ನಮೆಂಟ್ ಆಫ್ ಕರ್ನಾಟಕ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ ವಾಣಿ.
2: ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಬೃಂದಾ, ಹೋಮಿಯೋಪತಿ ತಜ್ಞೆ, ಗವರ್ನಮೆಂಟ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಡಾಕ್ಟ್ರೆ, ಇತ್ತೀಚೆಗೆ ನನ್ನ ಕಾಲುಗಳು ತುಂಬಾ ನೋಯುತ್ತೆ, ಸೆಳೆಯುತ್ತೆ, ಕಾಲುಗಳು ಭಾರ ಅನ್ಸುತ್ತೆ, ಕಾಲು ಬಾವು ಬರ್ತಾ ಇದೆ, ಚಪ್ಪಲಿ ಹಾಕೊಳಕ್ ಆಗ್ತಾ ಇಲ್ಲ, ಕಾಲಲ್ಲಿ ನೀಲಿ ಊದ್ಕೊಂಡಿರೋ ನರಗಳು ಕಾಣಿಸ್ತಿದೆ ಅಂತ ತುಂಬಾ ಜನ ಪೇಷಂಟ್ಸ್ ನಮ್ಮ ಆಸ್ಪತ್ರೆಗೆ ಬಂದು ಹೇಳ್ತಾರೆ. ತುಂಬಾ ಹೊತ್ತು ನಿಂತ್ಕೊಂಡೆ ಕೆಲಸ ಮಾಡೋರಲ್ಲಿ, ವಯಸ್ಸಾದವರಲ್ಲಿ, ಮಹಿಳೆಯರಲ್ಲಿ, ಗರ್ಭಿಣಿ ಸ್ತ್ರೀಯರಲ್ಲಿ ಈ ಕಂಡೀಷನ್ ನ ನಾವು ತುಂಬಾ ಸಾಮಾನ್ಯವಾಗಿ ನೋಡಬಹುದು. ಇದನ್ನೇ ನಾವು ವೆರಿಕೋಸ್ ವೇಸ್ ಅಂತ ಹೇಳ್ತೀವಿ. ತುಂಬಾ ಜನಕ್ಕೆ ಇದು ತಪ್ಪು ಕಲ್ಪನೆ ಇದೆ, ಇದು ಉಬ್ಬಿರೋ ನರಗಳು ಅಂತ ಹೇಳ್ತಾರೆ. ಆದ್ರೆ ಇವುಗಳು ರಕ್ತನಾಳಗಳು. ನಮ್ಮ ದೇಹದಲ್ಲಿ ಎರಡು ತರ ರಕ್ತನಾಳಗಳು ಇವೆ, ಆರ್ಟ್ರೀಸ್ ಮತ್ತು ವೇನ್ಸ್ಗಳು ಅಂತ. ಆರ್ಟ್ರೀಸ್ಗಳ ಕೆಲಸವು ಶುದ್ಧ ರಕ್ತವನ್ನು ಹೃದಯದಿಂದ ದೇಹದ ಬೇರೆ ಬೇರೆ ಭಾಗಕ್ಕೆ ಕೊಂಡೊಯ್ಯುತ್ತವೆ. ಹಾಗೆಯೇ ವೇನ್ಸ್ಗಳು ಅಶುದ್ಧ ರಕ್ತವನ್ನು ದೇಹದ ಎಲ್ಲಾ ಭಾಗದಿಂದ ಹೃದಯಕ್ಕೆ ತಗೊಂಡು ಹೋಗೋ ಕೆಲಸ ಮಾಡುತ್ತವೆ. ಈ ವೇನ್ಸ್ಗಳ ಒಳಗೆ ಏಕಮುಖ ರಕ್ತ ಸಂಚಾರ ಅನುವು ಮಾಡಲು ವಾಲ್ವ್ಸ್ಗಳು ಇರುತ್ತವೆ. ಕಾಲಿನಿಂದ ಅಶುದ್ಧ ರಕ್ತವನ್ನು ಹೃದಯಕ್ಕೆ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಈ ವಾಲ್ವ್ಸ್ಗಳು ರಕ್ತ ಸಂಚಾರ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತವೆ. ರಕ್ತ ವಾಪಸ್ ಕಾಲಿಗೆ ಬರದೇ ಇರೋ ತರ ತಡೆಯುತ್ತವೆ. ಯಾವಾಗ ಈ ವಾಲ್ವ್ಸ್ಗಳು ಹಾಳಾಗುತ್ತವೋ ಅಥವಾ ದುರ್ಬಲವಾಗುತ್ತವೋ ಆಗ ರಕ್ತ ಹೃದಯಕ್ಕೆ ಸರಿಯಾಗಿ ಹೋಗದೆ ಕಾಲಲ್ಲೇ ಉಳಿದ್ಬಿಡುತ್ತವೆ. ಹಾಗಾಗಿ ಈ ರಕ್ತನಾಳಗಳು ಬರ್ತಾ ಬರ್ತಾ ದಪ್ಪಗಾಗಿ ತಿರುಚಾಗಿ ಆಗುತ್ತವೆ. ಇದನ್ನೇ ನಾವು ಇಂಗ್ಲಿಷ್ನಲ್ಲಿ ಟಾರ್ಚಿಯಾಸಿಟಿ ಅಥವಾ ವೆರಿಕೋಸಿಟಿ ಅಂತ ಹೇಳ್ತೀವಿ. ಇದೇ ವೆರಿಕೋಸ್ ವೇನ್ಸ್. ಮೊದಮೊದಲು ಇದು ಸಣ್ಣ ಸಣ್ಣದಾಗಿ ಜೇಡರ್ ಬಲೆ ಅಂದ್ರೆ ಸ್ಪೈಡರ್ ವೆಬ್ ತರ ಸಣ್ಣದಾಗಿ ನೀಲಿ ಬಣ್ಣ ಅಥವಾ ಹಸಿರು ಬಣ್ಣದಲ್ಲಿ ಕಾಣುತ್ತವೆ. ಆದ್ರೆ ಬರ್ತಾ ಬರ್ತಾ ಇದೇ ದಪ್ಪವಾಗಿ ಉಪ್ಪಿಕೊಂಡು ಹಾವಿನ ತರ ಆಗುತ್ತವೆ. ರಕ್ತ ಕಾಲಲ್ಲೇ ಉಳಿಯೋದ್ರಿಂದ ಚರ್ಮ ಕಪ್ಪಗಾಗುತ್ತೆ, ಆಮೇಲೆ ತುರಿಕೆ ಬರುತ್ತೆ. ಇದನ್ನೇ ನಾವು ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಹೀಗೆ ಇದನ್ನು ಮುಂದೆ ಹೀಗೆ ಬಿಟ್ಟಲ್ಲಿ ಕಾಲುಗಳು ಗಾಯ ಆಗುತ್ತವೆ. ಇದನ್ನೇ ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಕೂಡ ಹೇಳ್ತೀವಿ. ಈ ವೇನ್ಸ್ ಒಳಗೆ ರಕ್ತ ಹೆಪ್ಪುಗಟ್ಟಿ ವೀನಸ್ ಥ್ರಾಂಬೋಸಿಸ್ ಅಂತ ಕೂಡ ಕಂಡೀಷನ್ಸ್ ಆಗುತ್ತವೆ. ಹೆಚ್ಚು ಹೊತ್ತು ನಿಂತ್ಕೊಂಡೇ ಕೆಲಸ ಮಾಡೋರಲ್ಲಿ, ಮಹಿಳೆಯರಲ್ಲಿ, ಸ್ಥೂಲಕಾಯ ಅಥವಾ ಒಬೆಸಿಟಿಯಿಂದ ಇರೋರಲ್ಲಿ ಸಾಮಾನ್ಯವಾಗಿ ನಾವು ನೋಡಬಹುದು. ಇದು ಅನುವಂಶೀಯವಾಗಿಯೂ ಬರಬಹುದು. ತುಂಬಾ ಹೊತ್ತು ಒಂದೇ ಕಡೆ ನಿಂತು ಕೆಲಸ ಮಾಡಬಾರದು. 10 ನಿಮಿಷ ಶಾರ್ಟ್ ಬ್ರೇಕ್ ತಗೊಂಡು ವಾಕ್ ಮಾಡಿ, ಕೂತ್ಕೊಂಡು ಅಥವಾ ಮಲ್ಕೊಂಡು ರೆಸ್ಟ್ ಮಾಡಿ. ಹಾಗೆ ಮಾಡಿದಾಗ ಎರಡೂ ಕಾಲುಗಳನ್ನು ಮೇಲೆ ಇಟ್ಕೊಳ್ಳಿ, ಫುಟ್ ಅಂಡ್ ಎಲಿವೇಷನ್ ಮಾಡಿ, ಕಂಪ್ರೆಸರ್ ಸ್ಟಾಕಿಂಗ್ಸ್ ಯೂಸ್ ಮಾಡಿ. ವಾಕಿಂಗ್ ವ್ಯಾಯಾಮಗಳನ್ನು ಮಾಡಿದ್ರೆ ಕಾಫ್ ಮಸಲ್ಸ್ ಅಥವಾ ಮೀನುಕಂಡಕ್ಕೆ ಶಕ್ತಿ ಬಂದು ನಿಮ್ಮ ರಕ್ತ ನಮ್ ಪಂಪ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಕೆಲವೊಂದು ಮುಖ್ಯವಾದ ವ್ಯಾಯಾಮಗಳಂದ್ರೆ ಆಂಕಲ್ ಪಂಪ್ ಅಂತ ಹೇಳ್ತೀವಿ, ಹೀಲ್ ರೈಸ್ ಅಂತ ಹೇಳ್ತೀವಿ, ಟೋ ವಾಕಿಂಗ್ ಅಥವಾ ಸೈಕ್ಲಿಂಗ್ ಮಾಡಬಹುದು. ಸಮತೋಲನ ಆಹಾರನ ತಗೊಳ್ಬೇಕು. ಪ್ರತಿದಿನ 8-10 ಗ್ಲಾಸ್ ಚೆನ್ನಾಗಿ ನೀರ್ ಕುಡೀರಿ. ಆಮೇಲೆ ಒಂದೇ ಕಡೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಬೇಡಿ. ಟೈಟ್ ಪ್ಯಾಂಟ್ಗಳು, ಟೈಟ್ ಬೆಲ್ಟ್ಗಳನ್ನ ಯೂಸ್ ಮಾಡೋದು, ಟೈಟ್ ಲೆಗ್ಗಿಂಗ್ಸ್ನ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಹೈ ಹೀಲ್ಸ್ ಚಪ್ಪಲಿಗಳನ್ನ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಇದನ್ನ ನಿರ್ಲಕ್ಷ್ಯ ಮಾಡದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇನ್ನು ನಮ್ಮ ಹೋಮಿಯೋಪತಿ ಚಿಕಿತ್ಸೆಗೆ ಬರೋದಾದ್ರೆ ವ್ಯಕ್ತಿಯ ದೇಹ ಸ್ವಭಾವ, ರೋಗ ಲಕ್ಷಣಗಳು, ಜೀವನ ಶೈಲಿ ಎಲ್ಲವನ್ನೂ ಗಮನಿಸಿ ಚಿಕಿತ್ಸೆ ನೀಡ್ತೀವಿ. ಇದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮತ್ತು ಸಾಮಾನ್ಯವಾಗಿ ನಾವು ಬಳಸುವ ಔಷಧಿಗಳು ಅಂದ್ರೆ ಪಲ್ಸೆಟಿಲ್ಲ, ಹ್ಯಾಮಮಿಲಿಸ್, ಲ್ಯಾಕಿಸಿಸ್, ಕ್ಯಾಲ್ಕೇರಿಯಾ ಫ್ಲೋರ್, ವೈಪೆರಾ, ಆಸಿಡ್ ಫ್ಲೋರ್, ಇನ್ನೂ ಮುಂತಾದ ಔಷಧಿ ನಾವು ಕೊಡ್ತೀವಿ. ಈ ಔಷಧಿಗಳು ರಕ್ತನಾಳಗಳ ಬಲವನ್ನು ಹೆಚ್ಚಿಸಿ ರಕ್ತ ಸಂಚಾರ ಸುಗಮವಾಗಿ ಆಗೋ ತರ ಮಾಡುತ್ತವೆ. ಅಡ್ಡ ಪರಿಣಾಮವಿಲ್ಲದೆ ದೀರ್ಘಕಾಲದ ಪರಿಹಾರ ನೀಡುತ್ತೆ. ವೆರಿಕೋಸ್ ವೇನ್ಸ್ ಒಂದು ನಿರ್ಲಕ್ಷಿಸಬಾರದ ಸಮಸ್ಯೆ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಮಾಡಿದರೆ ಸರ್ಜರಿನ ತಪ್ಪಿಸಬಹುದು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವೆರಿಕೋಸ್ ವೇನ್ಸ್ಗೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ತಿಳಿಸಿದವರು ಡಾಕ್ಟರ್ ಬೃಂದಾ, ಹೋಮಿಯೋಪತಿ ತಜ್ಞೆ ಹಾಗೂ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನೂ ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ನಮಸ್ಕಾರ, ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಕೇಳಿಸ್ತಾ ಇದೆ, ಮಾತಾಡೋ ಆರ್ಜೆನೇ ಇಲ್ವಲ್ಲ ಅಂತ ಯೋಚನೆ ಮಾಡಬೇಡಿ, ನಿಮ್ಮ ಹಾಡುಗಳನ್ನೇ ಕ್ಯೂ ಮಾಡ್ತಾ ಇದೆ, ಸೊ ಹಾಗಾಗಿ ಡಿಲೇ. ನಮಸ್ಕಾರ, ಹೇಗಿದ್ದೀರಾ? ವೆರಿ ಗುಡ್ ಮಾರ್ನಿಂಗ್. ಹೇಗಿದೆ ನಿಮ್ಮ ಬುಧವಾರ? ಬುಧವಾರ ಅಂತ ಹೇಳಿದ್ರೆ ಇಟ್ಸ್ ಕಾಲ್ಡ್ ಆಸ್ ಮಿಡ್ ಮಂಡೇ ಅಂತ, ಅಂದರೆ ಇತ್ಲಿಗೂ ಅಲ್ಲ ಅತ್ಲಿಗೂ ಅಲ್ಲ, ವಾರದ ಆರಂಭನೂ ಅಲ್ಲ ಅಂತ್ಯನೂ ಅಲ್ಲ, ಮಧ್ಯದಲ್ಲಿ ಇರುವಂತಹ ಬುಧವಾರದ ಸಮಯದಲ್ಲಿ ನಾವಿದ್ದೀವಿ. ಅಯ್ಯೋ, ಬುಧವಾರ ಕಳೆಯೋದೇ ಬೇಡಪ್ಪ, ಎಷ್ಟೊಂದು ಕೆಲಸ ಇದೆ, ಇನ್ನೂ ಹಬ್ಬ ಹತ್ರ ಬಂದ್ಬಿಡ್ತು ಅಂತ ಎಷ್ಟೋ ಜನ ಓಡಾಡ್ತಿರ್ತೀರಾ, ಪೇಚಾಡ್ತಿರ್ತೀರಾ. ಅಫ್ಕೋರ್ಸ್ ಹಬ್ಬ ಹತ್ರ ಬರುತ್ತೆ, ಒಂದೇ ಒಂದಿನ ಹಬ್ಬ ಇರುತ್ತೆ, ಆದರೆ ಹಬ್ಬದ ತಯಾರಿ ಅಂತೂ ತಿಂಗಳಾನ್ಗಟ್ಟಲೆಯಿಂದ ನಡೀತಾನೆ ಇರುತ್ತೆ ಅಲ್ವಾ? ನಿಮ್ಮ ಮನೇಲೂ ಹಾಗೇನಾ? ನಮ್ಮ ಮನೇಲೂ ಹಾಗೇನೆ, ಎಲ್ಲರ ಮನೇಲೂ ಹಾಗೇನೆ. ಒಟ್ಟಾರೆ ಈ ಒಂದು ಸಮಯದಲ್ಲಿ ನಿಮ್ಮ ಸ್ಟ್ರೆಸ್ನ ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ, ರಿಲ್ಯಾಕ್ಸ್ ಮಾಡ್ಕೊಳ್ಳುವಂತಹ ಗೀತೆಗಳನ್ನ ಕೇಳಲಿಕ್ಕೆ ನೀವು ರೇಡಿಯೋನ ಟ್ಯೂನ್ ಮಾಡಿರ್ತೀರಾ. ಬಟ್ ಈ ಸಮಯ ಏನಿದೆ, 9:02, ಇಲ್ಲಿ ನೀವಿಷ್ಟಪಟ್ಟಂತಹ ಗೀತೆಗಳನ್ನ ಪ್ಲೇ ಮಾಡುವಂತಹ ಸಮಯ. ಹಾಗಿದ್ರೆ ತಡ ಯಾತಕ್ಕೆ, ನಿಮ್ಗೆ ಇಷ್ಟವಾಗಿರೋ ಗೀತೆನ ಕೇಳಬಹುದು. ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಕಳಿಸೋದ್ರ ಮುಖಾಂತರ 9489091013, ಇನ್ನೊಮ್ಮೆ ಹೇಳ್ತೀನಿ, 9480901013. ಸೊ ನಮಗೆ ಆಲ್ರೆಡಿ ನಮ್ಮ ಇಷ್ಟದ ಗೀತೆ ಬೇಕು ಅಂತ ಸುಮಾರಷ್ಟು ಜನ ಸ್ನೇಹಿತರು ಸಂದೇಶ ಕಳಿಸಿದ್ದಾರೆ. ಯಾರ್ಯಾರು ಸಂದೇಶ ಕಳಿಸಿದ್ದಾರೆ ಅದು ನೋಡೋಕ್ಕಿಂತ ಮುಂಚೆ ಅವ್ರು ಕೇಳಿರೋ ಹಾಡುಗಳನ್ನ ಪ್ಲೇ ಮಾಡಿಬಿಡೋಣ. ಸರಿ, ಹಾಗಿದ್ರೆ ಕೇಳಿ ಈ ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ.

ಚಂದದ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಮ್ಗೆ ನಮ್ಮ ಇಷ್ಟದ ಗೀತೆನ ಪ್ಲೇ ಮಾಡ್ಬಿಡಿ ಅಶ್ವಿತಾ, ಕಾಯಿಸ್ಬಿಡಿ ಅಂತ ಹೇಳ್ತಿದ್ರೆ ನಮ್ಗೆ ಸುಮಾರಷ್ಟು ಜನ ಸ್ನೇಹಿತರು. ಯಾರ್ಯಾರು ಮೆಸೇಜ್ ಕಳಿಸಿದ್ದಾರೆ ನೋಡೋಣವಾ. ಹನುಮಂತೇಗೌಡ ಹ್ಯಾಡ್ಲಿಯಿಂದ ಮೆಸೇಜ್ ಕಳಿಸಿದ್ದಾರೆ, ಜೊತೆಗೆ ಕಿಶನ್ ರೋಷನ್ ಶುಭರಾಣಿ ಅವರು ಕೂಡ ನಮ್ಗೆ ಸಂದೇಶ ಕಳಿಸಿದ್ದಾರೆ. ನಮ್ಮ ಗೀತೆನ ಪ್ಲೇ ಮಾಡಿ ಅಂತ ನಾಗರತ್ನ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ರೋಹಿತ್ ದಾಸನಪುರದಿಂದ ಸಂದೇಶ ಕಳಿಸಿದ್ದಾರೆ, ಜೊತೆಗೆ ವಿಲಿಯಂ ಪರ್ಲಟ್ಕ ಪುತ್ತೂರಿನಿಂದ ಸಂದೇಶ ಕಳಿಸಿದ್ದಾರೆ. ಅಂಡ್ ಶೈಲಾ ರಾಜೇಶ್ ಚನ್ನನಕುಂಟೆ ಶಿರದಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಎನ್ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಜೊತೆಗೆ ಗಂಗಾವತಿಯಿಂದ ಚಂದ್ರಶೇಖರ್ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಅದಿತಿ ಸಿಂಗ್, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ನಮಗೆ ಮೆಸೇಜ್ ಬಂದಿದೆ ಆನಿಕಲ್ ಶಂಕರ್ ಮಠದಿಂದ. ಶಿವಶಂಕರ್ ವೇದಾವತಿ ತನ್ಮಯರ್ ಅವರು ಸಂದೇಶ ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್, ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ, ಜೊತೆಗೆ ಮಂಡ್ಯದ ನಂದಾದೀಪ, ರಂಜಿತಾ, ದರ್ಶಿನಿ, ಸರಸ್ವತಮ್ಮ ಇವರುಗಳು ಕೂಡ ನಮಗೆ ಮೆಸೇಜ್ ಮಾಡಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ನಾವು ಕೂಡ ಮೆಸೇಜ್ ಮಾಡಿದ್ವಿ, ನಮ್ಮ ಹೆಸರನ್ನ ಓದ್ತಿಲ್ಲ ಅಶ್ವಿತಾ ಅಂತ ಬೇಸರಿಸ್ಕೊಳ್ಬೇಡಿ, ಖಂಡಿತ ಎಲ್ಲರ ಹೆಸರನ್ನ ಓದ್ತೀನಿ. ಆದರೆ 9 ಗಂಟೆಯ ನಂತರ ನಮಗೆ ಸಂದೇಶ ಕಳಿಸ್ತವನ್ನ ಮಾತ್ರ, ಬಿಕಾಸ್ ಸುಮಾರಷ್ಟು ಸಂದೇಶಗಳು 8:59 8:58 ಬಂದಿದೆ. ಬಟ್ ನಾವು 9:00 ನಂತರ ಬಂದಂತಹ ಸಂದೇಶಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮ ಗೀತೆಗಳು ಇದೀಗ ಪ್ರಸಾರ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಚಂದಕ್ಕಿಂತ ಚಂದ ಈ ಹಾಡು ಸುಂದರ, ಹಾಡಿದಂಥ ಗಾಯಕರು ಸುಂದರ. ಪಂಕಜ್ ಉದಾಸ್ರವರ ಧ್ವನಿಯಲ್ಲಿ ಈ ಸೊಗಸಾದ ಗೀತೆಯನ್ನು ಕೇಳಿದ್ದು ಸ್ಪರ್ಶ ಚಿತ್ರದಿಂದ. ಹೌದೌದು, ಸುದೀಪ್ ಫ್ಯಾನ್ ಇದ್ದರೆ ಸುದೀಪೂ ಸುಂದರ, ರೇಖಾ ಅವ್ರ ಫ್ಯಾನ್ ಇದ್ದರೆ ರೇಖಾನು ಸುಂದರ, ಸುಧಾರಾಣಿ ಅವ್ರ ಫ್ಯಾನ್ ಇದ್ದರೆ ಸುಧಾರಾಣಿನೂ ಸುಂದರ, ಎಲ್ಲರೂ ಸುಂದರ ಆಯಿತಾ. ಇಟಗಿ ಈರಣ್ಣನೂ ಸುಂದರ. ಹಾಂ, ಯಾರವರು ಈ ಗೀತೆಯನ್ನು ರಚನೆ ಮಾಡಿದವರು? ಇಟಗಿ ಈರಣ್ಣ ಹಂಸಲೇಖರ್ ಅವರ

ಸಂಗೀತ ಸಂಯೋಜನೆಯಲ್ಲಿ ದಿನೇಶ್ ಬಾಬುರವರ ಸಾರಥ್ಯದಲ್ಲಿ, ಕ್ಷಮಿಸಿ, ಸುನಿಲ್ ಕುಮಾರ್ ದೇಸಾಯಿರವರ ಸಾರಥ್ಯದಲ್ಲಿ ಮೂಡಿಬಂದಂಥ ಚಿತ್ರ ಸ್ಪರ್ಶ. ಸ್ಪರ್ಶ ಚಿತ್ರದ ಈ ಗೀತೆನ ಪ್ಲೇ ಮಾಡಿ ಅಂತ ಕೇಳಿದರು ಸ್ನೇಹಿತರು. ಸೊ ನಾವು ಪ್ಲೇ ಮಾಡಿದ್ವಿ, ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ನಮಗೆ ಮೆಸೇಜ್ ಮಾಡಿದ್ದಾರೆ. ಅನುಷಾ, ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಶಿವಮೊಗ್ಗ ಜಿಲ್ಲೆಯ ಮೂಡಲವಿಠಲಪುರದ ಶ್ರೀಧರ್, ಪದ್ಮ, ಪನಗಟ್ಟಿ, ಅನಂತ್ ಕುಮಾರ್ನವರು ನಮಗೆ ಮೆಸೇಜ್ ಮಾಡಿದ್ದಾರೆ. ನಿಖಿಲ್ ಹಲ್ಕುಂದಿಯಿಂದ ಹಾಗೂ ಗಿರಿಜಾ ಅಜಯ್ ಹಲ್ಕುಂಡಿ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನಮಗೆ ಸಂದೇಶ ಬಂದಿದೆ, ನಮಗೋಸ್ಕರ ಗೀತನ ಪ್ಲೇ ಮಾಡಿ ಅಂತ ಪದ್ಮಜಾ ಶರತ್ ಬಿಡೆ ಹಂಪಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಹಳೆ ಬಾತಿ ಗ್ರಾಮದಿಂದ ನಮಗೆ ಷಣ್ಮುಗ ಅವರು ಮೆಸೇಜ್ ಮಾಡಿದ್ದಾರೆ. ಸಂಧ್ಯಾ ಚಿಕ್ಕೋಡಿಯಿಂದ ಗೀತಾ ಕಾವಿರಪ್ಪ ವಿರಾಜಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಈಗ ಇಲ್ಲಿ ಕೇಳಿ, ನೀವಿಷ್ಟಪಟ್ಟಂಥ ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಗೀತ ಗಾಯನದಲ್ಲಿ ಮುಳುಗ್ ಹೋಗಿದ್ದೀವಿ, ಕಳೆದು ಹೋಗಿದ್ದೀವಿ. ಈ ಸಮಯದಲ್ಲಿ ನನಗೆ ನಿಮ್ಮ ಸಂದೇಶಗಳು ಬರ್ತಿದೆ. ಟಿ ಆರ್ ಎಚ್ ಪ್ರಕಾಶ್ ಕುಮಾರ್ ಅವರು ಪ್ಲೀಸ್ ನಮಗೋಸ್ಕರ ಒಂದು ಒಳ್ಳೆ ಗೀತನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆಯಿಂದ ಸರಳ ಅವರು ಮೆಸೇಜ್ ಮಾಡಿದರೆ, ನೀವು ಫೋಟೋಗ್ರಾಫಿ ಬಗ್ಗೆ ಮಾತಾಡ್ತಾ ಇದ್ರಿ, ನನಗೂ ಫೋಟೋಗ್ರಫಿ ಅಂದರೆ ತುಂಬ ಇಷ್ಟ. ನನ್ನ ಸ್ನೇಹಿತರ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅವ್ರಿಗೆ ಗೊತ್ತಾಗದೆ ರೀತಿಯಲ್ಲಿ ತೆಗೆದು ಅವನ ಗೋಯುಡಿಕೊಂಡಿದ್ದಿಲ್ಲ, ಅದು ನಂಗೆ ತುಂಬ ಇಷ್ಟ ಅಂತ ರಾಜೇಶ್ ಅವರು ಜಾಲಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಗ್ರೇಟ್ ಟ್ಯಾಲೆಂಟ್.

0: ಗೀತಾ ನಾಗಪ್ಪ, ಪವನ್, ರೋಹಿತ್, ತೇಜಸ್ವಿನಿ, ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ ಸಂದೇಶ ಕಳಿಸ್ತಾರೆ. ಥ್ಯಾಂಕ್ ಯು. ಕಲಬುರಗಿಯ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಮೆಸೇಜ್ ಮಾಡಿದರೆ. ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ನನಗೆ ಇವತ್ತಿನ ಕಾರ್ಯಕ್ರಮ ಬಹಳ ಇಷ್ಟ. ನಿಜಕ್ಕೂ ಈ ಕಾರ್ಯಕ್ರಮವನ್ನು ಯಾರು ನಡೆಸಿದ್ರು ಕೂಡ ಅತ್ಯುತ್ತಮವಾಗಿ ನಡೆಸ್ತಾರೆ. ನನಗೆ ಬಹಳ ಇಷ್ಟವಾದಂಥ ಕಾರ್ಯಕ್ರಮ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಬವಿತಾ ಬಿ, ಸಂಶೋಧನಾ ವಿದ್ಯಾರ್ಥಿ, ಮಾನಸ ಗಂಗೋತ್ರಿ, ಮೈಸೂರು. ಥ್ಯಾಂಕ್ ಯು ಬವಿತಾ, ತಮ್ಮ ಪ್ರೀತಿಯ ಮೆಸೇಜ್ಗೆ. ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಮಾರುತಿ ಅಣಜಿ ಅವರು. ಆ್ಯಂಡ್ ನಮಗೆ ಮೆಸೇಜ್ ಬಂದಿದೆ ಚಿದಾನಂದ ಕಲ್ಯಾಣಿ ಪತ್ತರ ಹಿಂಗಣಿಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ನಮಗೊಂದು ಹಾಡು ಬೇಕಲ್ಲ ಅಂತಿದ್ದಾರೆ ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಹಾಗೂ ನಾಗರಾಜ್ BTM ಲೇಔಟಿಂದ. ಚಂದನ ಕುಂಟೆಯಿಂದ ಲಕ್ಷ್ಮೀಕಾಂತ್, ರೂಪಾ ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ ಶಿರದಿಂದ ಸಂದೇಶ ಕಳಿಸಿದ್ದಾರೆ. ಮಹೇಶ್ ಹೊಸೂರು ಶಿಕಾರಿಪುರದಿಂದ, ದೊಡ್ಡಬಳ್ಳಾಪುರದಿಂದ ನಮಗೆ ಮೆಸೇಜ್ ಬಂದಿದೆ. ಭೀಮರಾಜು ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಸ್ಫೂರ್ತಿ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.
1: ಹೇ ಹೇ ಹೇ ಹೇ.

ಮೈಯನ್ನು ಕುಣಿಸು ಕುಣಿಸು, ಕಣ್ಣನ್ನು ತಣಿಸು ತಣಿಸು, ಅತ್ತ ಇತ್ತ ಸುತ್ತಾಡು ಬೇಗ ಬೇಗ ಬೇಗ.

ಸೊಗಸಾದ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ನಮಗೋಸ್ಕರ ಒಂದೊಳ್ಳೆ ಗೀತೆನ ಪ್ಲೇ ಮಾಡಿ ಅಂತ ಅರುಣ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಮೆಸೇಜ್ ಮಾಡಿದರೆ. ಆಯ್ದಿನ್ ಬನ್ಹಟ್ಟಿ, ಮಮತಾಜ್ ಬನ್ಹಟ್ಟಿ, ರಿಯಾಜಾ, ರುಬೀನಾ, ಶಬೀರಾ, ಸುಫಿಯಾ, ಜುನೈದ್, ಅಂಜುಮ್, ಹುಮೇರಾ, ರಫತಾ, ರಗತಾ, ಮರಿಯಾ ನಮಗೆ ಮೆಸೇಜ್ ಮಾಡಿದ್ದಾರೆ. ಕುಷ್ಟಗಿ ತಾಲೂಕಿನಿಂದ ಮುರ್ತೂಜ್, ಸಮೀರ್, ಶಾಹಿದ್, ಶಾನ್ ನಮಗೆ ಸಂದೇಶ ಕಳಿಸಿದ್ದಾರೆ. ಸಿಂಧನೂರು ಸುರೇಶ್, ಬಲುಟಗಿಯಿಂದ ವಿದ್ಯಾಶ್ರೀ, ಲಿಂಗರಾಜು, ಕೃತಿಕಾ, ಗೋಕುಲ್, ಅಬ್ಬೇನಹಳ್ಳಿ, ಚಳ್ಳಕೆರೆ, ಚಿತ್ರದುರ್ಗದಿಂದ ಸೈಫುಲ್ಲಾ, ಅಲ್ತಾಫ್ ಹುಜಾರಿ, ಸಬಾಹತ್, ಕಿರತ್ ಹುಜಾರಿ, ರೆಹನ್ ಶೇಖ್ ನಮಗೆ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಗೋಪಿನಾಥ್, ಕೆಂಗೇರಿಯಿಂದ ಮುಧೋಳ ತಾಲೂಕಿನ ಅಕ್ಕಿ ಮರಡಿ, ವಿಠಲ ಕಂಬಾರ, ಕೃಷ್ಣಬಾಯಿ, ಸಿಂಧು, ಪ್ರಿಯಾಂಕಾ, ಪವನ, ಪಲ್ಲವಿ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಸಂತೋಷ್ ಧೂಪದಾಳದಿಂದ. ನಮಸ್ಕಾರ ಸರ್.

ರಾಘವೇಂದ್ರ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಶಿವಣ್ಣ ರೂಪ ಪ್ರಭುದೇವ್ ಪೂರ್ವಿಕ ಕಾಮನಕೆರೆ ಗ್ರಾಮ ನಮ್ಮಿಂದ ಮೈಸೂರಿನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ನಮಗೋಸ್ಕರ ಒಂದು ಒಳ್ಳೆ ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅನಂತರಾಜು ಗೊರಳುಡ್ಕ ಹಿರಿಯೂರು ಚಿತ್ರದುರ್ಗದಿಂದ, ಬಸವರಾಜ್ ಕೊಳಕಿ ಗೋಕಾಕ್ನಿಂದ ಆನಂದ್ ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ, ವೆಂಕಟೇಶ್ ಅಣ್ಣಿಗೇರಿಯಿಂದ, ಅನಂತ್ ಮೂರ್ತಿ ಶೃಂಗೇರಿಯಿಂದ, ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರ ದಾವಣಗೆರೆಯಿಂದ, ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ, ಮಂಜುಳ ಮುನಿಯಮ್ಮ ಪಂತ್ರಪಾಳ್ಯ ಮೈಸೂರು ರಸ್ತೆಯಿಂದ. ಜೊತೆಗೆ ವ್ಯೂವರ್ಸ್ ಕಾಲ್ನಿಂದ ನವೀನ್ ಕಾವ್ಯ ಮೆಸೇಜ್ ಮಾಡಿದ್ದಾರೆ. ರೋಹಿತ್ ವರ್ಧನ್ ಕಸ್ತೂರಿಬಾ ನಗರದಿಂದ, ಅನುಷಾ ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಶಿವಮೊಗ್ಗದಿಂದ ದೇವಾನಂದ ಇಟಗಿಯವರು ಸಂದೇಶ ಕಳಿಸಿದ್ದಾರೆ. ಮಂಜುನಾಥ್ ಬಳ್ಳಾರಿಯಿಂದ ಸಂದೇಶ ಕಳಿಸಿದ್ದಾರೆ ನಮಗೆ. ದೇವರಾಜ್ ಬಿ ಹೊರಪೇಟ್ ಭೂಪಾರ್ ಲಿಂಗಸಗೂರುಯಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹ್ಯಾಡ್ಲಿಯಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಇಂತಹ ಸೂಪರ್ ಆದಂತಹ ಗೀತೆನ ಕೇಳಿದ್ರಿ ಅಲ್ವ ಸ್ನೇಹಿತರೆ? ಸ್ವಪ್ನ ಚಿತ್ರದಿಂದ ಗೀತೆ ಕೇಳಿದ್ರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದಂತಹ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ದೇವರಾಜ್ ಬಿ ಹೊರಪೇಟ್ ಭೂಪಾರದಿಂದ ಸಂದೇಶ ಕಳಿಸಿದ್ರು, ಭೀಮರಾಜ್ ಅವರು ನಮಗೆ ಮೆಸೇಜ್ ಮಾಡಿದರು, ಸ್ಫೂರ್ತಿ ಅವರು ಕೂಡ, ಜೊತೆಗೆ ಸಾಂಗ್ಲಿ ಜಿಲ್ಲೆ ಜತ್ನಿಂದ ಅಲ್ತಾಫ್ ಹುಜಾರಿ, ಸೈಫುಲ್ಲಾ ಸಬಾಹತ್, ಕಿರಾತ್ ಹುಜಾರಿ, ರೆಹನ್ ಶೇಖ್ ಅವರು ಸಂದೇಶ ಕಳಿಸಿದರು. ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಪದ್ಮಶ್ರೀ ದತ್ಪನ್ನಗಟ್ಟಿ ಅನಂತಕುಮಾರಿಂದ ಅನಂತಕುಮಾರ್ ಅವರು ನಮಗೆ ಮೆಸೇಜ್ ಮಾಡಿದರು ಶಿವಮೊಗ್ಗದಿಂದ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಆದರೆ ಲಾಸ್ಟ್ ಗೀತೆ ಮಾತ್ರ ಈ ಗೀತೆನ ಯಾಕೆ ಕೇಳಿದ್ರಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ನಾನು ಬೇರೆ ಸ್ಟುಡಿಯೋದಲ್ಲಿ ಒಬ್ಬಳೇ ಇದ್ದೀನಿ, ಬಟ್ ಸರಿನಾ ಕೇಳಿದ್ದೀ ಗೀತೆನ ಆಲಿಸಿ ಎಂಜಾಯ್ ಮಾಡಿ. ಸಿಗೋಣ 10 ಗಂಟೆಯ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನಮಸ್ಕಾರ, ಶುಭೋದಯ, ಗ್ರೇಟ್ ವೆಡ್ನಸ್ಡೇ ಮಾರ್ನಿಂಗ್. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರೆ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 10:02 ಹೊತ್ತಿನಲ್ಲಿ ಸ್ನೇಹಿತರೆ, ನಾವಿದ್ದೀವಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಕನ್ನಡ ಚಿತ್ರರಂಗದ ಮಾಣಿಕ್ಯದಂತಹ ಗೀತೆಗಳು ನಮ್ಮ ಜೀವನದ ಹಲವಾರು ಘಟನೆಗಳೊಂದಿಗೆ ಬೆಸೆದುಕೊಂಡಿರುತ್ತೆ. ಇನ್ಫ್ಯಾಕ್ಟ್ ನಮ್ಮ ಜೀವನದ ಮಹತ್ವರವಾದಂತಹ ಘಟ್ಟಗಳು ವಿದ್ಯಾರ್ಥಿ ಜೀವನ ಆಗಿರಬಹುದು, ಬಾಲ್ಯ, ಯೌವನ, ದಾಂಪತ್ಯ, ವೃದ್ಧಾಪ್ಯ, ಇವೆಲ್ಲದರ ಜೊತೆಗೆ ಸಿನಿಮಾ ಅನ್ನೋದು ಬೆಸೆದುಕೊಂಡಿರುತ್ತೆ. ಬಹುಶಃ ಸಿನಿಮಾ ನೋಡಿ ನಾವು ಭಕ್ತಿಭಾವವನ್ನು, ಪ್ರೀತಿಯನ್ನು, ಸ್ನೇಹವನ್ನು ಕಲಿತಿರ್ತೀವೇನೋ. ಇಷ್ಟೊಂದೆಲ್ಲ ಆವರಿಸಿಕೊಂಡಿರುವಂತಹ ಸಿನಿ ಜಗತ್ತಿನ ಗೀತೆಗಳ ಜೊತೆಗೆ ದಿನದ ವಿಶೇಷತೆಯನ್ನು ಕೂಡಿಸಿ ನಾವು ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ವಿಶೇಷತೆ ಏನಿರಬಹುದು? ಗೆಸ್ ಮಾಡಿ ನೋಡಿ, ನಾನು ಆಗಲೇ ಹೇಳಿದ್ದೀನಿ, ಇವತ್ತಿನ ಗೀತೆಯ ಜೊತೆಗೆ ಇವತ್ತಿನ ದಿನದ ವಿಶೇಷತೆ ಕೂಡ ಇದೆ, ಅಡಗಿದೆ. ಇವತ್ತು 19 August. ಏನು ವಿಶೇಷತೆಯನ್ನು ಒಳಗೊಂಡಿದೆ ಅದ್ರ ಬಗ್ಗೆ ಮಾತಾಡ್ತಾ ಈ ಗೀತೆಯನ್ನು ಕೇಳಿ ಆನಂದಿಸಿ. ಆ್ಯಂಡ್ ಗೀತೆಯಲ್ಲೇ ಉತ್ತರ ಅನ್ನೋದು ಸಿಗ್ತಾ ಹೋಗುತ್ತೆ. ಈ ಒಂದು ಗೀತೆನ ಕೇಳಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಗೊತ್ತಾದರೆ ಉತ್ತರ ಕೊಡಬಹುದು. 9408901013 9480901013 ಈ ಒಂದು ಸಂಖ್ಯೆಗೆ ಸಂದೇಶ ಕಳಿಸೋದ್ರ ಮುಖಾಂತರ.

ಇಂತಹ ಅಮೋಘವಾದಂತಹ ಚಿತ್ರ ಅಲ್ವಾ ತವರಿನ ಸಿರಿ. ಆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಯನ್ನು ಕೇಳ್ತಾ ಇದ್ದಂಗೆನೆ ನಿಮ್ಮೆಲ್ಲರಿಗೂ ಸಹ ಗೊತ್ತಾಗಿರಬಹುದು ಇವತ್ತಿನ ದಿನದ ಟಾಪಿಕ್ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ. ಆ್ಯಂಡ್ ನಮಗೆ ಸರಿಯಾದಂಥ ಉತ್ತರವನ್ನು ಸುಮಾರು ಜನ ಸ್ನೇಹಿತರು ಕಳಿಸಿದ್ದಾರೆ. ಯಾರ್ಯಾರು ಕಳಿಸಿದ್ದಾರೆ ಅಂತ ನೋಡೋಣವಾ. ಲಿಟ್ರಲಿ ಎಲ್ಲರೂ ಆಲ್ಮೋಸ್ಟ್ ಸರಿಯಾದಂತಹ ಉತ್ತರವನ್ನೇ ಕೊಟ್ಟಿದ್ದೀರಾ ಅಂತ ಹೇಳಬಹುದು. ಫಸ್ಟು ನಮಗೆ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದು ನಾಗರತ್ನ ರಾಜಾಜಿನಗರದಿಂದ. ಅದಾದಮೇಲೆ ಕಾತರ್ಕಿ KHP ಕಾಲೋನಿ ಹರಿಹರದಿಂದ ರಾಜ್ಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಪ್ರಕಾಶ್ ಅಕ್ಕಪಡಿ ನಿಮ್ಮ ಸಂದೇಶ ಕೂಡ ಕರೆಕ್ಟ್ ಇದೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮತಿಗೌಡ ಹ್ಯಾಡ್ಲಿಯಿಂದ. ಶರತ್ ಹಾಗೂ ಪದ್ಮಜ ಬಿಡಿ ಹಂಪಿನಗರದಿಂದ. ಮೇರಿ ಜಾನ್ಸ್ ಕೊಡತಿ ಗೇಟಿಂದ. ಶ್ವೇತಾ ಎಸ್ರಾವ್ ಸುಳ್ಯದಿಂದ. ಚಿದಾನಂದ TB ಸರ್ಕಲ್ ಅವರೇ, ನಿಮ್ಮ ಉತ್ತರ ಸರಿ ಇದೆ ಬಟ್ ಈ ಪ್ರೋಗ್ರಾಮ್ಗೆ ಅದಲ್ಲ, ಇವತ್ತು ವಿಶ್ವ ಫೋಟೋಗ್ರಫಿ ದಿನ ಅಲ್ವಾ ಅಂತ ಹೇಳ್ತಾ ಇದ್ರೆ ರೈಟ್ ಇವತ್ತು, ಬಟ್ ಈ ಒಂದು ಪ್ರಶ್ನೆಗೆ ಉತ್ತರ ಅದಾಗಿರಲ್ಲ. ನೇತ್ರಾ ಕೆಗೇರಿಯಿಂದ. ಕಲಾಜ್ಯೋತಿ ಉತ್ತರಹಳ್ಳಿ ಬೆಂಗಳೂರಿನಿಂದ. ಹುಬ್ಬಳ್ಳಿಯ ಕೇಶವಾಪುರದಿಂದ ನಿವೇದಿತಾ ಗುರುರಾಜ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ದಾವಣಗೆರೆಯಿಂದ ಸರಳ ಅವರು ಸರಿಯಾದಂತಹ ಉತ್ತರ. ಇನ್ನು ದೇವರಾಜ್ ಬಿ ಹೊರಪೇಟ್ ಭೂಪಾಲ್ ಲಿಂಗಸಗೂರು ತಾಲೂಕು ರಾಯಚೂರಿನಿಂದ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದೀರಾ. ಜೊತೆಗೆ ಥ್ಯಾಂಕ್ ಯು ನಂಬರ್ ರನ್ನಿಂಗ್ ವಿತ್ 285, ನಿಮ್ಮ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಎಸ್, ಇಷ್ಟು ಜನ ಸರಿಯಾದಂಥ ಉತ್ತರ ಕೊಟ್ಟಿದ್ದೀರಾ. ಇವತ್ತು ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಡೇ. ಏನಪ್ಪ ಅದು ಅಂತ ಹೇಳಿದ್ರೆ ವಿಶ್ವ ಮಾನವೀಯತೆಯ ಸಂದೇಶವನ್ನು ಸಾರುವಂತಹ ವಿಶ್ವ ಮಾನವೀಯತೆಯ ದಿನ. ಮಾನವೀಯತೆ ಅಂತ ಹೇಳಿದ್ರೆ ಅದು ಕೇವಲ ಪದ ಅಲ್ಲ, ಅದೊಂದು ಜವಾಬ್ದಾರಿ. ಪ್ರತಿ ವರ್ಷ ಆಗಸ್ಟ್ 19ರಂದು ಜಗತ್ತಿನಾದ್ಯಂತ ವಿಶ್ವ ಮಾನವೀಯತೆಯ ದಿನ, ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಡೇನ ಆಚರಿಸಲಾಗುತ್ತೆ. ಈ ಒಂದು ದಿನದ ಇತಿಹಾಸ ಹಿನ್ನೆಲೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಸೊಗಸಾದ ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಸಾಗುತ್ತೆ. ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ ಈ ಮಾನವೀಯತೆಯ ಮೌಲ್ಯವನ್ನು ಸಾರುವಂತಹ ಗೀತೆಗಳು ನಿಮ್ಗೆ ಯಾವುದಾದ್ರೂ ಇಷ್ಟ ಇದ್ರೆ, ಗೊತ್ತಾಗಿದ್ರೆ ಅದನ್ನು ಕೂಡ ನೀವು ನಮಗೆ ಕಳಿಸಬಹುದು, ಹೇಳಬಹುದು ಅಂತ ಹೇಳ್ತಾ ಮುಂದಿನ ಗೀತೆ ಅದಕ್ಕೆ ಸಾಗೋಣ.

ಸೂಪರ್ ಆಗಿರುವಂತಹ ಗೀತೆನ ಕೇಳಿದ್ರಿ, ಸಿರಿವಂತ ಚಿತ್ರದಿಂದ. ಆ್ಯಂಡ್ ತುಂಬ ಒಳ್ಳೊಳ್ಳೆ ಗೀತೆಗಳ ರೆಕಮೆಂಡೇಷನ್ ಕೂಡ ಸಿಗ್ತಾ ಇದೆ ನಮ್ಮ ಲಿಸನರ್ಸ್ಗಳಿಂದ. ಫಸ್ಟ್ ನಮ್ಮ ಈ ದಿನದ ಇತಿಹಾಸದ ಬಗ್ಗೆ ಗಮನಿಸೋಣ. ಇದು ಇತಿಹಾಸ ಶುರುವಾಗಿದ್ದು ಸುಮಾರು ವರ್ಷಗಳ ಹಿಂದೆ. ಸೊ 2003 August 19 ಇರಾಕ್ನ ಬಾಗ್ದಾದ್ನಲ್ಲಿರುವಂತಹ ವಿಶ್ವಸಂಸ್ಥೆಯ ಕಚೇರಿಯ ಮೇಲೆ ಭೀಕರ ಬಾಂಬ್ ದಾಳಿ ನಡೆಯುತ್ತೆ. ಈ ದಾಳಿಯಲ್ಲಿ ವಿಶ್ವಸಂಸ್ಥೆಯ ಮುಖ್ಯ ಅಧಿಕಾರಿ ಸೆರ್ಗಿಯೋ ವಿಯೇರಾ ಡಿ ಮೆಲೋ ಸೇರಿದಂತೆ 22 ಪ್ರಮುಖ

ಮಾನವೀಯ ಕಾರ್ಯಕರ್ತರು ಪ್ರಾಣವನ್ನು ಕಳೆದುಕೊಳ್ತಾರೆ. ಈ ದಾಸೋಹಿಗಳ ಮತ್ತು ಪ್ರಾಣದ ಹಂಗು ತೊರೆದು ಜನರ ಸೇವೆ ಮಾಡುವಂತಹ ಪ್ರತಿಯೊಬ್ಬ ಕಾರ್ಯಕರ್ತನ ತ್ಯಾಗವನ್ನು ಸ್ಮರಿಸಲಿಕ್ಕೆ 2008 ವಿಶ್ವಸಂಸ್ಥೆಯು ಆಗಸ್ಟ್ 19 ಈ ಒಂದು ವಿಶ್ವ ಮಾನವೀಯತೆಯ ದಿನವನ್ನಾಗಿ ಘೋಷಿಸುತ್ತೆ. ಆದ್ದರಿಂದ ಜಗತ್ತಿನಲ್ಲಿ ಯುದ್ಧ, ನೈಸರ್ಗಿಕ ವಿಕೋಪಗಳು ಅಂದರೆ ಪ್ರವಾಹ, ಭೂಕಂಪ ಅಥವಾ ಸಾಂಕ್ರಾಮಿಕ ರೋಗಗಳು ಬಂದಾಗ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಸಂಕಷ್ಟದಲ್ಲಿ ಇರೋರಿಗೆ ಅಂದರೆ ಅಂತಹ ಜನರಿಗೆ ಆಹಾರ, ನೀರು, ವೈದ್ಯಕೀಯ ನೆರವು ತಲುಪಿಸುವಂತಹ ರಿಯಲ್ ಹೀರೋಗಳು ಅಲ್ವಾ, ಇವರೇ ನಿಜವಾದ ಹೀರೋಗಳು. ಅಂಥವ್ರಿಗೆ ಮಾನವೀಯ ನೆರವು ಕೊಡುವಂತಹ ಕಾರ್ಯಕರ್ತರಿಗೆ ಗೌರವಿಸುವ ಸಲುವಾಗಿ ಈ ಒಂದು ದಿನವನ್ನು ಆಚರಿಸಲಾಗುತ್ತೆ. ಸೊ ದಿಸ್ ಡೇ ಈಸ್ ರೆಪ್ರೆಸೆಂಟೆಡ್ and dedicated to humanitarian aid workers. ಈ ಹ್ಯುಮ್ಯಾನಿಟೇರಿಯನ್ ಏಡ್ ವರ್ಕರ್ಸಲ್ಲಿ ಫಸ್ಟು ನಮ್ಮ ಮನೆಯನ್ನು ಗಮನಿಸಿದಾಗ ನಮ್ಮ ಮನೆಯ ಬೇರಾಗಿರುವಂಥ ತಾಯಿ ನೆನಪಾಗ್ತಾರೆ. ಎಲ್ಲ ದಿನಾನೂ ಕೆಲಸ ಮಾಡಬೇಕು, ಯಾವ ದಿನಾನೂ ರಾಜ ಅನ್ನೋದಿರೋದಿಲ್ಲ, ಹುಷಾರು ತಪ್ಪದಾಗ್ಲೂ ಕೆಲಸ ಮಾಡಬೇಕು, ಸದಾ ನಮ್ಮ ಸೇವೆಯಲ್ಲಿ ನಿರತರಾಗಿ ಇರಬೇಕು. ಬಹುಶಃ ತಾಯಿಯ ಮೌಲ್ಯ ಆಗೋದು ಒಂದು ಹೆಣ್ಣು ತಾಯಿಯಾದ ಆ ಮೌಲ್ಯ ಗೊತ್ತಾಗೋದು ಒಂದು ಹೆಣ್ಣು ತಾಯಿ ಆದಾಗ ಅಥವಾ ತಾಯಿಯಿಂದ ದೂರ ಇದ್ದಾಗ ಅಂತ ಅನಿಸುತ್ತೆ ಅಲ್ವಾ. ಅಂತಹ ತಾಯಿಂದರಿಗೂ ಕೂಡ ಇವತ್ತನ್ನು ಸ್ಮರಿಸ್ಕೊಳ್ತಾ ಅವರಿಗೆ ಸಂಬಂಧಪಟ್ಟಂತಹ ಈ ಸೂಕ್ತವಾದಂತಹ ಗೀತೆಯನ್ನು ನಿಮಗೋಸ್ಕರ ಪ್ಲೇ ಮಾಡ್ತಿದ್ದೀವಿ ನಿಮ್ಮ ನೆಚ್ಚಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ.

0: ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಮಸಾಲ್ ದೋಸೆ ರವಾ ದೋಸೆ
1: ಕೇಸರಿ ಬಾತ್ ವಂಗಿ ಬಾತ್ ಪುರಿ ಸಾಗ್ ಚೌ ಚೌ ಬಾತ್ ಗುಲಾಬ್ ಜಾಮೂನ್ ರಸಗುಲ್ಲ ಕ್ಯಾರೆಟ್ ಹಲ್ವಾ ಬಾಸುಂದಿ ಏನ್ ಬೇಕು ಹೇಳಿ.

ಏನು ಬೇಕು ನಿಮಗೆ, ಏನು ಇಷ್ಟ ನಿಮಗೆ? ವೆಲ್, ಈ ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳಿದ್ರಿ ಸರ್ವರ್ ಸೋಮಣ್ಣ ಚಿತ್ರದಿಂದ. ಮೇಡಮ್, ಎಲ್ಲಿ ಮೇಡಮ್ ಕನೆಕ್ಷನ್ನು? ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಡೇ ಅಂತ ಹೇಳಿದ್ರಿ, ವಿಶ್ವ ಮಾನವೀಯ ದಿನ ಅಂತ ಹೇಳಿದ್ರಿ, ಸರ್ವರ್ ಸೋಮಣ್ಣ ಹಾಡು ಹಾಕ್ತಾ ಇದ್ದೀರಾ, ತಾಯಿಯ ಹಾಡು ಹಾಕಿದ್ರಿ, ಎಲ್ಲಿ ಕನೆಕ್ಷನ್ನು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ನೀವು ಕೇಳೋದಾದರೆ ನೋಡಿ, ಮೊದಲನೇದಾಗಿ ಈ ಒಂದು ಕಮ್ಯುನಿಟಿ ಹೆಲ್ಪರ್ಸ್ ಅಂತ ಕರಿತೀವಿ, ಅಂದರೆ ಒಂದು ಸಮುದಾಯದ ಸೇವೆಯನ್ನು ಮಾಡುವಂಥವ್ರು, ಡಾಕ್ಟರ್ಸ್ ಆಗಿರಬಹುದು, ಇಂಜಿನಿಯರ್ಸ್ಗಳಾಗಿರಬಹುದು, ಪೊಲೀಸ್ ಆಗಿರಬಹುದು, ಫೈರ್ ಇಂಜಿನ್ ಆಗಿರಬಹುದು, ಆ್ಯಂಬುಲೆನ್ಸ್ ಓಡಿಸೋರಾಗಿರಬಹುದು, ಅಥವಾ ನಮ್ಮ ಮನೆಯಲ್ಲಿ ನಿಸ್ವಾರ್ಥವಾಗಿ ಸೇವೆ ಮಾಡುವಂತಹ ನಮ್ಮ ಸಂಬಂಧಿಕರು, ತಾಯಿ ಅಜ್ಜಿ ತಂದೆ ಇವ್ರುಗಳಾಗಿರಬಹುದು, ಅಥವಾ ಇನ್ನೂ ಹೇಳೋದಾದರೆ ಈ ಹೋಟೆಲ್ಗಳಲ್ಲಿ ಸರ್ವರ್ ಕೆಲಸ ಮಾಡುವಂಥವ್ರು, ಕ್ಲೀನರ್ಸ್ಗಳಾಗಿರಬಹುದು, ಹೋಟೆಲ್ಗಳನ್ನ ರೂಮ್ ಬಾಯ್ಸ್ ಆಗಿರಬಹುದು, ಅಥವಾ ಸಿನಿಮಾ ಸೆಟ್ ಅಂತ ಇದರಲ್ಲಿ ಲೈಟ್ ಬಾಯ್ ಕೆಲಸ ಮಾಡುವಂಥವ್ರು, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುವಂಥವ್ರು, ಈ ರೋಡಲ್ಲಿ ಪೌರ ಕಾರ್ಮಿಕರಾಗಿರಬಹುದು, ಅಥವಾ ಈ ಬಸ್ ಓಡಿಸುವಂತಹ ಡ್ರೈವರ್ ಕಂಡಕ್ಟರ್ಸ್, ನಿಜವಾಗ್ಲೂ ಇವ್ರುಗಳಿಲ್ಲ ಅಂದರೆ ನಮ್ಮ ದಿನನಿತ್ಯದ ಜೀವನ ಅನ್ನೋದು ಸಾಗಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಸಲ ಇವ್ರಿಗೆ ಹೋಗ್ಬಿಟ್ಟು ನಾವು ಥ್ಯಾಂಕ್ಸ್ ಅಂತ ಹೇಳಿರ್ತೀವಿ, ಬೇಕಾಬಿಟ್ಟಿಯಾಗಿ ನಡೆಸ್ಕೊಂಡಿರ್ತೀವಿ, ಹೌದಾ, ಏ ಇಲ್ಲಿ ಬಾರಪ್ಪ ತೊಗೊಂಬಾರು, ಏಯ್ ಹೋಗು ಬಾ, ಹೀಗೆ ಕರಿತಾ ಇರ್ತೀವಿ. ಯಾವುದಾದ್ರೂ ಹೋಟೆಲ್ಸ್ಗಳಿಗೆ ರೂಮ್ ಬುಕ್ ಮಾಡಿದಾಗ ಆ ಇಡೀ ರೂಮನ್ನು ಎಷ್ಟು ಸಾಧ್ಯನೋ ಅಷ್ಟು ಗಬ್ಬೆಬ್ಬಿಸ್ಬಿಟ್ಟು ಆಚೆ ಬಂದಿರ್ತೀವಿ, ಲೈಟ್ಸ್ಗಳೆಲ್ಲ ಆನ್ ಮಾಡಿಟ್ಟಿರೋದು, ಫ್ಯಾನ್ಸ್ಗಳನ್ನೆಲ್ಲ ಆನ್ ಮಾಡಿಟ್ಟಿರೋದು, ನೀರು ಹೋಗಕ್ಕೆ ಬಿಟ್ಟಿರೋದು, ವಾಶ್ರೂಮ್ ಯೂಸ್ ಮಾಡೋಕ್ಕಾಗದೇ ಇರೋಂಥ ರೀತಿಲಿ ಇಟ್ಬಿಡೋದು. ಒಂದು ಚಿಕ್ಕ ಚಿಕ್ಕ ಕೆಲಸಗಳು ನಮ್ಮ ಕಡೆಯಿಂದ ಆದಾಗ, ಫಾರ್ ಎಕ್ಸಾಂಪಲ್ ರೂಮ್ ಬುಕ್ ಮಾಡಿದಾಗ ಆ ರೂಮಲ್ಲಿರೋ ಬೆಡ್ಶೀಟ್ನ ಅಟ್ಲೀಸ್ಟ್ ಮಡಚಿಡೋದು, ವಾಪಸ್ ಅದನ್ನು ತೆಗೆದು ಒಗಿಲಿಕ್ಕೆ ಹಾಕ್ತಾರೆ, ಅದು ಗೊತ್ತಿರೋ ವಿಷಯನೇ, ಆದರೆ ಸ್ವಲ್ಪ ಪ್ರೆಸೆಂಟಬಲ್ ಆಗಿ ಕಾಣೋ ಹಾಗೆ ಮಾಡೋದು. ಪ್ರತಿಯೊಬ್ಬರೂ ಕೂಡ ಅವರ ಕೆಲಸದ ಆಧಾರದ ಮೇಲಲ್ಲ, ಒಬ್ಬ ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯನಿಗೆ ಕೊಡಬೇಕಾಗಿರುವಂತಹ ಕನಿಷ್ಠ ಗೌರವ ಕೊಡೋದು. ಎಷ್ಟೋ ಜನ ಆಟೋ ಡ್ರೈವರ್ಸ್ನ ತುಂಬ ಕೀಳಾಗಿ ನೋಡ್ತಾರೆ, ಕೀಳಾಗಿ ಮಾತಾಡಿಸ್ತಾರೆ, ಅದೇ ರೆಸ್ಪೆಕ್ಟ್ಫುಲ್ ಆಗಿ ಸರ್ ಅಂತ ಕರೆದಾಗ ಎಷ್ಟು ಗೌರವ ಸಿಗುತ್ತೆ ಅನ್ನೋದು ನೀವು ಯೋಚನೆ ಮಾಡಿದ್ದೀರಾ? ಮಾತಾಡೋಣ ಇದ್ರ ಬಗ್ಗೆ ಸಾಕಷ್ಟು, ಜೊತೆಗೆ ಒಳ್ಳೆ ಗೀತೆಗಳನ್ನ ಕೂಡ ಕೇಳ್ತಾ ಸಾಗೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ನೀವು ಹಂಚ್ಕೊಳ್ಳಿ. ಇವತ್ತಿನ ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಡೇ ವಿಶೇಷ.

ಸೂಪರ್ ಹಿಟ್ ಆದಂತಹ ಗೀತೆಗಳನ್ನ ಕೇಳಿದ್ರಿ. ಆ್ಯಂಡ್ ನಮ್ಮ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಇರುವಂತಹ ಬಸ್ ಕಂಡಕ್ಟರ್ಸ್ಗಳಾಗಿರಬಹುದು, ಸಾರಥಿ ಅಂತ ಕರೆಸ್ಕೊಳ್ಳುವಂತಹ ಆಟೋ ಡ್ರೈವರ್ಸ್ಗಳಾಗಿರಬಹುದು, ಕ್ಯಾಬ್ ಡ್ರೈವರ್ಸ್ ಅಫ್ಕೋರ್ಸ್, ಇವರೆಲ್ಲರ ಬಗ್ಗೆ ನಾವು ವಿಶೇಷವಾದಂತಹ ಮನೋರಂಜನಾತ್ಮಕವಾದಂತಹ ಗೀತೆಗಳನ್ನ ಕೇಳಿದ್ವಿ. ಆ್ಯಂಡ್ ಹೀರೋ ಅನ್ನೋ ರೀತಿಲಿ ಇವ್ರನ್ನೆಲ್ಲ ಪ್ರೊಜೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇವರು ಹೀರೋನೇ ಅಲ್ವಾ, ಅವಶ್ಯಕತೆ ಬೇಕು ಅಂದಾಗ ಕಷ್ಟದಲ್ಲಿದ್ದಾಗ ನೆರವಾಗ್ತಾರೆ, ನಮ್ಮ ಜೊತೆಯಾಗಿ ನಿಲ್ತಾರೆ. ಜೊತೆಗೆ ಈ ಒಂದು ಕೈಂಡ್ನೆಸ್ ಇದೆಯಲ್ಲ, ನಾವು ಕೊಡುವಂತಹ ಸಣ್ಣ ನೆರವು ಅದೊಂದು ದೊಡ್ಡ ಬದಲಾವಣೆಗೆ ನಾಂದಿ ಹಾಡುತ್ತೆ. ನಿಮ್ಮ ಸುತ್ತಮುತ್ತ ಒಮ್ಮೆ ಗಮನಿಸಿ, ಕಷ್ಟದಲ್ಲಿರೋರು ಬೇಕಾದಷ್ಟು ಜನ ಇರ್ತಾರೆ, ಹಸಿದವರು ಇರ್ತಾರೆ, ವೃದ್ಧರಿರ್ತಾರೆ. ನೀವು ಅವ್ರು ಮಾಡುವಂತಹ ಸಣ್ಣ ಮಾನವೀಯ ಮೌಲ್ಯಯುತವಾದಂತಹ ಸಹಾಯ ಕೂಡ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಅದು ಸಹಾಯಕವಾಗಿ ನಿಲ್ಲುತ್ತೆ. ಫಾರ್ ಎಕ್ಸಾಂಪಲ್, ಈಗ ಚಳಿಗಾಲ, ಎಲ್ಲ ಕಡೆ ವಿಪರೀತವಾದಂತಹ ಚಳಿ ಮಳೆ ಇದೆ ಅಲ್ವಾ, ಮಳೆಗಾಲದಲ್ಲಿ ನಾವಿದ್ದೀವಿ, ರೈಟ್? ಮಳೆಗಾಲ ಚಳಿಗಾಲ ಅಲ್ಲ, ಬಟ್ ಚಳಿ ಕೂಡ ವಿಪರೀತವಾಗಿದೆ. ಇಂತಹ ಸಮಯದಲ್ಲಿ ಈ ಬೀದಿ ಬದಿಯಲ್ಲಿ ಇರುವಂತಹ ವಾಸ ಮಾಡುವಂತಹ ಜನರುಗಳಿಗೆ ನೀವು ಹೋಗ್ಬಿಟ್ಟು ಒಂದು ರಗ್ಗು, ಬೆಡ್ಶೀಟು, ಸ್ವೆಟರ್ಸ್ಗಳು ನೀವು ತೆಗೆದುಕೊಂಡು ಕೊಟ್ಟಾಗ ಅದು ಖಂಡಿತವಾಗ್ಲೂ ಅವ್ರಿಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಪುಟ್ಟ ಪುಟ್ಟ ಮಕ್ಕಳಿರ್ತಾರೆ, ಆ ಪುಟ್ಟ ಮಕ್ಕಳನ್ನ ಇಟ್ಕೊಂಡು ಅವ್ರ ವ್ಯಾಪಾರಗಳನ್ನ ಮಾಡ್ತಿರ್ತಾರೆ. ಪಾಪ ಮಕ್ಕಳುಗಳಿಗೆ ಸರಿಯಾದಂತಹ ಬಟ್ಟೆಗಳು ಇರೋದಿಲ್ಲ, ನೀವು ಅಂಥ ಮಕ್ಕಳಿಗೆ ಬಟ್ಟೆಗಳನ್ನ ಕೊಡೋದು ಅಥವಾ ಆಟಿಕೆಗಳನ್ನ ಕೊಡೋದು, ತಿನ್ನಕ್ಕೆ ಊಟ ಕೊಡೋದು. ಎಷ್ಟೋ ಜನ ನಮ್ಮ ಸ್ನೇಹಿತರು ಯಾರು ಮೆಸೇಜ್ ಮಾಡಿದರು, ಮೇಡಮ್ ಹೋಟೆಲ್ಗೆ ಹೋದಾಗ ಹೋಟೆಲಲ್ಲಿ ನಾವು ಕಾಣಬಹುದು ಇವ್ರುಗಳನ್ನ, ನಾವು ಅವ್ರಿಗೇನು ಮಾಡ್ತೀವಿ, ನಾವು ತಿನ್ಬೇಕಾದ್ರೆ ಅವ್ರಿಗೂ ಸ್ವಲ್ಪ ಏನೋ ಒಂದು ಕೊಡಿಸ್ತೀವಿ, ಅವ್ರ ಹೊಟ್ಟೆ ತುಂಬಿ ನಮ್ಗೆ ಹರಿಸೋಗ್ತಾರಲ್ಲ, ಅದೇ ನಮಗೆ ಬಹಳ ಸಂತೋಷ ಆಗುತ್ತೆ ಅಂತ ನಮ್ಮ ಸ್ನೇಹಿತರು ಯಾರೋ ಮೆಸೇಜ್ ಮಾಡಿದರು. ಮಿಸ್ ಆಗಿದೆ, ಹುಡುಕಿ ತೆಗಿತಾನೆ ಮೆಸೇಜ್ನ. ಆ್ಯಂಡ್ ನಮಗೆ ಕವಿತಾ ಅವರು ಶಹಾಪುರದಿಂದ ಮೆಸೇಜ್ ಮಾಡಿ, ನಾವು ಯಾವತ್ತೂ ಯಾರನ್ನೂ ಕೀಳಾಗಿ ನಡ್ಸ್ಕೊಬಾರ್ದು ಮೇಡಮ್, ನೀವು ಹೇಳಿರೋ ಹಾಗೆ ನಾವೆಲ್ಲರೂ ಕೂಡ ಗೌರವದಿಂದ ಕಾಣ್ತೀವಿ ಅಂತ ಹೇಳ್ತಾ ಇದ್ದೀರಾ, ಬಹಳ ಸಂತೋಷ ಆಯಿತು ನಿಮ್ಮ ಸಂದೇಶವನ್ನು ಓದಿ ನನಗೆ. ಈ ರೀತಿಯಾಗಿ ನಾವು ಜನರಿಗೆ ಒಂದು ರೀತಿಯಾದಂತಹ ಧೈರ್ಯವನ್ನು ತುಂಬೋದು. ಎಷ್ಟೋ ಜನ, ಎಷ್ಟೋ ಸಲ ನಾವು ಬ್ಲೈಂಡ್ ಪೀಪಲ್ನ ನೋಡಿರ್ತೀವಿ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗಿರ್ತೀವಿ. ದಯವಿಟ್ಟು ಹೋಗಿ ಕೇಳಿ, ವಾಲಂಟಿಯರಿಯಾಗಿ ಕೇಳಿ, ಸಹಾಯ ಬೇಕಾ, ರೋಡ್ ಕ್ರಾಸ್ ಮಾಡಬೇಕಾ ಅಂತ ಕೇಳಿ ಮಾತನಾಡಿ, ಮಾನವೀಯ ಮೌಲ್ಯನ ತೋರಿಸೋದು ನಿಜವಾಗ್ಲೂ ಉತ್ತಮವಾದದ್ದು. ಅದೇ ದೇವರಿಗೆ

ಭಾಷೆ, ಧರ್ಮ, ಜಾತಿಯ ಗಡಿಗಳನ್ನು ದಾಟಿ ಪ್ರತಿಯೊಬ್ಬ ಮಾನವನನ್ನು ಗೌರವದಿಂದ ಕಾಣೋದು ಮತ್ತು ಕಷ್ಟದಲ್ಲಿದ್ದವರ ನೋವಿಗೆ ಸ್ಪಂದಿಸೋದು ನಿಜವಾಗ್ಲೂ ಈ ದಿನದ ಒಂದು ಮುಖ್ಯ ಉದ್ದೇಶ ಅಂತ ಹೇಳಬಹುದು. ಅದೇ ಸಹಾನುಭೂತಿ ಮತ್ತು ತಾಳ್ಮೆ, ಎಂಪತಿ. ಇನ್ನು ರಕ್ತದಾನ ಮಾಡುವಂಥದ್ದು, ಪರಿಸರವನ್ನು ಕಾಪಾಡುವಂಥದ್ದು, ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಅವರಿಗೆ ನೆರವಾಗುವಂಥದ್ದು, ಜೊತೆಗೆ ಎಲ್ಲ ಕಡೆ ಒಂದು ರೀತಿಯಾದಂತಹ ಸಕಾರಾತ್ಮಕತೆಯನ್ನು ಹರಡೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ದೈನಂದಿನ ಜೀವನದಲ್ಲಿ ದ್ವೇಷದ ಬದಲು ಪ್ರೀತಿ ಮತ್ತು ಬೆಂಬಲವನ್ನು ಹಂಚೋದು, ಹೀಗೆ ಮಾಡುವುದು ಈ ಒಂದು ದಿನಕ್ಕೆ ನಾವು ಕೊಡುವಂತಹ ಕೊಡುಗೆಯಾಗುತ್ತೆ. ಒಟ್ಟಾರೆ ಫೈನಲ್ ಆಗಿ ಒಂದು ಮಾತು ನಿಮ್ಗೆ ಹೇಳೋದಾದರೆ, ಜಗತ್ತನ್ನು ಬದಲಾಯಿಸೋದಕ್ಕೆ ನೀವು ಜಗತ್ ಪ್ರಸಿದ್ಧ

ತನೇ ಆಗಿರಬೇಕು ಅಂತ ಏನಿಲ್ಲ. ಒಬ್ಬರ ಮುಖದಲ್ಲಿ ಕಿರುನಗೆ ತರಿಸುವಂತಹ ಒಂದು ಸಣ್ಣ ಗುಣ ಇದ್ರೂ ಸಾಕು, ನೀವು ಒಬ್ಬ ರಿಯಲ್ ಹ್ಯೂಮನ್ ಆಗ್ತೀರಾ. ಈಗ ಹೇಳಿ, ನೀವು ರಿಯಲ್ ಹ್ಯೂಮನ್ನಾ? ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಇಂಡಿಯಾದಲ್ಲಿ ನಾವೆಲ್ಲ ಸುರಕ್ಷಿತರಾಗಿ ಸುಭದ್ರರಾಗಿ ಬದುಕಲಿಕ್ಕೆ ಕಾರಣ ನಮ್ಮ ದೇಶವನ್ನು ಕಾಯುತ್ತಿರುವಂತಹ ಸೋಲ್ಜರ್ಸ್ಗಳು, ಸೈನಿಕರು, ದ ರಿಯಲ್ ಹೀರೋಸ್. ಆದ್ದರಿಂದ ನಮ್ಮ ಒಂದು ಮಾನವೀಯ ಮೌಲ್ಯಗಳು ಎಲ್ಲ ಕಡೆ ಪಸರಿಸಬೇಕು, ಎಲ್ಲ ಕಡೆ ಹಬ್ಬಬೇಕು. ಶಾಖೋಪಶಾಖೆಯಾಗಿ ಜಾತಿ, ಮತ ಧರ್ಮ ಭೇದವನ್ನು ಮೀರಿ ಪ್ರತಿಯೊಬ್ಬರನ್ನು ಗೌರವದಿಂದ ಪ್ರೀತಿಯಿಂದ ಕಾಣೋಣ. ನನಗೆ ಸುಮಾರಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮಕ್ಕೆ ಮೆಚ್ಚುಗೆನ ವ್ಯಕ್ತಪಡಿಸಿ ಸಂದೇಶ ಕಳಿಸಿದ್ದಾರೆ. ದಾವಣಗೆರೆಯಿಂದ ಸರಳ ಅವರು ಮೆಸೇಜ್ ಮಾಡಿ, ಏನಾದರೂ ಆಗು ಮೊದಲು ಮಾನವನಾಗೋ ಅನ್ನುವಂಥ ಕವಿವಾಣಿಯಂತೆ ಜೀವನದಲ್ಲಿ ಮಾನವೀಯ ಮೌಲ್ಯವನ್ನು ಬೆಳೆಸ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಬೆಳಗುನೂರು ಗ್ರಾಮದಿಂದ ಬಸವರಾಜ್ ಅವರು ನಮಗೆ ಮೆಸೇಜ್ ಮಾಡಿ, ನಮ್ಮ ಹಳೆಯ ಬಟ್ಟೆ ಮತ್ತು ಅಕ್ಕಿಯನ್ನು ಕೊಟ್ಟು ನಾವು ಈ ಒಂದು ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ಇರೋರಿಗೆ ಸಹಾಯವನ್ನು ಮಾಡಬೇಕು ಮೇಡಮ್, ಸ್ವಲ್ಪ ದುಡ್ಡನ್ನು ಕೂಡ ಅವರಿಗೆ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂಿಂದ ಮೆಸೇಜ್ ಮಾಡಿ ಮಾಡಿದರೆ, ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ, ನಾವು ಹುಟ್ಟಿದಾಗ ಏನನ್ನು ತಂದಿರೋದಲ್ಲ, ಹೋಗಬೇಕಾದ್ರೂ ಕೂಡ ಏನನ್ನು ತೆಗೆದುಕೊಂಡು ಹೋಗೋದಿಲ್ಲ, ಆದ್ದರಿಂದ ಮೇಲು ಕೀಳು ಅವನ್ನೆಲ್ಲ ಬಿಟ್ಟು ಗೌರವ ಕೊಟ್ಟು ಗೌರವವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ತೀರ್ಥೇಶ್ ಅವರು ಮೆಸೇಜ್ ನಮಗೆ ಮಾಡಿದ್ದಾರೆ, ಜೊತೆಗೆ ನಾಗರತ್ನ ಅವರು ಕೂಡ ನಮಗೆ ಮೆಸೇಜನ್ನು ಮಾಡಿದ್ದಾರೆ. ಒಟ್ಟಾರೆ ಹೇಳೋದಾದರೆ ನೋಡಿ ಸ್ನೇಹಿತರೆ, ನಾವು ಮಾಡುವಂತಹ ಕೆಲಸ ಇಬ್ಬರು ವ್ಯಕ್ತಿಗಳಿಗೆ ತುಂಬ ಇಷ್ಟ ಆದರೆ ಸಾಕು. ಒಂದು ಮೇಲಿರುವಂತಹ ಪರಮಾತ್ಮ, ಇನ್ನೊಂದು ನಮ್ಮ ಒಳಗಡೆ ಇರುವಂತಹ ಅಂತರಾತ್ಮ. ಅವರಿಬ್ಬರು ಮೆಚ್ಚಿದ್ರೆ ಆ ಕೆಲಸ ಒಳ್ಳೆಯದೇ ಆಗಿರುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ, ನಮಸ್ಕಾರ.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ಸಮಯ 11:01 ಅಂದ್ರೆ ನಾವಿದ್ದೇವೆ ಆಪ್ಕಿ ಪಸಂದಲ್ಲಿ. ಆಪ್ಕಿ ಪಸಂದಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ನಿಮ್ಮಿಷ್ಟದ ಹಳೆಯ ಹಿಂದಿ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಕಳಿಸಬಹುದು. ತುಂಬಾ ಸಿಂಪಲ್, 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ.

ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ಒಂದು ರಾಶಿ ರಿಕ್ವೆಸ್ಟ್ಗಳು ಬಂದಿದೆ. ನಮ್ಮ ಇಷ್ಟದ ಗೀತೆ ಇದು ಅಂತ ಹೇಳ್ತಾ, ಪ್ರತಿಯೊಂದು ಕೂಡ ತುಂಬ ಚಂದದ ಹಾಡುಗಳಿಗಾಗಿ ಅನ್ನೋದು ವಿಶೇಷ. ಈಗ ಕೇಳಿಸ್ಕೊಂಡಂತಹ ಗೀತೆ ರಘುನಾರಾಯಣ ಅವರ ರಿಕ್ವೆಸ್ಟ್ ಆಗಿತ್ತು. ಗುಲ್ಜಾರ್ ಅವರ ನೆನಪಿನಲ್ಲಿ ಈ ಗೀತೆ ಬೇಕು ಅಂತ ಹೇಳಿದರು. ಹಾಗೆ ಸುಧಾಮೂರ್ತಿ ಅವರ ಸಂದೇಶ ಕೂಡ ನಮಗೆ ತಲುಪಿದೆ, ಮತ್ತು ನಮಗೂ ಕೂಡ ಒಂದು ಹಾಡು ಬೇಕು ಅಂತ. ವಿಲಿಯಂ ಪರ್ಲಡ್ಕ ಪುತ್ತೂರು ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಸಪ್ರೇಮ್ ನಮಸ್ಕಾರ ಅಂತ ಹೇಳ್ತಾ ಹೀರಾಮಣಿ ವರ್ಮಾ ಅವರು ಕಳಿಸಿದಂತಹ ಸಂದೇಶ ಕೂಡ ನಮಗೆ ತಲುಪಿದೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಹಾಗೆಯೇ ನಮಗೂ ಕೂಡ ಒಂದು ಹಾಡು ಅಂತ ಕಬಾಡಿ ಇಂದಿರಾ ಬಿನಿಪೇಟ್ನಿಂದ ಸಂದೇಶ ಕಳಿಸಿದ್ದಾರೆ. ಮತ್ತು ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿಯವರು, ಇದಲ್ಲದೆ ನಮಸ್ಕಾರ ಬಣ್ಣ ಬಣ್ಣದ ಕಾಮನ ಬಿಲ್ಲಿಗೆ ಅಂತ ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಸಂದೇಶ ಕಳಿಸ್ತಾ ಇದ್ದಾರೆ. ಹಾಗೆ ಮಹಾದೇವ್ ಪ್ರಕಾಶ್ ಗುಬಿ ತಾಲೂಕಿನಿಂದ, ಮತ್ತೆ ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಇದಲ್ಲದೆ ನಮಗೂ ಕೂಡ ಒಂದು ಹಾಡ್ ಬೇಕಿತ್ತಲ್ಲ ಅಂತಿದ್ದಾರೆ ವಾಸಿಕಿ ಡೋಯಿ ಜೋಡೆ ಸಾಗರದಿಂದ. ಹಾಗೆ ಸುಭಾನ್ ಕೋರಿ ಅವರು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಮ್ಮ ಇಷ್ಟದ ಗೀತೆ ಕೇಳಿಸಿ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನರ ಸಂದೇಶಕ್ಕೆ ನಿಮ್ಮೆಲ್ಲರ ಗೀತೆಗಳನ್ನು ಕೇಳಿಸೋದಕ್ಕೆ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಒಂದಷ್ಟು ಒಳ್ಳೆಯ ಗೀತೆಗಳನ್ನಂತೂ ಕೇಳಿಸ್ತೀವಿ. ಮತ್ತು ಪ್ರತಿ ಗೀತೆಯೂ ಕೂಡ ನಿಮ್ಮ ರಿಕ್ವೆಸ್ಟ್ ಆಗಿರುತ್ತೆ ಅನ್ನುವಂತಹ ಆಶ್ವಾಸನೆ ಖಂಡಿತ ನಾವು ಕೊಡ್ತೀವಿ. ಆಯಿತಾ, ಈ ಒಂದು ಗಂಟೆ ಹೊತ್ತು ಪೂರಾ ಅಂದರೆ ಪೂರಾ ನೀವು ಇಷ್ಟಪಟ್ಟಂತಹ ಗೀತೆಗಳನ್ನೇ ನಾವು ಕೇಳಿಸೋದು. ಅಂದಹಾಗೆ ಇಂಟ್ರೆಸ್ಟಿಂಗ್ ಟ್ರಿವಿಯಾನು ಕೂಡ ಕೊಡುವಂತಹ ಹೊತ್ತು ಇದು. ಇವತ್ತು ಯಾರ ಬಗ್ಗೆ ಮಾತಾಡ್ತೀವಿ, ಯಾರ ಕುರಿತಾಗಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಅಂತಂದರೆ, ಇವರನ್ನು ಒಂದು ರೀತಿ ಹಿಂದಿ ಚಲನಚಿತ್ರ ರಂಗದ ಗಾಯಕರಾಗಬೇಕು ಅಂತಂದರೆ ಬೆಂಚ್ ಮಾರ್ಕ್ ಅಂತ ಹೇಳಬಹುದು. ಈ ಬಗೆಯ ದನಿ ಇದ್ರೆ ಹಿಂದಿ ಚಿತ್ರರಂಗಕ್ಕೆ ಹಾಡುಗಾರರಾಗಬಹುದು, ಗಾಯಕರಾಗಬಹುದು ಅಂತ ಅನಿಸುವಂತಹ ಧ್ವನಿ ಇವರದು. ತುಂಬ ಚಿತ್ರರಂಗ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇದ್ದಾಗ ಹಾಡಿದಂತಹ ಕಲಾವಿದರು ಇವರು. ಹಾಗಾಗಿ ಇವರು ಹಾಡಿದಂತಹ ಹೆಚ್ಚು ಗೀತೆಗಳು ನಮ್ಮಲ್ಲಿ ಲಭ್ಯ ಇಲ್ಲದೇನೂ ಇರಬಹುದು. ಮತ್ತು ಸಂಗೀತ ಅನ್ನೋದು ಇವರಿಗೆ ರಕ್ತದಿಂದಲೇ ಬಂದಿತ್ತು ಅಂತ ಹೇಳಬಹುದು. ಇವರ ತಾಯಿಗೆ ಸಂಗೀತ ಅಂದರೆ ತುಂಬಾ ಪ್ರೀತಿ ಇತ್ತಂತೆ. ಮೂಲತಃ ಇವರು ಜಮ್ಮು ಕಾಶ್ಮೀರನವರು, ಮತ್ತು ಇವರ ಹೆಸರಿನೊಂದಿಗೆ ಕಾಶ್ಮೀರಿ ಅನ್ನುವಂತಹ ಹೆಸರನ್ನು ಸೇರಿಸ್ಕೊಂಡಿದ್ರಂತೆ ಮೊದಲಿಗೆ. ಅದಾದ ಮೇಲೆ ಒಂದು ಮೂರ್ನಾಲ್ಕು ಚಿತ್ರ ಆದಮೇಲೆ ಇವರ ಆ್ಯಕ್ಚುಯಲ್ ಹೆಸರನ್ನು ಇಟ್ಕೊಂಡ್ರಂತೆ, ಕಾಶ್ಮೀರಿ ಅನ್ನುವಂಥ ಹೆಸರನ್ನು ಆ ಉಪನಾಮವನ್ನು ತೆಗೆದುಹಾಕಿದ್ರಂತೆ. ಇನ್ನು ಮಜಾ ಅಂತಂದರೆ ಇವರು ಸಿಂಗರ್ ಆಗೋಕ್ಕೂ ಮುಂಚೆ ರೈಲ್ವೆ ಟೈಮ್ ಕೀಪರ್ ಆಗಿ ಕೆಲಸ ಮಾಡಿದ್ರಂತೆ. ಇದಲ್ಲದೆ ಹೋಟೆಲ್ ಒಂದರಲ್ಲಿ ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡಿದ್ರಂತೆ. ಇನ್ನು ಮಜಾ ಅಂದರೆ ಟೈಪ್ ರೈಟಿಂಗ್ ಮಿಷಿನ್ನ ಸೇಲ್ಸ್ಮ್ಯಾನ್ ಆಗಿ ಕೂಡ ಕೆಲಸ ಮಾಡಿದ್ರಂತೆ. ಈ ರೀತಿ ಬಗೆ ಬಗೆಯ ಕೆಲಸಗಳನ್ನ ಮಾಡ್ತಾ ಬಂದು ಕೊನೆಗೆ ಹಿಂದಿ ಚಲನಚಿತ್ರ ರಂಗದ ಮರೆಯಲಾಗದ ದನಿಯಾಗಿ ಉಳಿದವರು ಇವರು. ಇವರ ಕುರಿತಾಗಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಈಗಾಗಲೇ ನಿಮಗೆ ಯಾರು ಅಂತ ಗೊತ್ತಾಗಿದ್ರೆ ಮೆಸೇಜ್ ಕೂಡ ಮಾಡಬಹುದು.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಆಪ್ಕೆ ಪಸಂದಲ್ಲಿ ನಾನು ಹೇಳಿದಂತಹ ಡೀಟೇಲ್ಸ್ ಯಾರ ಜೊತೆಗೆ ಮ್ಯಾಚ್ ಆಗುತ್ತೆ ಅಂತ ತುಂಬಾ ಜನ ಸರಿಯಾಗಿ ಗೆಸ್ ಮಾಡಿದ್ದೀರಿ. ಹೌದು, ಮೇರಿ ಜೋನ್ಸ್, ಎನ್ ಆರ್ ಪ್ರಸಾದ್, ನೇತ್ರ, ಹಾಗೇನೆ ಸೈಕಲ್ ಅವರು ಅಂತ ಹೇಳ್ತಾ ರಾಮರತ್ನ ರಾಜರಾಜೇಶ್ವರಿ ನಗರದಿಂದ. ಹೀಗೆ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಿ. ಹೌದು, ನಿಮ್ಮೆಲ್ಲರ ಊಹೆ ಸರಿ. ಸೈಕಲ್ ಅವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೆ. ಹಾಗೆಯೇ ಎನ್ ಆರ್ ಪ್ರಸಾದ್ ಅವರು ಒಂದು ಇಂಟ್ರೆಸ್ಟಿಂಗ್ ಟ್ರಿವಿಯಾನ ಶೇರ್ ಮಾಡಿಕೊಂಡಿದ್ದಾರೆ. ಇದನ್ನು ನಾವು ಪ್ರತಿ ಚಿತ್ರರಂಗದಲ್ಲೂ ನೋಡಬಹುದು, ಹಾಗೆಯೇ ಸಾಹಿತ್ಯ ವಲಯದಲ್ಲೂ ನೋಡಬಹುದು. ಅಷ್ಟೇ ಯಾಕೆ, ಸಂಗೀತ ಇರಬಹುದು, ಪ್ರತಿಯೊಂದು ಕಲೆಯ ವಲಯದಲ್ಲೂ ಈ ಮಾತು ಜನಜನಿತ. ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಒಂದು ಇಡೀ ತಲೆಮಾರು, ನಿಮ್ಮ ಹಿಂದಿನ ತಲೆಮಾರು, ಪೂರ್ವಜರು ಎಷ್ಟೇ ಯಶಸ್ವಿ ವ್ಯಕ್ತಿಗಳಾಗಿದ್ರೂ ಕೂಡ ನಿಮ್ಮ ಲಕ್, ನಿಮ್ಮ ಟೈಮ್, ನಿಮ್ಮ ಹಣೆ ಬರಹ ಹೇಗಿರುತ್ತೆ ಹಾಗೆ ಬದುಕು ನಡೆಯುತ್ತೆ ಅಂತ. ಅಂದರೆ ತುಂಬ ಅದ್ಭುತವಾದಂತಹ ಯಶಸ್ಸನ್ನು ಸಾಧಿಸಿದಂಥವರ ಮಕ್ಕಳಿಗೆ ಅದೇ ಮಟ್ಟದ ಯಶಸ್ಸು ಸಿಗದೇ ಇರಬಹುದು. ಹಾಗೆಂದ ಮಾತ್ರಕ್ಕೆ ಅವರು ಜೀವನದಲ್ಲಿ ಅಷ್ಟು ಯಶಸ್ಸನ್ನು ಕಾಣಲಿಲ್ಲ ಅಂದರೆ ಅವರ ಬದುಕು ನಿರರ್ಥಕ ಅಂತ ಅಲ್ಲ, ಬದಲಾಗಿ ಅವರದ್ದೇ ಬದುಕಿನ ಪಥ ಬೇರೆ ಇತ್ತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗೆಯೇ ನಂತರ ಅವರ ಮಕ್ಕಳ ಕಾಲಕ್ಕೆ ಯಶಸ್ಸು ಅನ್ನೋದು ಮತ್ತೆ ಮರುಕಳಿಸಬಹುದು, ಮತ್ತೆ ಸಿಗಬಹುದು. ಈ ಬಗೆಯದ್ದೇ ಒಂದು ಕಥೆಯನ್ನು ಎನ್ ಆರ್ ಪ್ರಸಾದ್ ಅವರು ತುಂಬ ಅದ್ಭುತವಾಗಿ ಶೇರ್ ಮಾಡಿಕೊಂಡಿದ್ದಾರೆ. ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ರೋಷನ್ ಅವರ ಮಗ ರಾಕೇಶ್ ರೋಷನ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಸದಾ ಕಾಲ ಸೆಕೆಂಡ್ ಹೀರೋ ಆಗಿ ಕಾಣಿಸ್ಕೊಂಡಿದ್ದೇ ಹೆಚ್ಚು, ಪೋಷಕ ಪಾತ್ರಗಳಲ್ಲಿ ನಟಿಸಿಕೊಂಡು ಬಂದದ್ದೇ ಹೆಚ್ಚು ಅಂತ. ಅಂದರೆ ಅವರ ಸಮಯದಲ್ಲಿ ಬಂದಂತಹ ದೊಡ್ಡ ದೊಡ್ಡ ನಟರ ಒಂದು ಯಶಸ್ಸಿಗೆ ಹೋಲಿಸ್ಕೊಂಡ್ರೆ ಇವರಿಗೆ ಯಾವತ್ತೂ ಕೂಡ ಸಿಕ್ಕಂತಹ ಯಶಸ್ಸಿನ ಪ್ರಮಾಣ ಕಡಿಮೆಗೆ ಅಂತ ಹೇಳಬಹುದು ಅಂತ. ಇದಕ್ಕೆ ಹಿಂದಿಯಲ್ಲಿ ಒಂದು ಮಾತಿದೆ ಅಂತೆ, ವಕ್ತ್ ಸೇ ಪಹಲೆ ಕಿಸ್ಮತ್ ಸೇ ಜ್ಯಾದಾ ಕುಚ್ ನಹೀ ಮಿಲ್ತಾ ಅಂತ. ಬಿಫೋರ್ ಯುವರ್ ಟೈಮ್ ಮೋರ್ ದ್ಯಾನ್ ಯುವರ್ ಲಕ್, ಯು ಗೆಟ್ ನಥಿಂಗ್ ವಾಟ್ ಈಸ್ ಡ್ಯೂ ಟು ಯು ಅಂತ. ಈ ಒಂದು ಮಾತಿಗೆ ಒಂದು ರೂಪಕದಂತೆ ನಡೆದಿದ್ದು ವಿಷಯ 1970ರಲ್ಲಿ ಒಂದ್ಸಲ ತಾಜ್ ಹೋಟೆಲಲ್ಲಿ ಒಂದು ಫಿಲ್ಮಿಗೆ ಗೆಟ್ ಟುಗೆದರ್ ಇತ್ತಂತೆ. ಅಲ್ಲಿಗೆ ಇವರು ಹೋಗಿದ್ರಂತೆ, ರಾಕೇಶ್ ರೋಷನ್ ಅವರು. ಹಾಗೆ ಹೋದಾಗ ಅಲ್ಲಿ ಪ್ರೊಡ್ಯೂಸರ್ ಬಿ ನಾಗಿರೆಡ್ಡಿ ಅವರು ಕೇಳಿದ್ರಂತೆ ರಾಕೇಶ್ ಅವರಿಗೆ, ನನ್ನ ಸಿನಿಮಾದಲ್ಲಿ ನೀನು ಕೆಲಸ ಮಾಡ್ತೀಯಾ ಅಂತ. ತಕ್ಷಣ ರಾಕೇಶ್ ಅವರು ಒಪ್ಕೊಂಡ್ರಂತೆ, ಯಾಕೆಂದ್ರೆ ಅವಾಗ ಅಷ್ಟೇನು ಚಿತ್ರಗಳಿಗೆ ಅವಕಾಶ ಇವರಿಗೆ ಸಿಕ್ಕಲಿಲ್ವಂತೆ. ಅದಾದ ಮೇಲೆ ಅವರು ಒಪ್ಪಿಕೊಂಡಂತಹ ಚಿತ್ರವೇ ಇವರು ನಾಯಕ ನಟರಾಗಿ ನಟಿಸಿದಂತಹ ಮೊದಲ ಚಿತ್ರ, ಡೆಬ್ಯೂ ಚಿತ್ರ ಅಂತ ಆಯ್ತಂತೆ. ಆ ಒಂದು ಹೋಟೆಲ್ನಲ್ಲಿ ಇದ್ದಾಗ್ಲೇ ಒಂದ್ಸಲ ಯಾರೋ ಕಾಲ್ ಮಾಡಿ ಹೇಳಿದ್ರಂತೆ ಅವರಿಗೆ, ನೋಡಿ ಮದ್ರಾಸಿಂದ ನಿಮ್ಗೊಂದು ಕರೆ ಬಂದಿದೆ ಅಂತ ಹೇಳ್ತಾ, ಈ ಹೊತ್ತಿನಲ್ಲಿ ನನಗೆ ಯಾರು ಮದ್ರಾಸಿಂದ ಕರೆ ಮಾಡ್ತಾರೆ, ನಾನಿನ್ನ ಚಿತ್ರರಂಗದಲ್ಲಿ ನೆಲೆ ಕಂಡುಕೊಳ್ಳೋಕೆ ಒದ್ದಾಡ್ತಾ ಇರುವಂತಹ ಹುಡುಗ ಅಲ್ವಾ ಅಂತ ಹೇಳ್ತಾ ಆ ಒಂದು ಕರೆಯನ್ನು ಸ್ವೀಕರಿಸಿದ್ರೆ ಅದು ಅಸಿಸ್ಟೆಂಟ್ ಡೈರೆಕ್ಟರ್ ಸಿ ವಿ ಶ್ರೀಧರ್ ಅವರಂತೆ. ಅವ್ರು ಹೇಳಿದ್ರಂತೆ, ನಾವು ನಿಮ್ಮನ್ನ ನಮ್ಮ ಸಿನಿಮಾದಲ್ಲಿ ಲೀಡ್ ರೋಲ್ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ನೀವು ಬಂದು ಮದ್ರಾಸ್ಗೆ ಬಂದು ಅಗ್ರಿಮೆಂಟ್ಗೆ ಸೈನ್ ಮಾಡೋದಕ್ಕೆ ಆಗತ್ತಾ ಅಂತ ಹೇಳ್ತಾ ಜಸ್ಟ್ 20 ನಿಮಿಷದಲ್ಲಿ ಇವ್ರ ಕೈಗೆ 2 ಸಿನಿಮಾ ಸಿಕ್ಕಿತ್ತಂತೆ. ಮತ್ತೆ ಈ ರೀತಿ ಮದ್ರಾಸಿಂದ ಬಂದಂತಹ ಚಿತ್ರ ಒಂದು ಹಾಸ್ಯಭರಿತ ಚಿತ್ರಕ್ಕಾಗಿ ಅಂತೆ. ಸರಿ ಆಯಿತು ಅಂತ ಹೇಳ್ತಾ ಹೋಟೆಲಿಂದ ಆಚೆ ಹೋಗ್ತಾ ಇರಬೇಕಾದ್ರೆ ಹೋಟೆಲ್ ಲಾಂಜಲ್ಲಿ ಒಬ್ರು ಅವರನ್ನ ಅವರು ಸುದೇಶ್ ಕುಮಾರ್ ಅಂತ ಹೇಳ್ತಾ ಪರಿಚಯ ಮಾಡಿಕೊಳ್ತಾ ಹೇಳಿದ್ರಂತೆ, ನಾನು ನಿರ್ಮಾಪಕ, ನನ್ನ ಒಂದು ಸಿನಿಮಾದಲ್ಲಿ ಪೋಷಕ ಪಾತ್ರವನ್ನ ನೀವು ಒಪ್ಕೋಬಹುದಾ ಅಂತ ಕೇಳಿದ್ರಂತೆ. ಯಸ್ ಅಂತ ಹೇಳಿದ್ರಂತೆ. ಹಾಗೆ ಒಂದೇ ದಿನ 3 ಆಫರ್ಗಳು ಅವ್ರಿಗೆ ಸಿಕ್ತಂತೆ. ವಾಪಸ್ ಮನೆಗೆ ಟ್ಯಾಕ್ಸಿಯಲ್ಲಿ ಹೋಗೋದಕ್ಕೆ ಕೂಡ ಕಾಸು ಇದೆಯಾ ಅಂತ ನೋಡ್ಕೋಬೇಕಾದಂತಹ ಪರಿಸ್ಥಿತಿಯಲ್ಲಿ ಅವರಿದ್ರಂತೆ. ಆದರೆ ರಾಕೇಶ್ ಅವರು ಯಾವತ್ತಿಗೂ ಕೂಡ ಸೂಪರ್ ಸ್ಟಾರ್ ಜಿತೇಂದ್ರ ಇರಬಹುದು, ಅಮಿತಾಬ್ ಬಚ್ಚನ್ ಇರಬಹುದು, ರಿಷಿ ಕಪೂರ್, ಸಂಜಯ್ ಖಾನ್ ಇತ್ಯಾದಿ ಜನರ ಒಂದು ಮಟ್ಟಕ್ಕೆ ತಲುಪಲೇ ಇಲ್ವಂತೆ. ಆದರೆ ಅವರ ಮಗ ಹೃತಿಕ್ ರೋಷನ್ ಇವತ್ತಿಗೂ ಕೂಡ ಸುರಸುಂದರಾಂಗ ನಟ ಅಂತ ಹೇಳಬಹುದು. ಹಾಗೆಯೇ ಅವರಿಗೆ ಸಿಕ್ಕಂತಹ ಯಶಸ್ಸು, ಅವರಿಗೆ ಸಿಕ್ಕಂತಹ ಅವಕಾಶಗಳು ಎಷ್ಟು ವಿಶಾಲವಾದದ್ದು, ಎಷ್ಟು ಅತ್ಯಪರೂಪದ್ದು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಹಾಗೆ ಇವತ್ತಿಗೂ ಕೂಡ 77ನೇ ವಯಸ್ಸಿನಲ್ಲೂ ಕೂಡ ರಾಕೇಶ್ ರೋಷನ್ ಅವರು ತುಂಬ ಆಕ್ಟಿವ್ ಆಗಿ ಇದ್ದಾರೆ. ಮತ್ತೆ ಅವರು

ಪ್ರೊಡ್ಯೂಸ್ ಮಾಡಿದಂತಹ, ಡೈರೆಕ್ಟ್ ಮಾಡಿದಂತಹ ಪ್ರತಿ ಸಿನಿಮಾವೂ ಕೂಡ ಕೆ ಅನ್ನುವಂತಹ ಅಕ್ಷರದಿಂದ ಶುರು ಆಗುತ್ತೆ ಅಂತ ಹೇಳ್ತಾ ಒಂದಷ್ಟು ಸಿನಿಮಾಗಳ ಹೆಸರನ್ನು ಹೇಳಿದ್ದಾರೆ. ಖೂನ್ ಭಾರಿ ಮಾಂಗ್, ಕಹೋನಾ ಪ್ಯಾರ್ ಹೇ, ಕೊಯ್ ಮಿಲ್ ಗಯಾ, ಕ್ರಿಶ್ 1-2-3, ಕೈಟ್ಸ್, ಕಾಬಿಲ್, ಹಾಗೆ ಖುದ್ ಕರ್ಸ್, ಹೀಗೆ ಹಲವಾರು ಚಿತ್ರಗಳು ಅಂತ ಹೇಳ್ತಾ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಸಂದೇಶಕ್ಕೆ, ಹಾಗೆ ಇಷ್ಟು ರಿಸರ್ಚ್ ಮಾಡಿ ನಮಗೆ ಟ್ರಿವಿಯಾನ ಕೊಟ್ಟಿದ್ದಕ್ಕೆ, ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಈ ಒಂದು ಮಾಹಿತಿ ಸಿಕ್ಕಿದ್ದಕ್ಕೆ, ಪ್ರತಿಯೊಂದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀವಿ. ಇದೀಗ ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿಯ ಫಿಲ್ಮ್ ರೈಂಬ್ ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದಲ್ಲಿ ನೀವೇ ಮೆಚ್ಚಿದಂತಹ ಗೀತೆಗಳನ್ನ ಕೇಳಿಸ್ತಾ ಇದ್ವಿ. ಇದೀಗ ರಾಮರತ್ನ ರಾಜರಾಜೇಶ್ವರಿ ನಗರದಿಂದ ಕುಂದನ್ಲಾಲ್ ಸೈಗಲ್ ಅವರ ಕುರಿತಾಗಿ ಒಂದು ಮರೆಯಲಾಗದ ಘಟನೆಯೊಂದನ್ನು ಹಂಚಿಕೊಂಡಿದ್ದಾರೆ. ಜಬ್ ದಿಲ್ ಹಿ ಟೂಟ್ ಗಯಾ ಅನ್ನುವಂತಹ ಹಾಡಿನ ರೆಕಾರ್ಡಿಂಗ್ನ ಸಂದರ್ಭದಲ್ಲಿ ನಡೆದಂತಹ ವಿಚಾರ ಅಂತೆ. ಆ ಸಮಯದಲ್ಲಿ ಸೈಗಲ್ ಅವರಿಗೆ ಮದ್ಯಪಾನದ ಅಭ್ಯಾಸ ಇತ್ತಂತೆ, ಮತ್ತೆ ಮದ್ಯಪಾನ ಸೇವಿಸದೆ ಹಾಡನ್ನು ಚೆನ್ನಾಗಿ ಹಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ನಂಬಿದ್ರಂತೆ. ಮತ್ತೆ ಈ ಪರ್ಟಿಕ್ಯುಲರ್ ಗೀತೆಯನ್ನಂತೂ ಮದ್ಯ ಸೇವಿಸಿಯೇ ಹಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ರಂತೆ. ಆದರೆ ಆ ಒಂದು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ನೌಶಾದ್ ಅವರು ಹೇಳಿದ್ರಂತೆ, ಇಲ್ಲ ಇಲ್ಲ, ಮದ್ಯ ಸೇವಿಸದೆ ರೆಕಾರ್ಡ್ ಮಾಡಿ ಪ್ಲೀಸ್ ಅಂತ ಹೇಳಿ. ಹಾಗೆ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಸೈಗಲ್ ಅವರು ಮದ್ಯ ಸೇವಿಸದೆ ಆ ಹಾಡನ್ನ ರೆಕಾರ್ಡ್ ಮಾಡಿದ್ರಂತೆ. ಮದ್ಯ ಸೇವಿಸಿಯೂ ರೆಕಾರ್ಡ್ ಮಾಡಿದ್ರಂತೆ. ಆದರೆ ಕೇಳಿದ ನಂತರ ಅವರೇ ಮೆಚ್ಚಿಕೊಂಡ್ರಂತೆ, ಮದ್ಯ ಸೇವಿಸದೆ ಹಾಡಿದಂತಹ ಗೀತೆಯೇ ತುಂಬ ಚೆನ್ನಾಗಿತ್ತು ಅಂತ. ಆಗ ಸೈಗಲ್ ಅವರು ಹೇಳಿದ್ರಂತೆ ನೌಶಾದ್ ಅವರಿಗೆ, ನೀವು ನನ್ನ ಬದುಕಿನಲ್ಲಿ ಇದಕ್ಕೂ ಮುಂಚೆಯೇ ಸಿಗಬೇಕಾಗಿತ್ತು, ಆಗ ಬಹುಶಃ ನಾನು ಇನ್ನಷ್ಟು ವರ್ಷಗಳ ಕಾಲ ಬದುಕೋದಕ್ಕೆ ಸಾಧ್ಯ ಇತ್ತು ಅಂತ ಅನಿಸುತ್ತೆ ಅಂತ. ಹಾಗೆಯೇ ಇನ್ನೊಂದು ಆಸೆ ಇತ್ತಂತೆ ಸೈಗಲ್ ಅವರಿಗೆ, ನಾನು ಕಾಲವಾದ ನಂತರ ಈ ಗೀತೆಯನ್ನು ಪ್ಲೇ ಮಾಡಬೇಕು ಅಂತ. ಜಬ್ ದಿಲ್ ಹಿ ಟೂಟ್ ಗಯಾ ಅನ್ನುವಂಥ ಹಾಡನ್ನ ನನ್ನ ಅಂತ್ಯಕ್ರಿಯೆಯಲ್ಲಿ ಪ್ಲೇ ಮಾಡಲಿ ಅನ್ನುವಂತಹ ಆಸೆಯನ್ನು ಅವರು ಹೊಂದಿದ್ರಂತೆ. ಈ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹಂಚಿಕೊಂಡಿದ್ದಾರೆ ನಮಗೆ ರಾಮರತ್ನ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇನ್ಫಾರ್ಮೇಷನ್ಗೆ ಅಂತ ಹೇಳ್ತಾ ಮತ್ತಷ್ಟು ಜನ ಸಂದೇಶ ಕಳಿಸ್ತಾ ಇದ್ದೀರಿ. ಮಂಜುನಾಥ್ ಬಳ್ಳಾರಿಯಿಂದ ರಘುನಾರಾಯಣ್ ಹೇಳ್ತಿದ್ದಾರೆ, ವಾವ್ ಪ್ರಸಾದ್ ಅವರು ಕೊಟ್ಟಂತಹ ಇನ್ಫಾರ್ಮೇಷನ್ ಚೆನ್ನಾಗಿತ್ತು ಅಂತ. ಮುಕುಂದ ರೂಪ ರಮೇಶ್ ಮಠ ಕೋರಮಂಗಲದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ನಮಗೂ ಕೂಡ ಒಂದು ಹಾಡ್ ಬೇಕಿತ್ತಲ್ಲ ಅಂತ ಹೇಳ್ತಾ ಸುಧಾಮೂರ್ತಿ ಅವರು ಮೆಸೇಜ್ ಮಾಡಿದ್ದಾರೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರ ಸಂದೇಶ ನಮಗೆ ತಲುಪಿದೆ. ಟಿಫನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಸತೀಶ್ ಕುಮಾರ್ ಅವರು. ಇನ್ನೇನು ಊಟದ ಹತ್ರ ಹತ್ರಕ್ಕೆ ಬಂದಿದ್ದೀವಿ, ಟಿಫನ್ ಆಗಿದೆ. ಹಾಗೆಯೇ ದಿವಾಕರ್ ಶೆಣಾಯಿ ಮೂಡುಬಿದ್ರೆಯಿಂದ ಸಂದೇಶ ಕಳಿಸಿದ್ದಾರೆ. ಹೂವಾಳೆ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಮೇರಿ ಜೋನ್ಸ್ ಕೊಡ್ತಿ ಗೇಟ್ನಿಂದ, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ನನಗಾಗಿ ಯಾವುದೇ ಗೀತೆ ಬೇಕಾಗಿಲ್ಲ, ನೀವು ಕೇಳಿಸಿದಂಥ ಗೀತೆ ಪ್ರತಿಯೊಂದು ಕೂಡ ಅದ್ಭುತವಾಗಿ ಇರುತ್ತೆ, ಅದನ್ನೇ ಕೇಳ್ತಾ ಎಂಜಾಯ್ ಮಾಡ್ತೀನಿ ಅಂತ ನಿರ್ಮಲಾ ಗುರುಗುಂಟೆ ಪಾಳ್ಯದಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೀವೇ ಇಷ್ಟಪಟ್ಟಂತಹ ಗೀತೆಗಳನ್ನ ಒಂದಾದ ಮೇಲೊಂದರಂತೆ ಕೇಳಿಸ್ತೀವಿ. ಕೇಳ್ತಾರೆ ಆಕಾಶವಾಣಿ ಫಿಲ್ಮ್ ರೈಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಹಾಗೆಯೇ ಇವತ್ತು ಖಯಾಮ್ ಅವರ 7ನೇ ಡೆತ್ ಆನಿವರ್ಸರಿ, ಆ ಕಾರಣಕ್ಕಾಗಿ ಈ ಒಂದು ಗೀತೆಯನ್ನು ಕೇಳಿಸ್ತಾ ಇದ್ದೀವಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಆಪ್ಕಿ ಪಸಂದ್ಗೆ ಯಾರೆಲ್ಲ ಕೂಡ ಸಂದೇಶ ಕಳಿಸಿದ್ರಿ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬು ಪ್ರೀತಿ ಅಂತ ಹೇಳ್ತಾ ದೇವಿ ಸಿಂಗ್ ಅವರ ಸಂದೇಶವನ್ನು ಕೂಡ ಓದಿದ್ವಿ, ಹಾಗೆಯೇ ಜಯಾ ಪುಟ್ಟಸ್ವಾಮಿ ಅವರ ಸಂದೇಶವನ್ನು ಕೂಡ ಓದಿದ್ವಿ. ನೀವು ಕೂಡ ಸಂದೇಶ ಕಳಿಸಿದ್ದಕ್ಕೆ ನಮಗೂ ಕೂಡ ಖುಷಿಯಾಗಿದೆ ಅಂತ ಹೇಳ್ತಾ ಇದೀಗ ಕೊನೆಯದಾಗಿ ನೀವೇ ಮೆಚ್ಚಿದಂತಹ ಎರಡು ಗೀತೆಗಳನ್ನ ಕೇಳಿಸ್ತಾ ಇದ್ವಿ. ಈ ಎರಡು ಹಾಡಿನೊಂದಿಗೆ ಇವತ್ತಿನ ಆಪ್ಕಿ ಪಸಂದ್ ಮುಕ್ತಾಯ ಆಗ್ತಾ ಇದೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರಾಯಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡ ಹೊಂದಿರದ ಉಪನೋಂದಣಿ ಕಚೇರಿಗಳಿಗೆ ಸೂಕ್ತ ನಿವೇಶನ ಗುರುತಿಸಿ ಅಗತ್ಯವಿರುವ ಕಡೆಗಳಲ್ಲಿ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ. 96 ಕೋಟಿ ರೂಪಾಯಿ ಅನುದಾನದಡಿ ಕಟ್ಟಡ ನಿರ್ಮಾಣ ಹಾಗೂ ಮೂಲಸೌಕರ್ಯ ಕಲ್ಪಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ವಿಧಾನಸೌಧದ ಕಾರ್ಯಾಲಯದಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿರುವ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಉಪನೋಂದಣಿ ಕಚೇರಿಗಳಿಗೆ ಆಗಮಿಸುವ ಸಾರ್ವಜನಿಕರಿಗೆ ಉತ್ತಮ ಮೂಲಸೌಕರ್ಯ ಸುಗಮ ಸೇವೆ ನೀಡುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಗಣಿ ಮತ್ತು ಖನಿಜ ಅಭಿವೃದ್ದಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಸರ್ಕಾರ ಹಿಂಪಡೆಯಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಖಾತೆ ಸಚಿವ ಜಿ ಕಿಶನ್ ರೆಡ್ಡಿ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಖನಿಜ ಹಕ್ಕುಗಳು ಹಾಗೂ ಖನಿಜ ಸಮೃದ್ದ ಭೂಮಿಗಳ ಮೇಲೆ ತೆರಿಗೆ ವಿಧಿಸುವ ಹಾಗೂ ರಾಜ್ಯಗಳ ಸಾಂವಿಧಾನಿಕ ಅಧಿಕಾರವನ್ನು ನಿರ್ಬಂಧಿಸುವ ಮಸೂದೆಯ ನಿಬಂಧನೆಗಳ ಕುರಿತು ಅಸಮಾಧಾನ ವ್ಯಕ್ತಪಡಿಸಿರುವ ಅವರು, ಮಸೂದೆ ಕುರಿತು ಎಲ್ಲ ರಾಜ್ಯ ಸರ್ಕಾರಗಳು ಅರ್ಥಪೂರ್ಣ ಸಮಾಲೋಚನೆ ನಡೆಸಬೇಕು ಎಂದು ಮನವಿ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳೆ ಗಣತಿ ನಮೂನೆಗಳನ್ನು ಹಿಂದಿರುಗಿಸದ 115,066 ಮತದಾರರ ಹೆಸರುಗಳನ್ನು ಮತದಾರ ಪಟ್ಟಿಯಿಂದ ತೆಗೆಯಲು ಸದ್ಯಕ್ಕೆ ತೀರ್ಮಾನಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಈ ತಿಂಗಳ 24ರಂದು ಕರಡು ಪಟ್ಟಿ ಪ್ರಕಟವಾಗಲಿದೆ. ಅನರ್ಹರ ಪಟ್ಟಿಗೆ ಸೇರ್ಪಡೆಗೊಂಡ ಮತದಾರರಿಗೆ ಆಕ್ಷೇಪಣೆ ಸಲ್ಲಿಸಲು ಇದೇ 24ರಿಂದ ಸೆಪ್ಟೆಂಬರ್ 24ರವರೆಗೆ ಅವಕಾಶವಿದೆ ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಂದು ದೇಶದ 9ನೇ ರಾಷ್ಟಪತಿಯಾಗಿ ಸೇವೆ ಸಲ್ಲಿಸಿದ್ದ ಶಂಕರ್ ದಯಾಳ್ ಶರ್ಮಾ ಅವರ ಜಯಂತಿ. ಕಾನೂನು ಹಾಗೂ ಶಿಕ್ಷಣ ತಜ್ಞರಾಗಿ ಅವರು ಸಲ್ಲಿಸಿದ ಸಾಮಾಜಿಕ ಸೇವೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ವಿಶ್ವ ಛಾಯಾಗ್ರಹಣ ದಿನ. ಈ ದಿನವು 1839ರಲ್ಲಿ ಡ್ಯಾಗರೋಟೈಪ್ ಛಾಯಾಗ್ರಹಣ ಪ್ರಕ್ರಿಯೆಯ ಆವಿಷ್ಕಾರ ಹಾಗೂ ವಿಶ್ವಾದ್ಯಂತ ದೃಶ್ಯ ಕಥೆಯ ಪ್ರಭಾವವನ್ನು ತಿಳಿಸುತ್ತದೆ. ಸಕಲೇಶಪುರ ಸುಬ್ರಹ್ಮಣ್ಯ ರೈಲು ನಿಲ್ದಾಣಗಳ ಮಧ್ಯೆ ವಂದೇ ಭಾರತ್ ಪ್ರಾಯೋಗಿಕ ಸಂಚಾರವನ್ನು ನೈಋತ್ಯ ರೈಲ್ವೆ ವಿಭಾಗದ ಪ್ರಧಾನ ವ್ಯವಸ್ಥಾಪಕ ಪಿ ಅನಂತ್ ಪರಿಶೀಲಿಸಿದರು. ಇದೇ ಸಂದರ್ಭ

ಸಕಲೇಶಪುರ ಹಾಗೂ ಸುಬ್ರಹ್ಮಣ್ಯ ರೈಲ್ವೆ ನಿಲ್ದಾಣಗಳಲ್ಲಿ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಕಾಮಗಾರಿಗಳ ಪ್ರಗತಿಯನ್ನು ಮೌಲ್ಯಮಾಪನ ಮಾಡಿದರು. ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಗಳನ್ನು ಸ್ಮರಿಸುವ ಹಾಗೂ ಯುವಜನರಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಬೆಂಗಳೂರಿನ ಲ್ಯಾಬೊರೇಟರಿ ಫಾರ್ ಎಲೆಕ್ಟ್ರೋ ಆಪ್ಟಿಕ್ ಸಿಸ್ಟಮ್ ಇಂದು ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಬಾಹ್ಯಾಕಾಶ 2025-26 ಕಾರ್ಯಕ್ರಮ ಆಯೋಜಿಸಿದೆ. ಬೆಂಗಳೂರಿನ ಜಯನಗರದಲ್ಲಿ ಅಗಲಿದ ಮಾಜಿ ಸಚಿವ ಬಿಸಿ ನಾಗೇಶ್ ಅವರ ಅಂತ್ಯ ಸಂಸ್ಕಾರ ನಾಳೆ ತಿಪಟೂರಿನಲ್ಲಿ ನಡೆಯಲಿದೆ. ಬಿಜೆಪಿ ರಾಜ್ಯ ಕಚೇರಿ ಜಗನ್ನಾಥ ಭವನದಲ್ಲಿ ಬಿಸಿ ನಾಗೇಶ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನ ಸಲ್ಲಿಸಿದರು. ಕರಾವಳಿ ಕರ್ನಾಟಕದಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗಲಿದೆ ಎಂದು ತಿಳಿಸಿದೆ. ಪ್ರಸಕ್ತ ಸಾಲಿನ ಡಿ ದೇವರಾಜ ಅರಸು ಪ್ರಶಸ್ತಿಗೆ ಮೈಸೂರಿನ ಸಾಮಾಜಿಕ ಕಾರ್ಯಕರ್ತ ಪ್ರೊಫೆಸರ್ ಪಿವಿ ನಂಜರಾಜ ಅರಸು ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 5 ಲಕ್ಷ ರೂಪಾಯಿ ನಗದು ಹಾಗೂ ಫಲಕ ಒಳಗೊಂಡಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಾಗೂ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿತವಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಪಿಒಪಿ ಗಣೇಶ ವಿಗ್ರಹಗಳ ತಯಾರಿಕೆ, ಮಾರಾಟ, ಸಂಗ್ರಹಣೆ ಮತ್ತು ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೋ ಡೌಟ್ ಅಬೌಟ್ ದಟ್, ಎಫ್ಎಂ ರೇನ್ಬೋ ಮ್ಯೂಸಿಕಲಿ ಯೋರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ. ಸಮಯ 12:06 ಆಗಿದೆ. ಇದು ನವಿಲುಗರಿ ಕಾರ್ಯಕ್ರಮ. ಬುಧವಾರ ನಿಮ್ಮ ಜೊತೆಯಲ್ಲಿ ನಾನಿರ್ತೀನಿ. ನಮ್ಮ ಜೊತೆಯಲ್ಲಿ ಅತಿಥಿ ಇರ್ತಾರೆ. ಅವರು ಮಾತನಾಡೋದು ಶುರು ಕಡಿಮೆ ಮಾಡಿದರೆ ಅಥವಾ ಅವ್ರದ್ದು ಮುಗಿದಿದ್ರೆ ನಾನು ಅವ್ರ ಜೊತೆ ಮಾತನಾಡ್ತೀನಿ. ಯಾರು ಸುಧೀಂದ್ರ ಅಂದರೆ, ಇವತ್ತು ನಮ್ಮ ಜೊತೆಯಲ್ಲಿ ನೃತ್ಯಗಾರ್ತಿಯರು, ಡಾನ್ಸರ್ಸ್ ನಮ್ಮ ಜೊತೆಯಲ್ಲಿದ್ದಾರೆ. ಎಸ್, ತೇಜಸ್ವಿನಿ ಜಿ ಎನ್ ಆ್ಯಂಡ್ ಯಶಸ್ವಿನಿ ಜಿ ಎನ್. ಇದು ಕೇಳಿದ ತಕ್ಷಣನೇ ಇವರಿಬ್ಬರು ಅಕ್ಕ ತಂಗಿ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಡೆಫಿನೆಟ್ಲಿ ಇದೆ ಸಿಸ್ಟರ್ಸ್ ಅವರು. ಅವ್ರ ಜೊತೆ ಮಾತನಾಡೋಣ. ಅವ್ರ ಮಾತು ಮುಗಿದಿದೆ ಅಂತ ಅಂದ್ಕೊಂಡು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಈಗ ಫಸ್ಟ್ ನಕ್ಕಿದ್ದು ಯಾರು ಅಂತ ಸ್ನೇಹಿತರೆ ನೀವು ಹೇಳಬೇಕೀಗ. ರೈಟ್, ತೇಜಸ್ವಿನಿ ವೆಲ್ಕಮ್ ಟು ಎಫ್ಎಂ ರೇನ್ಬೋ ಸ್ಟುಡಿಯೋ.
2: ಥ್ಯಾಂಕ್ ಯು ಸರ್.
1: ಯಶಸ್ವಿನಿ, ವೆಲ್ಕಮ್ ಟು ಎಫ್ಎಂ ರೇನ್ಬೋ ಸ್ಟುಡಿಯೋ.
2: ಥ್ಯಾಂಕ್ ಯು.
1: ನಮಸ್ತೆ. ಫಸ್ಟ್ ಟೈಮ್ ನೀವು ಆಕಾಶವಾಣಿ ಬರ್ತಾ ಇದ್ರಿ ಅಂತ. ಕರೆಕ್ಟ್. ಬಟ್ ನೀವು ಹಿಂದೆ ಬಂದೋಗಿದ್ರಿ. ಹೌದು, ಅನ್ಬಾರ್ದು.
2: ಹೌದು, ಬಂದಿದ್ದೀನಿ ಕಾಲೇಜ್ನಲ್ಲಿ.
1: ಯಾಕೆ ಬಂದಿದ್ರಿ? ಯಾವಾಗ ಬಂದಿದ್ರಿ? ಏನು ಮಾಡಿದ್ರಿ ಬಂದು?
2: ಫೀಲ್ಡ್ ಟ್ರಿಪ್ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ರು. ನಾನು ಟೆಲಿಕಮ್ಯುನಿಕೇಶನ್ ಇಂಜಿನಿಯರ್, ಸೊ ಹಾಗಾಗಿ ನಮ್ಮ ಕಾಲೇಜಿಂದ ಇಲ್ಲಿ ಫೀಲ್ಡ್ ಟ್ರಿಪ್ಗೆ ಕರ್ಕೊಂಡು ಬಂದಿದ್ರು. ಹೇಳಿದ್ರೆ ನನ್ನ ವಯಸ್ಸು ಗೊತ್ತಾ?
1: ನಮ್ಮ ಉದ್ದೇಶ ಕೂಡ ಅದಾಯಿತು. ನಾನು 1947 ಇಂದ ಇಲ್ಲೇ ಇದ್ದೀನಿ, ಹೇಳಿ ನನ್ನ ವಯಸ್ಸು ಏನು ಅಂತ. ಗುಡ್ ಗುಡ್ ಗುಡ್. ಸೊ ಮೂಲತಃ ನೀವು ಇವರು ಡಾನ್ಸರ್ಸ್ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀರಿ ಅಂತ. ಏನು ವರ್ಕ್ ಮಾಡ್ತಾ ಇದ್ರಿ? ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಅಂತ ಹೇಳಿದ್ರೆ.
2: ನಾನು ಒಂದು IT ಕಂಪನಿನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ.
3: ನಾನು ಕೂಡ ಒಂದು IT ಕಂಪನಿಯಲ್ಲಿ ಸರ್ವಿಸ್ ಅಕೌಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ
1: ಇದ್ದೆ. ಟುಡೇ ಐ ಆಮ್ ಸೋ ಹ್ಯಾಪಿ ದಟ್ ವಿ ಹ್ಯಾವ್ 2 IT ಕಂಪನೀಸ್ ಅಂತ. ನಾನು ಒಂದು. ಗುಡ್ ಗುಡ್ ಗುಡ್. ಸೊ ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ತೇಜಸ್ವಿನಿ ಮತ್ತು ಯಶಸ್ವಿನಿ ಅವರ ಹತ್ರ ಡಾನ್ಸರ್ಸ್. ಇವರು ಕಳೆದ ಆಲ್ಮೋಸ್ಟ್ 20 ಇಯರ್ಸಿಂದ ಕಲಿತಾ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ. ಅವ್ರ ಮಾತುಗಳನ್ನು ಕೇಳ್ತಾ ಹೋಗೋಣ. 9480901013 ಇಸ್ ದಿ ನಂಬರ್ ಟು ಮೆಸೇಜ್. ಅವ್ರ ಮಾತುಗಳನ್ನು ಕೇಳಿದ ಮೇಲೆ ಅವ್ರಿಗೆ ಏನಾದರೂ ಪ್ರಶ್ನೆ

0: ಇರ್ಬೇಕಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್. 9480901013 ಇಸ್ ದಿ ನಂಬರ್ ಟು ಮೆಸೇಜ್. ಇನ್ನು ನಾನು ಇಬ್ಬರ ಹೆಸರು ಹೇಳಬೇಕಾದ್ರೆ ಜಿ ಎನ್ ಅಂತ ಹೇಳಿದೆ. ವಾಟ್ ದಟ್ ಜಿ ಎನ್ ಸ್ಟ್ಯಾಂಡ್ಸ್ ಫಾರ್?
1: ಜಿ ಅಂದ್ರೆ ಗಾಜನೂರು. ನಮ್ಮ ಮುತ್ತಾತನೂರ್ ಅದು ಶಿವಮೊಗ್ಗದ ಹತ್ರ. ಶಿವಮೊಗ್ಗದ ಹತ್ರ. ಎನ್ ಅಂದ್ರೆ ಅಫ್ಕೋರ್ಸ್ ನಮ್ಮ ತಂದೆ ಹೆಸರು ನಾಗರಾಜ್.
0: ಓಕೆ ಓಕೆ ಓಕೆ. ನೀವು ಇಬ್ಬರ ಹೆಸರು ಜಿ ಎನ್ ಎಲ್ಲ ಸೇರ್ಕೊಂಡು ಹೇಳಿದ್ರೆ ಒಂದು ಗಂಟೆ ಪ್ರೋಗ್ರಾಮ್ ಮುಗಿದು ಹೋಗುತ್ತೆ ಅಂತ. ಡಾನ್ಸ್ ಫಾರ್ಮೆಟ್ಸ್ ಚೇಂಜ್ ಆಗಿದೆ, ಮುಂದೆ ಮಾತಾಡ್ತಾ ಹೋಗೋಣ. ಹೇಗೆ ಮನೇಲಿ ಯಾರು ಇಲ್ಲ ಅಂತ ನಿಮ್ಮ ಡಾನ್ಸ್ ಸೇರಿಸಿದ ನಿಮ್ಮ ಅಜ್ಜಿ?
1: ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೌದು, ಅದು ಒಂದು ವಿಚಾರ. ಮತ್ತೆ ನಮ್ಮ ಅಜ್ಜಿಗೆ ಕಲೆ ಅಂದ್ರೆ ತುಂಬಾ ಇಂಟ್ರೆಸ್ಟ್, ಬರೀ ಡಾನ್ಸ್ ಒಂದೇ ಅಲ್ಲ, ಸಂಗೀತ ಮತ್ತೆ ಏನು ಇನ್ಸ್ಟ್ರೂಮೆಂಟ್ಸ್ ಎಲ್ಲಾನು ಅವ್ರಿಗೆ ಇಂಟ್ರೆಸ್ಟ್. ನೋಡಕ್ ಹೋದ್ರೆ ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ, ನಮ್ಮ ಅತ್ತೆ ಎಲ್ಲಾರನು ಒಂದೊಂದಕ್ಕೆ ಹಾಕಿದ್ರು ಪಾಠಕ್ಕೆ, ಬಟ್ ಅವ್ರು ಯಾರು ಮುಂದುವರ್ಸ್ಕೊಂಡು ಹೋಗ್ಲಿಲ್ಲ. ಸೊ ಅವರಿಗೆ ಅದರಿಂದ
2: ಅದನ್ನ ನೆಕ್ಸ್ಟ್ ಜನರೇಷನ್ಗೆ ತಳ್ಳಬೇಕು ಅಂತ ಹೇಳಿ ನಮ್ಮಿಬ್ಬರನ್ನ ಡಾನ್ಸಿಗೆ, ಸಂಗೀತಕ್ಕೆ, ಎಲ್ಲದಕ್ಕೂ ಕ್ಲಾಸಸ್ಗೆ ಸೇರಿಸಿದ್ರು. ಡಾನ್ಸನ್ನ ನಾವು ಮುಂದುವರಿಸ್ಕೊಂಡು ಬಂದಿದ್ದೀವಿ. ಎಲ್ಲ ನಮ್ದು ಯಾವುದೇ ಪ್ರೋಗ್ರಾಮ್ ಆದರೂ ನಮ್ಮ ಅಜ್ಜಿನೇ ಮಾತಾಡೋದು ಪ್ರೋಗ್ರಾಮಲ್ಲಿ, ಯಾಕಂದರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟು, ಮತ್ತು ನಾವು ಇದನ್ನ ಮುಂದುವರ್ಸ್ಕೊಂಡು ಬಂದ್ವಿ ಅಂತ ಅವ್ರಿಗೆ ಭಾಳ ಖುಷಿ.
0: ಹಾ, ವೆರಿ ಗುಡ್. ಅವ್ರು ನೀವು ಮಾತಾಡ್ತಾ ನೀವೇ ಹೇಳಿದ್ರಿ, ನನ್ನ ಪದ ಅಲ್ಲ ಇದು, ತಳ್ಳಿದ್ರು ಅಂತ. ಅವ್ರು ತಳ್ಳಿದ್ರು ಅಂತ ನಾವು ಬಂದ್ವಿ. ಸೊ ತಳ್ಳಿದ್ರು ಅಂತ ಬಂದ ಮೇಲೆ ನಮ್ಮ ಇಂಟ್ರೆಸ್ಟ್ ಅಂತ ಒಂದಿರುತ್ತೆ, ಕರೆಕ್ಟ್? ಅದು ಬೆಳೀತಾ?
2: ಹೌದು,
1: ಖಂಡಿತ ಬೆಳೀತು. ಅದು ಸಾಧ್ಯವಾಗಿದ್ದು ನಮ್ಮ ಗುರುಗಳಿಂದ. ಸೊ ಒಂದು ಒಳ್ಳೆ ಗುರು ಸಿಗೋದು ತುಂಬಾ ಅದೃಷ್ಟ ಇರಬೇಕು ಅಂತ
0: ಹೇಳ್ತಾರೆ.
1: ಸೊ ನಾವು ಆ ವಿಷಯದಲ್ಲಿ ತುಂಬಾ ಅದೃಷ್ಟ ಮಾಡಿದೀವಿ ಅಂತ ನಾವು ಅನ್ಕೊಳ್ತೀವಿ.
0: ನಿಮ್ಮ ಮಾತುಗಳನ್ನ ಸೀತಾ ಗುರುಪ್ರಸಾದ್ ಅವರು ಕೇಳ್ತಾ ಇದ್ದಾರೆ.
1: ಹೌದು, ಸೀತಾ ಮ್ಯಾಮ್ಗೆ ನಾವು ವಿ ಆರ್ ಇಂಡೆಪ್ಟೆಡ್
0: ಫಾರ್ ಲೈಫ್. ನಾನು ಸೀತಾ ಮೇಡಮ್ ಅವ್ರನ್ನ ಕೂಡ ಮೀಟ್ ಮಾಡಿಲ್ಲ, ಭುವನ ಮೀಟ್ ಮಾಡಿದ್ದೀನಿ. ಭುವನ ಕೇಳ್ತಾ ಇದಾರೆ ಅನ್ನೋದನ್ನ
2: ಕೇಳ್ತಾ ಇರಬಹುದೇನೋ,
0: ಕೇಳ್ತಾ ಇರಿ ಭುವನ ಪ್ಲೀಸ್. ಹೇಗೆ ಶುರು ಮಾಡಿದ್ರಿ, ಹೇಗೆ ವಿಚಾರಗಳು ಆಯ್ತು ಅಂತ ಬೇರೆ ನಿಮ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಬಿಫೋರ್ ದಾಟ್ ಒಂದು ಹಾಡನ್ನ ನಾವು ಕೇಳೋಣ. ಹಾಡನ್ನ ಕೇಳಿ ನಮ್ಮ ಅದನ್ನ ಮುಂದುವರಿಸೋಣ, ಯಾಕಂದ್ರೆ ನೀವು ಬ್ರೀತ್ ಆಗ್ಬೇಕಲ್ಲ, ನೀವು ಬ್ರೆತ್ ತಗೋಬೇಕಲ್ಲ. ನೀವು ನನಗೆ ಅದು ಕಾಣ್ತಾ ಇದೆ, ಓ ಇಲ್ಲ ಎಲ್ಲ ಒಟ್ಟಿಗೆ ಕೇಳಿಬಿಟ್ರೆ ಕಷ್ಟ ಅಂತ. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ಇವತ್ತು ತೇಜಸ್ವಿನಿ ಮತ್ತು ಯಶಸ್ವಿನಿ ಡಾನ್ಸರ್ಸ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಇದು ನವಿಲುಗರಿ ಕಾರ್ಯಕ್ರಮ, ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಅವ್ರದ್ದು ಯಾವ ಊರು ಅಂತ ಹೇಳಿದೆ ನಿಮಗೇನಾದರೂ ನೆನಪಿದೆಯಾ ಇಲ್ವೋ? ಈ ಹಾಡಲ್ಲಿದೆ, ಕೇಳ್ಕೊಳ್ಳೋಣ.

0: ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ನಾನು ಸುಧೀಂದ್ರ, ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಸಮಯ 12:12 ಆಗಿದೆ. ತೇಜಸ್ವಿನಿ ಮಾತಾರೆ, ಯಶಸ್ವಿನಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರ ಜೊತೆ ಮಾತನ್ನು ಮುಂದುವರ್ಸೋಣ. ಡೆಫಿನೆಟ್ಲಿ ಯು ಕ್ಯಾನ್ ಮೆಸೇಜ್ ಮೀ 9480901013 ಇಸ್ ದಿನ ಪಟ್ಟು ಮೆಸೇಜ್. ಅವ್ರ ಮಾತನ್ನು ಕೇಳಿದ ಮೇಲೆ ನಮ್ಮ ಸ್ನೇಹಿತರು ಭದ್ರಾವತಿಯಿಂದ ರವಿ ಅವರು SMS ಮಾಡಿದ್ದಾರೆ. ಗಾಜನೂರು ತುಂಗಾ ಡ್ಯಾಮ್ ಅಂತ, ತುಂಗಾಭದ್ರಾ ಹುಟ್ಟೋದಲ್ಲಿ ಅಲ್ವಾ. ಸೊ ಒಂದು ಗಾದೆ ಇದೆ, ನಿಮಗೆ ಅದು ನೆನಪಿರ್ಬೋದು ಅಥವಾ ಇಲ್ಲ ಅಂದರೆ ನಾನು ಹೇಳಿಬಿಡ್ತೀನಿ. ತುಂಗಾ ಗಂಗಾ ಸ್ನಾನ ತುಂಗಾಪಾನ ಅಂತ. ಸೊ ತುಂಗೆ ಅಷ್ಟು ಸಾವಿರಾರು ಏನು ಫಲವತ್ತಾದಂತಹ ಭೂಮಿ, ಜೊತೆಗೆ ಬೇರೆ ಬೇರೆ ಬೇರೆ ಥರದಂತಹ ಬೇರುಗಳನ್ನು ದಾಟಿ ತುಂಗಾಭದ್ರಾ ಸೇರುತ್ತೆ. ಸೊ ತುಂಗಾಪಾನ ಗಂಗಾ ಸ್ನಾನ ಅಂತ ನಮ್ಮ ಕರ್ನಾಟಕದ ನಾಣ್ಣುಡಿ. ಥ್ಯಾಂಕ್ ಯು ವೆರಿ ಮಚ್ ರವಿ, ನಾನು ಇದನ್ನು ಹೇಳಿದೆ, ನೀವು ನನಗೆ ಅದನ್ನು ಜ್ಞಾಪಿಸಿದ್ದಕ್ಕೆ. ಈಗ ಸೀತಾ ಮ್ಯಾಡಮ್ ಹತ್ರ ಕಲ್ತ್ಕೊಂಡು ಅಲ್ಲಿ ಫಸ್ಟಿಂದ ಅಲ್ಲೇ ಕಲ್ತಿದ್ದ?
1: ಇಲ್ಲ, ನಮ್ಮ ಮೊದಲನೇ ಗುರುಗಳು ವಿದುಷಿ ನಿರ್ಮಲಾ ಮಂಜುನಾಥ್ ಅಂತ. ಅವ್ರ ಹತ್ರ ನಾವು ಒಂದು 10 ವರ್ಷದವರೆಗೂ ನಮ್ಮ ಬೇಸಿಕ್ ಪಾಠ ಅಲ್ಲೇ ಕಲ್ತಿರೋದು. ಆಮೇಲಿಂದ ನಾವು ಸೀತಾ ಗುರುಪ್ರಸಾದ್ ಅವ್ರ ಹತ್ರ ಸೇರ್ಕೊಂಡ್ವಿ. ಸೀತಾ ಮ್ಯಾಮ್ ಹತ್ರ ನಾವು ಇವಾಗ ಒಂದು 12 ವರ್ಷದಿಂದ ಅವರ ಶಿಷ್ಯರಾಗಿ ಅವರ ತಂಡದ ಜೊತೆಗೆ ಇದ್ದೀವಿ.
2: ಆಕ್ಚುಲಿ ಅದೊಂದು ಆಕಸ್ಮಿಕ, ನಾವು ಸೀತಾ ಮ್ಯಾಮ್ ಹತ್ರ ಸೇರ್ಕೊಂಡಿದ್ದು. ಅಫ್ಕೋರ್ಸ್ ಎಲ್ಲಾ ಮಕ್ಕಳು 10th standard ಸೆಕೆಂಡ್ ಪಿ ಯು ಸಿ ಅಂತ
0: ಬಿಟ್ಬಿಟ್ಟು,
2: ಸೊ ಹಂಗೆ ಸೆಕೆಂಡ್ ಪಿ ಯು ಸಿ ನಲ್ಲಿ ನನಗೂ ಟ್ಯೂಷನ್ ಕಾಲೇಜು ಅಂತ ಕಂಟಿನ್ಯೂ ಮಾಡಕ್ ಆಗಿರ್ಲಿಲ್ಲ, ಡಾನ್ಸ್ ಟೈಮ್ ಕೊಡಕ್ ಆಗಿರ್ಲಿಲ್ಲ. ಸೊ ಬಿಟ್ಬಿಟ್ಟಿದ್ದೆ. ಅದಾದ್ಮೇಲಿಂದ ಎಲ್ಲಿ ಸೇರ್ಕೊಳ್ಳೋದು ಎಲ್ಲಿ ಸೇರ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರುವಾಗ ಹೀಗೆ ನಂದು ಹಳೇ ಡಾನ್ಸ್ ಸ್ಕೂಲ್ ಇಂದ ಫ್ರೆಂಡ್ ಒಬ್ಳು ಸಿಕ್ಕಿದ್ಲು, ಅವಳು ಸೀತಾ ಮ್ಯಾಮ್ ಹತ್ರ ಕಾಟಕ್ಕೆ ಹೋಗ್ತಿದ್ಲು. ಸೊ ಹಾಗಾಗಿ ಅವಳು ರೆಫರ್ ಮಾಡಿದ, ಅದು ಆಕಸ್ಮಿಕನೇ ಅವಳು ನಮ್ಗೆ ಸಿಕ್ಕಿದ್ದು. ಹಂಗೆ ಎಲ್ಲೋ ಹಿಂಗ್ ಹೋಗ್ತಾ ಸಿಕ್ಕಿದ್ಲು.
0: ನೀವು ಆಕಸ್ಮಿಕ ಅಂತ ಹೇಳಿದ್ರೆ ಆಕಸ್ಮಿಕ ಪಾರ್ಟ್ 2 ತೆಗಿಬೇಕು.
2: ಕೋಇನ್ಸಿಡೆನ್ಸ್, ವೆರಿ ಗುಡ್ ಕೋಇನ್ಸಿಡೆನ್ಸ್. ಸೊ ಹಂಗೆ
0: ಆಕಸ್ಮಿಕವಾಗಿ ಸೇರಿದ್ರಿ, ಆಕಸ್ಮಿಕವಾಗಿ ಕಲ್ತ್ರಿ, ಆಕಸ್ಮಿಕವಾಗಿ
2: ಇವಳು ಬರಲ್ಲ ಅಂತ ಹೇಳಿದ್ಲು.
1: ನಾನು ಅಟ್ ದಟ್ ಪಾಯಿಂಟ್ ನಾನು ಅನ್ಕೊಂಡಿದ್ದೆ, ಓಕೆ ನಂದು ಡಾನ್ಸಿನ ಜರ್ನಿ ಇಷ್ಟಕ್ಕೆ ಮುಗ್ದೋಯ್ತು, ನಾನು ಇನ್ನು ಮುಂದುವರ್ಸಲ್ಲ, ಓದ್ಕೊಂಡು ಎಲ್ಲೋ ಒಂದು ಕಡೆ ಕೆಲಸ ಮಾಡಿಕೊಂಡು ಇದ್ಬಿಡೋಣ ಅನ್ನೋ ಮೆಂಟಾಲಿಟಿಯಲ್ಲಿ ನಾನಿದ್ದೆ. ಫಸ್ಟ್ ತೇಜಸ್ವಿನಿ ಹೋಗಿ ಸೇರ್ಕೊಂಡಿದ್ದು ಸೀತಾ ಮ್ಯಾಮ್ ಹತ್ರ. ಒಂದು 3-4 months ಪಾಠ ಹೋಗಿದ್ಲು. ಆಮೇಲೆ ಅವಳು ಮನೆಗೆ ಬಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾ ಇದ್ಲಲ್ಲ, ಅವಾಗ ಸಮಥಿಂಗ್ ಇನ್ ಮೀ ಟ್ರಿಗರ್ಡ್, ಓಕೆ ನಾನು ಹೋಗ್ಬೇಕಲ್ವಾ.
2: ಐ ವಾಸ್ ದಿ ಇನ್ಸ್ಪಿರೇಷನ್.
0: ಯೆಸ್, ಆಫ್ ಕೋರ್ಸ್. ಇನ್ಸ್ಪಿರೇಷನ್ ಬೇಕೇ ಬೇಕಾಗಿದ್ರೆ ಇನ್ಸ್ಪಿರೇಷನ್ ಕೊಡಕ್ಕೆ ನೀವು ಇದ್ದೀರಿ.
1: ಶಿ ವಾಸ್ ದಿ ಸೆಕೆಂಡ್ ಪುಶ್.
0: ಫಸ್ಟ್ ಪುಶ್ ಅಜ್ಜಿ,
1: ಅಜ್ಜಿ ಸೆಕೆಂಡ್ ಪುಶ್ ಅವಳು. ಸೊ ಹಂಗೆ ಆಮೇಲೇನು ಇಲ್ಲ ಬರಲ್ಲ, ನೀನು ಕಂಟಿನ್ಯೂ ಮಾಡ್ಕೊಂಡು ಹೋಗು, ನಾನು ಬರೋದಿಲ್ಲ ಅಂತ ಹೇಳಿದೆ. ಆಮೇಲಿಂದ ಇಲ್ಲ ಇಲ್ಲ ಬಾ ಮ್ಯಾಮ್, ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ನಿಂಗೆ ಗೊತ್ತಾ, ಬಾ ಬಾ ಬಾ ಒಂದು ಕ್ಲಾಸಿಗೆ ಬಾ ನೋಡೋಣ ಅಂತ ಹೇಳಿ ಇವಳು ಎಳ್ಕೊಂಡು ಹೋದ್ಲು ಒಂದು ದಿವಸ ಕ್ಲಾಸಿಗೆ.
0: ಸ್ಫೂರ್ತಿ ಅನ್ನೋದು ಎಲ್ಲಿಂದ ಸಿಗುತ್ತೋ ಗೊತ್ತಾಗಲ್ಲ, ಆ ಟ್ರಿಗರ್ ಬೇಕು ನಮ್ಮಲ್ಲಿ. ನಮ್ಮನೇ ಮಾಡು, ನೀನು ಬಾ ನೀನು ಬರ್ತೀಯ ಅಂತಂದು ಹೇಳೋರು ಒಬ್ಬರು ಬೇಕೇ ಬೇಕು. ಇನ್ನು ಡಾನ್ಸ್ ಫಾರ್ಮ್ಯಾಟ್ ಬಂತಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಲ್ಲ ಡಾನ್ಸರ್ಸ್ ಅಂಡ್ ಅಲ್ಲ ಡಾನ್ಸ್ ಅಂತ ಕಲಾಕ್ಷೇತ್ರ ಸ್ಟೈಲ್ ಇದೆ ನನಗೆ. ತಂಜಾವೂರು ಗೊತ್ತಿತ್ತು, ನೀವು ಬೇರೆ ಸ್ಟೈಲ್ ಹೇಳಿದ್ರಿ, ಒಳವೂರು ಸ್ಟೈಲ್ ಅಂತ ಹೇಳಿದ್ರಿ. ಅದ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳ್ಬೋದಾ, ಏನು ಹೌ ಇಟ್ ಡಿಫರ್ಸ್ ಫ್ರಮ್ ಕಲಾಕ್ಷೇತ್ರ ಅಥವಾ ಬೇರೆ ಶೈಲಿಗಳಿಗೆ ಅಂತ?
2: ಪ್ರತಿಯೊಂದು ಶೈಲಿನೂ ಅದರದೇ ಒಂದು ಗುರು ಪರಂಪರೆಯಿಂದ ಬಂದಿರುತ್ತೆ. ಸೊ ಅದು ರೀಜನಲ್ ಆಗಿನೂ ಡಿವೈಡ್ ಆಗಿರುತ್ತೆ. ಸೊ ಕಲಾಕ್ಷೇತ್ರ ಶೈಲಿ ಆಗಿರ್ಬೋದು, ತಂಜಾವೂರು ಶೈಲಿ ಆಗಿರ್ಬೋದು, ಮೇಲತ್ತೂರು ಶೈಲಿ ಅಂತಾನೂ ಇದೆ, ಮೈಸೂರು ಶೈಲಿ, ಮೈಸೂರು ಶೈಲಿ ಇದೆ, ಮತ್ತೆ ನಮ್ದು ಒಳವೂರು ಬಾಣಿ ಅಥವಾ ಶೈಲಿ ಎರಡು ಒಂದು. ಸೊ ನಮ್ದು ಒಳವೂರು ಶೈಲಿ, ಇದು ರಾಮಯ್ಯ ಪಿಳ್ಳೆ ಅಂತ ಅವರಿಂದ ಶುರುವಾಗಿದ್ದು ಇದು ಒಳವೂರು ಶೈಲಿ. ಅದರಿಂದ ಹಂಗೆ ನಮ್ದು ಗುರು ಪರಂಪರೆ, ಇವಾಗ ಸೀತಾ ಮೇಡಮ್ ಅವರ ಗುರುಗಳು ಬಿ ಭಾನುಮತಿ ಮ್ಯಾಮ್ ಅವರು, ಸೊ ಅವರು ಒಳವೂರು ಶೈಲಿ ಇಂದ, ಅವರು ಡೈರೆಕ್ಟ್ ಒಳವೂರು ಶೈಲಿ ಗುರುಗಳಿಂದ ಅಂದ್ರೆ ದಂಡಾಯುಧ ಪಾಣಿ ಪಿಳ್ಳೆ ಅವರಿಂದ ಕಲ್ತಿರೋದು. ಸೊ ಈ ಶೈಲಿಗಳು ಹಂಗೆ ರಿಟೈನ್ ಆಗ್ಕೊಂಡೇ ಹೋಗ್ಬೇಕು, ಯಾಕಂದ್ರೆ ಪ್ರತಿಯೊಂದು ಶೈಲಿದು ಅದರದೇ ಒಂದು ಸ್ಟೈಲ್ ಇರುತ್ತೆ. ನಾವು ಮಾಡೋ ರೀತಿ ಆಗಿರ್ಬೋದು, ಒಂದು ಸ್ಪೆಷಲ್ ಅದರದೇ ಒಂದೊಂದು ನೃತ್ಯ ಏನು ನೃತ್ಯ ಬಂಧಗಳಿರುತ್ತೆ. ಸೊ ಅದು ಒಂದು ಪ್ರೊಫೆಷನಲ್ ಲೆವೆಲ್ ಅಂತ ಬಂದ ಮೇಲಿಂದ ಐಡೆಂಟಿಫೈ ಮಾಡಬಹುದು. ಯಾರಾದ್ರೂ ಡಾನ್ಸ್ ಮಾಡ್ತಿದ್ರೆ ನಾವು ನೋಡಿ ಅವರು ಯಾವ ಶೈಲಿಯಲ್ಲಿ ಡಾನ್ಸ್ ಮಾಡ್ತಿದ್ದಾರೆ ಅಂತ ನಾವು ಐಡೆಂಟಿಫೈ ಮಾಡಬಹುದು.
0: ಓಕೆ, ಯಶಸ್ವಿನಿ, ಮೊದಲು ನೀವು ಸ್ಟಾರ್ಟಿಂಗ್ ಕಲ್ತಾಗ ಅದು ಸೇಮ್ ಸ್ಟೈಲ್
1: ಇಲ್ಲ, ಅದು ಪಂದನಲ್ಲೂರ್ ಬಾಣಿ ಕಲ್ತಿದ್ದು.
0: ಕ್ಲಾಶ್ ಆಗಲ್ವಾ?
1: ಇಲ್ಲ, ಕ್ಲಾಶ್ ಆಗೋದಿಲ್ಲ. ಯಾಕಂದರೆ ನಾವು ಹೆಂಗೆ ಪಾಠನ ತಗೊಳ್ತೀವಿ, ಹೆಂಗೆ ನಾವು ಅದನ್ನು ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಮೊದಲನೇ ಸತಿ ನಾವು ಕಲಿತಾಗ ಪಂದನಲ್ಲೂರು ಬಾಣಿಯಲ್ಲಿ ಕಲಿತಾಗ ನಾವು ತುಂಬ ಚಿಕ್ಕವರು, ನಮಗೆ ಅನಾಲಿಸಿಸ್ ಇರಲಿಲ್ಲ. ಬಟ್ ಸೀತಾ ಮ್ಯಾಮ್ ಹತ್ರ ಬರೋ ಅಷ್ಟರಲ್ಲಿ ವಿ ವರ್ ಅ ಲಿಟಲ್ ಮೆಚ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಓಕೆ ಈ ಬಾಣಿಗೂ ಈ ಬಾಣಿಗೂ ವ್ಯತ್ಯಾಸ ಏನು ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ನಮಗೆ ಸ್ವಲ್ಪ ಮೆಚ್ಯೂರಿಟಿ ಬಂದಿತ್ತು. ಸೊ ಹಂಗಾಗಿ ನಮಗೆ ಕ್ಲಾಶ್ ಅಂತ ಆಗಲಿಲ್ಲ. ಬಟ್ ಇವತ್ತಿಗೂ ಮಸಲ್ ಮೆಮರಿ ಅಂತ ಹೇಳ್ತಾರೆ, ಎಷ್ಟು ಸಣ್ಣ ವಯಸ್ಸಲ್ಲಿ ಕಲ್ತಿರೋದು ಇವತ್ತು

0: ಇವತ್ತಿಗೂ ಒಂದೊಂದು ನಮಗೆ 20 ವರ್ಷ ಆಗಿದ್ರು ನೆನಪಿದೆ.
1: ಫ್ಯಾಂಟಾಸ್ಟಿಕ್. ಸೀತಾ ಮೇಡಮ್ ಹತ್ರ ಕಲ್ತ್ರಿ, ಮೊದಲು ಗುರುಗಳ ಹತ್ರ ಹೇಳಿದ್ರೆ, ಅವ್ರ ಹತ್ರ ಕಲ್ತ್ರಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು. ರೇಡಿಯೋ ನೋಡಿ ಡಾನ್ಸ್ ಕಲ್ತ್ಕೊಂಡ್ರಿ?
2: ರೇಡಿಯೋ ನೋಡಿ ಡಾನ್ಸ್ ಕಲ್ತಿಲ್ಲ.
1: ರೇಡಿಯೋ ಕೇಳ್ತಲ್ತರ?
2: ರೇಡಿಯೋ ಕೇಳಿ ಹಾಡುಗಳು ಬಂದಾಗ ಡಾನ್ಸ್ ಮಾಡ್ತೀವಿ.
1: ಬರಲೇಬೇಕು, ಯಾಕಂದ್ರೆ ಡಾನ್ಸಿಗೆ ಸ್ಫೂರ್ತಿನೇ ಇಲ್ಲಿಂದ ಅಲ್ವಾ. ರೈಟ್, ನಿಮ್ಮ ಜೊತೆ ಮಾತಾಡ್ತೀನಿ, ಒಂದು ಹಾಡನ್ನ ಕೇಳೋಣ. ಸ್ನೇಹಿತರೆ, 9480909013 ಇದೆ ನಂಬರ್ ಟು ಮೆಸೇಜ್. ನಮ್ಮ ಜೊತೆಯಲ್ಲಿ ತೇಜಸ್ವಿನಿ ಮತ್ತು ಯಶಸ್ವಿನಿ ಅವರು ಇದ್ದಾರೆ, ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ. ಇದು ನಬಿಗರಿ ಕಾರ್ಯಕ್ರಮ.

0: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಎಫ್ ಎಂ ರೇನ್ಬೋ ಮ್ಯೂಸಿಕ್ ಯುವರ್ಸ್. ಇದು ನವಿಲುಗರಿ ಕಾರ್ಯಕ್ರಮ. ನಾನು ಸುಧೀಂದ್ರ, ನಿಮ್ಮ ಜೊತೆಯಲ್ಲಿ ಇದನ್ನು ಸಮಯ 12:21 ಆಗಿದೆ. ತೇಜಸ್ವಿನಿ ಮತ್ತು ಯಶಸ್ವಿನಿ ಡಾನ್ಸರ್ಸ್ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರ ಜೊತೆ ಮಾತನ್ನು ಮುಂದುವರ್ಸೋಣ. ಸ್ವಲ್ಪ ದಿನ ಡಾನ್ಸ್ ಕಲಿತ ಮೇಲೆ ಆರಂಗೇಟ್ರಂ ರಂಗ ಪ್ರವೇಶ ಅಂತ ಮಾಡ್ತಾರೆ. ಇವರು ಡಾನ್ ಬೂತ್ ರಂಗ ಪ್ರವೇಶ ಇಬ್ಬರದು ಆಗಿದೆಯಾ?
1: ನಾವಿಬ್ರು ಒಟ್ಟಿಗೆ ಮಾಡಿದ್ವಿ. ಡುವೆಟ್ ರಂಗ ಪ್ರವೇಶ ಮಾಡಿದ್ದು ನಾವು.
0: ಓಕೆ.
1: ಆಫ್ಟರ್ ಕೋವಿಡ್
2: ಕೊರೋನಾ ಟೈಮ್ ನಲ್ಲಿ 20 ಅಲ್ಲಿ ನಾವು ಮಾಡಿದ್ದು.
0: ನೀವು ಮಾಡಿದಕ್ಕೆ ಕರೋನಾ ಶುರು ಆಯ್ತಾ? ಇಲ್ಲ,
1: ನಾವೆಲ್ಲ ಡಿಸೈಡ್ ಮಾಡ್ಕೊಂಡು,
0: ಅಂದ್ರೆ ಕರೋನಾ ಶುರುವಾಗ್ಲಿಂದ ಡಿಸೈಡ್ ಮಾಡ್ಕೊಂಡ
2: ಫೆಬ್ರವರಿನಲ್ಲಿ ನಾವು ಅರಂಗೇಟ್ರ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ಆಡಿಟೋರಿಯಂ ಬುಕ್ ಮಾಡಿದ್ವಿ, ಆರ್ಟಿಸ್ಟ್ ಎಲ್ಲಾನು ಬುಕ್ ಮಾಡ್ಕೊಂಡ್ವಿ. ಅದಾಗಿದ್ದು ಒಂದ್ ತಿಂಗಳಿಗೆ ಲಾಕ್ಡೌನ್ ಆಯ್ತು.
0: ಅಂದ್ರೆ ನಿಮ್ ಖರ್ಚು ತುಂಬಾ ಉಳಿಸಿದ್ರಿ.
1: ಆದ್ರೆ ನಾವು ಒಟ್ಟಿಗೆನೆ ಮಾಡ್ಬೇಕು ಅಂತ ಹೇಳಿ ಮಾಡಿದ್ದು.
0: ರೈಟ್. ಔಟ್ ಆಫ್ ದಿ ಬಾಕ್ಸ್ ಕೇಳ್ತಾ ಇದ್ದೀನಿ, ಈ ರಂಗ ಪ್ರವೇಶ ಅನ್ನೋದು ಬೇಕಾ? ಬೇಕಿತ್ತ?
1: ಬೇಕು.
0: ಯಾಕೆ?
2: ಬಟ್ ಆಫ್ಟರ್ ಒಂದು ಲೆವೆಲ್ ಬೇಕು. ಅಂದ್ರೆ ತುಂಬಾ ಸಣ್ಣ ವಯಸ್ಸಿನಲ್ಲೆಲ್ಲ ರಂಗ ಪ್ರವೇಶ ಮಾಡಿಸ್ಬಿಟ್ರೆ ಆ ಮಗುಗೂ ಮೆಚುರಿಟಿ ಇರೋದಿಲ್ಲ. ಏನ್ ಮಾಡ್ತಿದೀವಿ, ಏನಕ್ಕೆ ಇದನ್ ಮಾಡ್ತಿದೀವಿ ಅಂತಾನು ಅದಕ್ಕೆ ಅರಿವಿರಲ್ಲ. ಸ್ವಲ್ಪ ಕಲ್ತ ಮೇಲೆ, ಒಂದ್ ಸ್ವಲ್ಪ ಈ ಕಲೆ ಬಗ್ಗೆ ತಿಳ್ಕೊಂಡ ಮೇಲೆ ಮಾಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ.
0: ಡಾನ್ಸ್ ಕಲಿಕೆ ಹೋಗ್ತಾ ಇರ್ತೀರಿ, ನಿಮ್ಮ ಒಪಿನಿಯನ್ ಏನು ಯಶಸ್ವಿನಿ ಈ ವಿಚಾರವಾಗಿ?
1: ರಂಗ ಪ್ರವೇಶದ ಬಗ್ಗೆ ಡಾನ್ಸ್ ಅಂತ ಬಂದ್ರೆ ನಮ್ಮಿಬ್ರದ್ದು ತುಂಬಾ ಸಿಮಿಲರ್ ಥಾಟ್ ಪ್ರೊಸೆಸ್. ಅದನ್ ಬಿಟ್ರೆ ನಾವಿಬ್ರು ಯಾವ್ದು ಮೇಲೂ ಅಗ್ರಿ ಮಾಡೋದಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಡಾನ್ಸ್, ವೆರಿ ಸಿಮಿಲರ್ ಥಾಟ್ ಪ್ರೊಸೆಸ್.
0: ಚೆನ್ನಾಗಿದೆ, ಒಂದೇ ಮನೆಯಲ್ಲಿ ಇದ್ರಲ್ಲ.
1: ಸೊ ಹಂಗಾಗಿ ನನ್ನ ಅಭಿಪ್ರಾಯ ಕೂಡ ಅದೇ, ಕಲಿಬೇಕು. ಏನ್ ಮಾಡ್ತಾ ಇದೀವಿ ಅಂತ ಮೊದ್ಲು ತಿಳ್ಕೋಬೇಕು, ಯಾಕೆ ಮಾಡ್ತಾ ಇದೀವಿ ಅಂತ ಕೂಡ ತಿಳ್ಕೋಬೇಕು. ಅಷ್ಟನ್ನ ತಿಳ್ಕೊಂಡ್ಮೇಲೆ ನಾವ್ ಮಾಡಿದ್ರೆ ಅದ್ರ ಬೆಲೆ ಏನು ಅಂತ ಅರ್ಥ ಆಗುತ್ತೆ.
0: ನಾನು ಯಾಕೆ ಮಾತನ್ನ ಕೇಳಿದೆ ಅಂತಂದ್ರೆ, ಆಲ್ಮೋಸ್ಟ್ 1-8 months ಬ್ಯಾಕ್ ಅಂತ ಕಾಣುತ್ತೆ, ಮಂದಸ್ಮಿತ ಅಂತ ಒಬ್ಬ ಡಾನ್ಸರ್ ಇದ್ದಾರೆ. ಸೊ ಅವ್ರು ಬಂದು ಮಾತಾಡಿದಾಗ ಅವ್ರು ಹೇಳ್ತಾ ಇದ್ರು, ನೋ ನೋ ನೋ, ನನಗೆ ಈ ರಂಗ ಪ್ರವೇಶ ಅಂತ ಇದೆಲ್ಲ ಅದು ನನಗೆ ಇಷ್ಟ ಇಲ್ಲ. ಅಫ್ಕೋರ್ಸ್

0: ಒಪಿನಿಯನ್ ಡಿಫರ್ಸ್ ಅಲ್ಲಿ ಮಾಡಬೇಕು ಅಂತೆಲ್ಲ ಅವ್ರು ಆ ರೀತಿ ಹೇಳಿದ್ರು, ಅದು ನನಗೆ ಇಷ್ಟ, ನೀವು ಹೇಳಿದ್ದು ಅದು ನಿಮಗೆ ಇಷ್ಟ ಅಲ್ಲ, ಯಾಕಂದರೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಕೆಲವು ಜನ ಸರಿ ಅಂತ ಆ ಉದ್ದೇಶದಿಂದ ಅವ್ರು ಹೇಳಿದರು. ಇನ್ನು ಕಲಿಯೋ ಟೈಮಲ್ಲಿ ನನಗೆ ಈ ಈ ಇದು ಈ ಆಂಗಿಕ ಏನು ಹೇಳ್ತಿರೋದನ್ನು ನನ್ನ ಸ್ಟೈಲ್ ನೀವು ನನಗೆ ಅಕ್ಕನಿಗೆ ಚೆನ್ನಾಗಿ ಹೇಳ್ಕೊಟ್ರಿ ಅಥವಾ ನನಗೆ ನನಗೆ ಚೆನ್ನಾಗಿ ಹೇಳ್ಕೊಟ್ಟಿಲ್ಲ ನನಗೆ ಚೆನ್ನಾಗಿ ಹೇಳ್ಕೊಟ್ರಿ, ಆ ಕಂಪ್ಲೇಂಟ್ಸ್ ಏನಿದ್ರಿತ್ತ ಇಬ್ಬರ ಮಧ್ಯೆ?
1: ಇಲ್ಲ, ಯಾಕೆಂದ್ರೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಒಬ್ಬರು
2: ಎಲ್ಲಾರ್ಗು
1: ಒಂದೇ ತರ ಪಾಠ ಮಾಡೋಕ್ಕಾಗೋದಿಲ್ಲ,
2: ನಾರ್ಮಲ್ ಸ್ಕೂಲ್ ತರ ಪಾಠ ಆಗಲ್ಲ.
1: ಸೊ ತುಂಬಾ ವಿಷಯಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಪಾಠ ಮಾಡಬೇಕು. ಇವಾಗ ಒಬ್ಬರಿಗೆ ಯಾವ ಥರ ಮಾಡಿದ್ರೆ ಸೂಟ್ ಆಗುತ್ತೆ, ನಾನು ಮಾಡೋ ಥರ ಇವಳಿಗೆ ಮಾಡಿದ್ರೆ ಅವಳಿಗೆ ಸೂಟ್ ಆಗದೇ ಇರ್ಬೋದು, ಅವಳು ಮಾಡೋ ಥರ ನಾನು ಮಾಡಿದ್ರೆ ಸೂಟ್ ಆಗದೇ ಇರ್ಬೋದು. ಸೊ ನಮ್ಮ ಬಾಡಿ ಸ್ಟ್ರಕ್ಚರ್ಸ್ಗೆ ನಾವು ಹೇಗೆ ಪಾಠನ ತಗೊಳ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲ ನೋಡಿಕೊಂಡು ನಮ್ಮ ಶೈಲಿನ ಹೆಂಗೆ ಮೌಲ್ಡ್ ಮಾಡಿದ್ದಾರೆ ಸೀತಾ ಮ್ಯಾಮ್ ಅಂದರೆ, ನಾವಿಬ್ರು ಇಂಡಿವಿಜುವಲಿ ಮಾಡಿದ್ರೆ, ಸೋಲೋ ಆಗಿ ಪರ್ಫಾರ್ಮ್ ಮಾಡಿದ್ರೆ ನನ್ನ ಸ್ಟೈಲೇ ಬೇರೆ ಅನ್ಸುತ್ತೆ, ಅವಳ ಸ್ಟೈಲೇ ಬೇರೆ ಅನ್ಸುತ್ತೆ. ಆದರೆ ಇಬ್ರು ಡುವೆಟ್ ನಿಂತ್ಕೊಂಡು ಮಾಡಿದಾಗ ಇಬ್ರು ಮಿರರ್ ಇಮೇಜ್ ತರ ಮಾಡ್ತಾ ಇದೀವಿ, ಒಂದೇ ತರ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ ನಿಮಗೆ, ನಿಮ್ಗೆ ಆ ಭಾಸ ಆಗುತ್ತೆ. ಸೊ ಆ ಥರ ಎಷ್ಟೋ ಚೆನ್ನಾಗಿ ನಮ್ಮನ್ನ ತಿದ್ದಿದ್ದಾರೆ ತೀಡಿದ್ದಾರೆ ಅಂದ್ರೆ ಆಲ್ ಕ್ರೆಡಿಟ್ಸ್ ಟು ಸೀತಾ ಮ್ಯಾಮ್.
0: ಕ್ರೆಡಿಟ್ಸ್ ಅಂಡ್ ಬೋತ್ ಡೆಬಿಟ್ಸ್ ಕೂಡ. ಅಲ್ಲಿ ಒಂದು ಸೀತಾ ಮೇಡಮ್ ಹೇಳಿದ ತಕ್ಷಣ ನನಗೆ ನಮ್ಮ ಸ್ನೇಹಿತರು ಬಸವರಾಜು ಪಿಟಗಿರಿ ಹೊಸಹಳ್ಳಿ ಮಾಡಾಳು ಅಂಚೆ ಪಿನ್ಕೋಡ್ ಕಳಿಸಿಲ್ಲ ಸರ್ ನೀವು ಕಳಿಸಿ, ಚೆನ್ನಾಗಿ ಹೇಳಿದ್ದಾರೆ ಮೆಸೇಜ್ ಕಳಿಸಿದ್ದಾರೆ ಅವರು. ಸೀತಾ ಮೇಡಮ್ ಬಗ್ಗೆ ಅಷ್ಟೊಂದು ವಿಷಯಗಳನ್ನ ಹೇಳ್ತಾ ಇದ್ದಾರೆ, ಅವ್ರ ಧ್ವನಿನೂ ಕೂಡ ನನಗೆ ಕೇಳಿಸಿದ್ರೆ ಸಂತೋಷ ಅಂತ ಹೇಳಿದ್ದಾರೆ. ಯಾ ಡೆಫಿನೆಟ್ಲಿ ಅವ್ರನ್ನ ಲೈವಲ್ಲೇ ಕರೆಸಿ ಮಾತಾಡಿಸುವಂಥ ಪ್ರಯತ್ನವನ್ನು ಖಂಡಿತ ಮುಂದೆ ನಾನು ಮಾಡೋಣ ಅಲ್ವಾ? ಥ್ಯಾಂಕ್ ಯು ಬಸವರಾಜ್, ಎಷ್ಟೊಂದು ಯೋಚನೆ ಮಾಡಿದ್ದಾರೆ. ಸೊ ಇಂಟೆಲೆಕ್ಚುಯಲ್ ಅಲ್ಲಿಂದ ಶುರುವಾಗಿದೆ ನೋಡಿ, ಫ್ಯಾಂಟಾಸ್ಟಿಕ್. ಯಾ ನೀವು ಅದಾದ್ಮೇಲೆ ಫಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಿ ಮಾಡಿದ್ವಿ ಅಂದ್ರೆ ನನಗಿದೆಯಾ, ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್?
1: ಫಸ್ಟ್ ಪರ್ಫಾರ್ಮೆನ್ಸ್ ನಮ್ಮ ಮೊದಲನೇ ಗುರುಗಳು ನಿರ್ಮಲಾ ಮಂಜುನಾಥ್ ಮೇಡಮ್, ನವರಾತ್ರಿಯಲ್ಲಿ ಅವರ ಮನೆಯಲ್ಲೇ ಹಾಲ್ ಇತ್ತು, ದೊಡ್ಡ ಹಾಲ್ ಇತ್ತು. ಸೊ ನವರಾತ್ರಿಯಲ್ಲಿ ಸರಸ್ವತಿ ಹಬ್ಬದ ದಿವಸ ಪ್ರತಿ ವರ್ಷ ಮಾಡಿಸೋರು. ಸೊ ನಮ್ಮ ಫಸ್ಟ್ ಪರ್ಫಾರ್ಮೆನ್ಸ್ ವಾಸ್ ಆನ್ ಸರಸ್ವತಿ ಹಬ್ಬ.
0: ಸೂಪರ್.
1: ಇಯರ್ ನೆನಪಿಲ್ಲ ನನಗೆ, ಬಟ್ ಅದೇ ನನ್ನ ಮೊದಲನೇ
0: ಪರ್ಫಾರ್ಮೆನ್ಸ್. ಮಾರ್ಕ್ ಮಾಡ್ಕೊಂಡು ಕೇಳಿರ್ತೀವಿ ಇದೇ ಇಯರ್ ಅಂತ. ನಾವು ಏನಿದ್ರು 1947 ಆಚೆ ಅಂತ ಹೇಳ್ತೀವಿ. ಫಸ್ಟ್ ಡಾನ್ಸ್ ಮಾಡಿದಾಗ ನಿಮ್ಮ ಅಮ್ಮ ನೋಡಿರ್ತಾರೆ, ಕಟ್ಟಿದ್ದೇ ಇರುತ್ತೆ, ನೀನು ಚೆನ್ನಾಗಿ ಮಾಡಿದೆ, ನೀನು ಚೆನ್ನಾಗಿ ಮಾಡಿದೆ, ನೀನು ಚೆನ್ನಾಗಿ ಮಾಡಿಲ್ಲ, ನೀನು ಚೆನ್ನಾಗಿ ಮಾಡಿಲ್ಲ ಅಂತಂದ್ರೆ ಆ ಟೈಮಲ್ಲಿ ಇಬ್ಬರು ಕೂತ್ಕೊಂಡು ಜಗಳಾಡಿದ್ರ?
2: ಇವಳು ತುಂಬಾ ಸಣ್ಣವಳಿದ್ಲು, ನಂದು ಫಸ್ಟ್ ಪರ್ಫಾರ್ಮೆನ್ಸ್ ಟೈಮಲ್ಲಿ.
0: ಏನ್ ಸೇವ್ ಮಾಡ್ತಾರೆ ಇಬ್ರು, ಹಿಂಗಾಗ್ಬಿಟ್ರೆ ಕಷ್ಟ ನನಗೆ. ನಾಗಶ್ರೀ ಇಟ್ಸ್ ವೆರಿ ಬ್ಯಾಡ್ ಯುನೋ, ಅವರು ಮೈಕ್ ಆಫ್ ಮಾಡಿದ ತಕ್ಷಣ ಅವ್ರಿಬ್ರು ಮಾತಾಡ್ಕೊಳ್ತಾರೆ, ನನ್ನ ಪ್ರಶ್ನೆ ಕೇಳಿದ ತಕ್ಷಣ ಇಬ್ರು ಸೇವ್ ಮಾಡ್ಕೊಳ್ತಾರೆ. ಹೀಗೆ ಏನಾದ್ರೂ ಇಲ್ಲಿ ಬಂದ್ರೆ ಏನಾದ್ರೂ ಒಂದ್ ಸ್ವಲ್ಪ ಹಚ್ಚಿಬಿಟ್ಟು ಕಳ್ಸೋಣ ಅಂತ ಅನ್ಕೊಂಡಿರ್ತೀವಿ ನಾವು.
2: ಅವಾಗ ಬೇರೆ ಬೇರೆ ಬ್ಯಾಚಸ್ ಅಲ್ಲಿ ಇದ್ವಿ, ನಾನು ದೊಡ್ಡ ಮಗು ಬ್ಯಾಚ್ ಅಲ್ಲಿ ಇದ್ದೆ, ಇವಳು ಚಿಕ್ಕ ಮಗು ಬ್ಯಾಚ್ ಅಲ್ಲಿ ಇದ್ದೆ. ಸೊ ಹಾಗಾಗಿ ಆ ತರ ಕಂಪ್ಯಾರಿಸನ್ ಇರಲಿಲ್ಲ ಅವಾಗಿನ. ಬಟ್ ಇಲ್ಲಿ ಸ್ವಲ್ಪ ದೊಡ್ಡವಳಾದ್ಮೇಲಿಂದ ಮಾಡಿದ್ದಂದ್ರೆ ಉಡುಪಿನಲ್ಲಿ ಮಾಡಿದ್ವಿ.
0: ನೀವು ಹಾಗೆ ನೋಡಿದ್ರೆ ಅವ್ರು ಸುಟ್ಟು ಹೋಗ್ಬಿಡ್ತಾರೆ, ಅವ್ರನ್ನ ಪಕ್ಕದಲ್ಲಿ ಕುತ್ಕೊಂಡು ಆ ರೀತಿ ನೋಡ್ತಾ ಇದ್ರೆ. ರೈಟ್, ಮುಂದೆ ಹೋಗ್ತಾ ಹೋದ್ರೆ ಗುಡ್ ಗುಡ್ ಗುಡ್ ಗುಡ್ ಫ್ಯಾಂಟಾಸ್ಟಿಕ್. ಓ ಬೇರೆ ಏನು ಕಲಿತಾ ಇದ್ರು ಕೂಡ ಒಂದು ಇನ್ಸ್ಪಿರೇಷನ್ ಅಂತ ನಮಗಿರುತ್ತೆ. ನಿಮಗೆ ತುಂಬ ಇನ್ಸ್ಪೈರ್ ಮಾಡಿದಂಥ ಡಾನ್ಸರ್ ಯಾರು ತೇಜಸ್ವಿನಿ?
2: ಇನ್ಸ್ಪೈರ್ ಮಾಡಿದಂಥ ಡಾನ್ಸರ್ ನಾನು ಹಂಗೆ ನೋಡಕ್ಕೆ ಹೋದರೆ ಫಸ್ಟ್ ಪ್ರೋಗ್ರಾಮ್ ಆ ಥರ ಪ್ರೊಫೆಷ್ನಲ್ ಆಗಿ ನಾನು ನೋಡಿದ್ದು ಭುವನ ಗುರುಪ್ರಸಾದ್ ಅವ್ರ ಪ್ರೋಗ್ರಾಮೇನೆ. ಸೊ ಶಿ ವಾಸ್ ಅವರ್ ಫಸ್ಟ್ ಇನ್ಸ್ಪಿರೇಷನ್ ಇಲ್ಲಿ ಕ್ಲಾಸಿಗೆ ಜಾಯ್ನ್ ಆದಾಗ. ನಾವು ಹಾಗೆ ಮಾಡಬೇಕು, ನಾವು ಇದೇ ಥರ ಪ್ರೊಫೆಷ್ನಲ್ ಆಗಿ ಈ ಫೀಲ್ಡಲ್ಲಿ ಬೆಳಿಬೇಕು ಅಂತ ನಮಗೆ ಆ ಥಾಟ್ ಬಂದಿದ್ದು ಭುವನಾಳ್ ಪ್ರೋಗ್ರಾಮ್ ನೋಡಿದಾಗ. ಶಿ ಇಸ್ ಅ ವೆರಿ ಡಿಯರ್ ಫ್ರೆಂಡ್ ಆಫ್ ಆರ್ಸ್ ಆ್ಯಂಡ್ ನಮಗೆ ತುಂಬ ಆಲ್ಮೋಸ್ಟ್ ನಮ್ದು ಪ್ರೊಡಕ್ಷನ್ಸ್ ಎಲ್ಲ ನಾವು ಏನು ಡಾನ್ಸ್ ಮಾಡ್ತೀವಿ ಅದಕ್ಕೆ ಕೊರಿಯೋಗ್ರಫಿ ಎಲ್ಲ ತುಂಬ ಅದ್ಭುತವಾಗಿ ಮಾಡ್ತಾಳೆ.
0: ಓಕೆ, ನಿಮಗೆ ಯಶಸ್ವಿನಿ?
1: ನನಗೆ
0: ಈ ವಿಚಾರಕ್ಕೆ ಬೇರೆ ಹೇಳಿ
1: ಇಲ್ಲ, ನನಗೆ ಡಾಕ್ಟರ್ ಜಾನಕಿ ರಂಗರಾಜನ್ ಅವರ. ನಂಗೆ ಏನು ಇಷ್ಟ ಆಗಿದ್ದು ಅಂದರೆ ಅವರು ಪ್ರಾಕ್ಟೀಸ್ ವಿಡಿಯೋಸ್ ಹಾಕೋರು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ. ಸೊ ಅಭ್ಯಾಸಕ್ಕೆ ಏನು ಮಹತ್ವ ಇದೆ ಅಂತ ಅದನ್ನು ನೋಡಿ ಅರ್ಥ ಮಾಡಿಕೊಂಡೆ ಇವತ್ತಿಗೆ. ಯಾಕೆಂದರೆ ನಾವು ಅನ್ಕೊಂತೀವಿ ಇದು ತುಂಬ ವಿಜುವಲ್ ಆರ್ಟ್ ಫಾರ್ಮ್ ಅಲ್ವಾ. ಸೊ ನಾವು ಸ್ಟೇಜ್ ಮೇಲೆ ಏನು ನೋಡ್ತೀವಿ, ಓಕೆ ಓ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಷ್ಟೇ ಅನಿಸುತ್ತೆ. ಆದರೆ ಅದರ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಕೆಲಸ ಆಗುತ್ತೆ ಅನ್ನೋದು ನಾವು ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ. ಇಟ್ ಟೇಕ್ಸ್ ಇಯರ್ಸ್ ಆಫ್ ಪ್ರಾಕ್ಟಿಸ್ ಆ್ಯಂಡ್ ಅವರ್ಸ್ ಆಫ್ ಪ್ರಾಕ್ಟಿಸ್. ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದರೆ ಅವರ್ಸ್ ಟುಗೆದರ್ ನಾವು ನಿಂತು ಪ್ರಾಕ್ಟಿಸ್ ಮಾಡಿರ್ತೀವಿ. ಅದರ ಮಹತ್ವ ಏನು, ಅದು ಯಾಕೆ ಬೇಕು ಅನ್ನೋದು ನನಗೆ ಅರ್ಥ ಆಗಿದ್ದು ಡಾಕ್ಟರ್ ಜಾನಕಿ ರಂಗರಾಜನ್ ಅವರ ವಿಡಿಯೋಸ್ ನೋಡಿದಾಗಿಂದ.
0: ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ.

0: ಎಸ್ ನೋ ಡೌಟ್ ಅಬೌಟ್ ದಟ್ ಆಕಾಶವಾಣಿ ಎಫ್ ಎಂ ರೈನ್ಬೋ ಮ್ಯೂಸಿಕಲ್ ಯುವರ್ಸ್, ನಾನು ಸುಧೀಂದ್ರ, ಟ್ರೂಲಿ ಯುವರ್ಸ್. ನವಲಿಗರಿ ಕಾರ್ಯಕ್ರಮ ಇದು. ಸಮಯ 12:31 ಆಗಿದೆ. ಇದರ ನಮ್ಮ ಜೊತೆಯಲ್ಲಿ ಡಾನ್ಸರ್ಸ್ ತೇಜಸ್ವಿನಿ ಮತ್ತು ಯಶಸ್ವಿನಿ ಅವರಿದ್ದಾರೆ. ಅವ್ರ ಜೊತೆ ಮಾತನ್ನು ಆಡ್ತಾ ಇದ್ದೀವಿ. 9480901013 ದಿ ನಂಬರ್ ಟು ಮೆಸೇಜ್. ಶುಭಾ ಶೆಟ್ಟಿ ಅವರೇ, ನಮಗೆ ಗೊತ್ತು ನೀವು ಕೇಳ್ತಾ ಇದ್ರಿ ಅಂತ. ಎಫ್ ಎಂ ರೈನ್ಬೋ ದೊಡ್ಡ ಫ್ಯಾನ್ ನೀವು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೆಸೇಜಿಂಗ್. ಏನು ಮುಂದೆ ಹೋಗ್ತಾ, ಇದು ನನಗೆ ಡಾನ್ಸರ್ ಆಗಬೇಕು ಅಂತ ಮುಂದೆ ಇರುತ್ತೆ, ಕಲಿತಾ ಇರ್ತೀರಿ, ಅದು ಓಕೆ. ಮನೆಯಲ್ಲಿ ಕೂಡ ಕಲ್ತ್ಕೊಳ್ಳಿ, ಇದಿರುತ್ತೆ, ಸಪೋರ್ಟ್ ಇರುತ್ತೆ, ಮಾಡ್ತಾ ಇರ್ತೀರಿ, ಅರಂಗೇಟ್ರಮ್ ಆಯಿತು. ಬಟ್ ಆಲ್ ದೀಸ್ ಥಿಂಗ್ಸ್ ಇದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ, ನಾನು ಕೆಲಸ ಮಾಡಬೇಕು ಆ್ಯಂಡ್ ಡ್ಯಾನ್ಸ್ ಮಾಡಬೇಕು ಅಂತ ಯಾಕೆ ಬಂತು? ಯಾಕೆ ಒಟ್ಟಿಗೆ ನಾನು ಇದನ್ನೇ ಪ್ರೊಫೆಷನ್ ಆಗಿ ತೊಗೊಂಡು 24 hours 365 days ಇದರಲ್ಲಿ ಇರಬಾರ್ದು ಅಂತ ಯಾಕೆ ಅಂದ್ಕೊಂಡಿಲ್ಲ ತೇಜಸ್ವಿನಿ ಅವರೇ? ಅಮಲ ಅವ್ರದ್ದು ಕ್ವಶನ್, ಸೇಮ್ ಕ್ವಶನ್ ಅವ್ರಿಗೆ ಅಂತ ಕೇಳ್ತೀನಿ.
1: ಟು ಬಿ ಆನೆಸ್ಟ್,
0: ಯು ಹ್ಯಾವ್ ಟು ಬಿ ಆನೆಸ್ಟ್ ಹಿಯರ್.
1: ಯೆಸ್,
0: ಇಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ.
1: ಫೈನಾನ್ಷಿಯಲಿ ಸಸ್ಟೇನ್ ಮಾಡೋದು ತುಂಬಾನೇ ಕಷ್ಟ ಡಾನ್ಸ್ ಫೀಲ್ಡ್ ನಲ್ಲಿ. ಫುಲ್ ಟೈಮ್ ಡಾನ್ಸರ್ ಆಗಿ ಫುಲ್ ಟೈಮ್ ನಾನು ಪರ್ಫಾರ್ಮರ್ ಆಗಿರ್ತೀನಿ ಅಂದ್ರೆ ಫೈನಾನ್ಷಿಯಲಿ ಸಸ್ಟೇನ್ ಮಾಡಕ್ ಸಾಧ್ಯನೇ ಇಲ್ಲ ಇವಾಗಿನ ಕಾಲದಲ್ಲಿ. ಸೊ ಅದು ಒಂದು ಕಾರಣ. ಅಂಡ್ ಆಲ್ಸೋ ಐ ಹ್ಯಾವ್ ಪ್ಯಾಷನ್ ಟುವರ್ಡ್ಸ್ ಮೈ ವರ್ಕ್. ಐ ಟಿ ಅಲ್ಲಿ ನಾನು ಏನ್ ಮಾಡ್ತೀನಿ, ಅಲ್ಲೂ ಪ್ಯಾಷನ್ ಇದೆ, ಇಲ್ಲೂ ಪ್ಯಾಷನ್ ಇದೆ, ಎರಡೂ ಬಿಟ್ಕೊಡಕ್ಕೆ ನನಗೆ ಇಷ್ಟ ಇಲ್ಲ. ಅಂಡ್ ಹಂಗೂ ಓಕೆ, ಕೆಲಸ ತುಂಬ ಜಾಸ್ತಿ ಆಗಿದೆಯಪ್ಪ ಇವತ್ತು, ನಂಗೆ ಆಗಲ್ಲ ಈ ಸರಿ ಪ್ರೋಗ್ರಾಮ್ ಮಾಡಕ್ ಆಗಲ್ಲ ಅಂದ್ರೂ ಅದೇನೋ ಒಂಥರ ಆ ಕಲೆ ಅನ್ನೋದು ಹಂಗೆ ನಮ್ಮನ್ನ ಏನು ಏನು
2: ಹೇಳ್ತೀವಿ,
1: ಸೆಳೆಯತ್ತೆ. ಸೊ ನಾವು ಬಿಟ್ರು ಕಲೆ ನಮ್ಮನ್ನ ಬಿಡಲ್ಲ ಅನ್ನೋ ತರ ಆಗೋಗಿದೆ ಇವಾಗ.
0: ಆ ಕಲೆಯ ಸೆಳೆಯತ ಆಗಿರುತ್ತೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ?
2: ಲೈಫ್ ಹ್ಯಾಪನ್ಸ್. ಸೊ ಒಂದು ಸ್ಟೆಬಿಲಿಟಿ ಇರಬೇಕು ಯಾವುದ್ರಲ್ಲೇ ಆಗಲಿ. ಕಾನ್ಸ್ಟೆಂಟ್ ಆಗಿ ಕೆಲಸ ಇರತ್ತಾ ನಮಗೆ? ಕಾನ್ಸ್ಟೆಂಟ್ ಆಗಿ ನಮಗೆ ದುಡ್ಡು ಅಂತ ಹೇಳಬಾರ್ದು, ಬಟ್ ಸರ್ವೈವಲಿಗೆ ಬೇಕೇ ಬೇಕು. ಸೊ ಒಂದು ಒಂದೇ ಸಮವಾಗಿ ನಮಗೆ ಯಾವಾಗಲೂ ಡಾನ್ಸ್ನಲ್ಲಿ ಈ ಸ್ಟೇಜ್ನಲ್ಲಿ ಕಂಡುಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ವಿ ಆರ್ ಇನ್ ಅ ವೆರಿ ಇನಿಷಿಯಲ್ ಸ್ಟೇಜಸ್ ಆಫ್ ಟೀಚಿಂಗ್. ಪರ್ಫಾರ್ಮರ್ಸ್ ಆಗಿ ಇದ್ರೂ ಇವಾಗ ಒಂದು 2 ವರ್ಷದಿಂದ ಮಾತ್ರನೇ ನಾವು ಟೀಚಿಂಗ್ ಫೀಲ್ಡಲ್ಲಿ ಬಂದಿರೋದು. ಸೊ ಆ ಒಂದು ಏನಂತಾರೆ, ಸಸ್ಟೇನ್ ಮಾಡಬೇಕು ಇನ್ ಅ ಲಾಂಗರ್ ರನ್ ಅಂತ ಅಂದರೆ ಇಟ್ ಟೇಕ್ಸ್ ಇಯರ್ಸ್ ಆಫ್ ಎಫರ್ಟ್. ಸೊ ಅದಕ್ಕೆ ನಮಗೆ ಇವಾಗ ಸದ್ಯಕ್ಕೆ ಫೈನಾನ್ಷಿಯಲಿ ಸಸ್ಟೇನ್ ಮಾಡೋಕ್ಕೆ ನಮಗೆ ಒಂದು ಜಾಬ್ ಇರಬೇಕು. ನಮಗೆ ಏನು ಮನಸ್ಸು

0: ಮನಸ್ಸಿಗೆ ಖುಷಿ ಕೊಡೋ ಅಂತದ್ದು ಇದು ಡಾನ್ಸ್. ಎರಡನ್ನು ಒಟ್ಟಿಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
1: ಇನ್ನೊಂದು ಏನಂದ್ರೆ, ನಮ್ಗೆ ಕೆಲಸದಿಂದ ತುಂಬಾ ಒತ್ತಡ ಇರುತ್ತೆ, ಒಂದೊಂದ್ಸರಿ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ, ಡೆಡ್ ಲೈನ್ಸ್ ಇರುತ್ತೆ, ಅದನ್ನ ಮುಗಿಸ್ಬೇಕು ಇದನ್ನ ಮುಗಿಸ್ಬೇಕು. ಸೊ ಅದರಿಂದ ಒಂದು ಒಳ್ಳೆ ಬ್ರೇಕ್ ನಮ್ಗೆ ಡಾನ್ಸ್.
2: ಅದು ಸರಿ. ಇನ್ಫ್ಯಾಕ್ಟ್ ಆರ್ಟ್ ಅನ್ನೋದೇ ಹಾಗೆ ಅಲ್ವಾ? ಓಕೆ, ಅದನ್ನ ಎರಡು ವಿಷಯಗಳು ಹೇಳ್ತಾ ಇದ್ರಿ. ಎಲ್ಲಿ ಓದಿದ್ರಿ, ಏನು ಎಲ್ಲಿ ಏನು ಓದಿದ್ರಿ ಅಂತ ಹೇಳಿದ್ರೆ, ಯಾವ ಕಾಲೇಜ್ ಓದಿದ್ರಿ?
1: ಸೊ ನಾನು BMS ಕಾಲೇಜ್ ಇಂದ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಓದಿರೋದು.
2: ಓಕೆ, ನಾಗೇಶ್ರೀ ಅವರೇ ಕೇಳ್ಬೇಡಿ, ದಯವಿಟ್ಟು ಯಾವ ವರ್ಷ ಮುಗಿಸಿದ್ರಿ ಅಂತ. ಓಕೆ ಓಕೆ,
0: ನಾನು ಮೌಂಟ್ ಕಾರ್ಮೆಲ್ ಕಾಲೇಜ್ ಇಂದ ಮಾಸ್ಟರ್ಸ್ ಇನ್ ಮ್ಯಾಥಮೆಟಿಕ್ಸ್ ಮಾಡಿರೋದು.
2: ಓಕೆ, ನೀವು ನಾನು ಮಾತಾಡ್ತಾರೆ ಅನ್ಸುತ್ತೆ, ನೀವು ಟೀಚರ್ ಟೀಚರ್ ಆಗಬೇಕಾಗಿತ್ತು ಅಂತ ಕೋಲ್ಕೊಂಡು
0: ಹೇಳ್ತೇನೆ.
2: ನಾನು ಕರೆಕ್ಟಾಗಿ ಗೆಸ್ ಮಾಡ್ತೇನೆ, ಯಾಕಂದ್ರೆ ಆಲ್ಮೋಸ್ಟ್ 900+ ಜನರನ್ನು ಮಾತಾಡ್ಸಿದ್ದೀನಿ ಇಲ್ಲಿ, ಹಾಗಾಗಿ ಇವರು ಹೀಗೆ ಮಾತನಾಡ್ತಾರೆ ಹೀಗೆ ಇರ್ತಾರೆ ಅಂತ. ನಾನು ಯಾಕೆ ಆ ಪ್ರಶ್ನೆ ಕೇಳಿದೆ ಅಂತಂದರೆ, ಆರ್ಟ್ ಅಂತ ಫಾರ್ಮ್ ಅನ್ನು ಎಲ್ಲರಿಗೂ ಒಲಿಯಲ್ಲ. ಸೊ ಒಲಿದಾಗ ಅದನ್ನು ಜೀವನಕ್ಕೋಸ್ಕರ ಮುಂದೆ ಹೋಗಬೇಕು ಅಂತ ನೀವು ಆರಂಭದಲ್ಲೇ ಹೇಳಿದ್ರು ಅನ್ನೋ ಅದನ್ನು. ಈ ಸರಿ ನನ್ನ ಮಗ ಅಥವಾ ನನ್ನ ಮಗಳು SSLC, ಈ ನನ್ನ PUC, ಸೊ ಬ್ರೇಕ್ ಮಾಡಿಬಿಟ್ಟರು, ಅಲ್ಲಿ ಬ್ರೇಕ್ ಆಯ್ತು ಅಂತ ಒಂದು ಸರಿ ಬ್ರೇಕ್ ಇಸ್ ಬ್ರೇಕ್, ಮತ್ತು ಆದ ಆಕ್ಸಲರೇಷನ್ ಸಿಗಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಂತ. ಈಗ ನೀವು ಹೇಳಿ, ಕೆಲಸ ಮಾಡ್ತಾ ಯಾಕೆ ಹೇಳ್ತಾ ಇದ್ದೀನಿ ಪ್ರಶ್ನೆ ಅಂದರೆ, ತುಂಬ ಜನ ಎಷ್ಟೋ ಫ್ರೆಂಡ್ಸು ಹೇಳ್ತಾ ಇರೋಂಥ ಫ್ರೆಂಡ್ಸು ಬಿಟ್ಬಿಟ್ಟಿರ್ತಾರೆ ಅರ್ಧದಲ್ಲಿ ಅಲ್ವಾ? ವಾಟ್ ಯು ವಾಂಟ್ ಟು ಸೇ ಅಬೌಟ್, ತುಂಬಾ ಗ್ಯಾಪ್ ಕೊಡಬಾರ್ದು, ಆಮೇಲೆ ಯಾರೋ ಸಿಗ್ನಲ್ ಸಿಗ್ತಿಲ್ವಾ ಅಂತ ಅನ್ಕೋತಾರೆ ನಮಗೆ.
0: ಇಲ್ಲ, ಎವ್ರಿಥಿಂಗ್ ಇಸ್ ಇನ್ ಅವರ್ ಮೈಂಡ್. ನಮಗ್ ಮಾಡಬೇಕು ಅಂತ ಅಂದ್ರೆ ನಾವು ಅದನ್ನ ಮನಸ್ಸಲ್ಲಿ ದೃಢವಾಗಿ ನಿರ್ಧಾರ ಮಾಡಿಬಿಟ್ರೆ, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಎರಡೂ ನನಗೆ ಮಾಡೋಕ್ಕಾಗತ್ತೆ ಅನ್ನೋ ನಿರ್ಧಾರ ನಾವು ಮನಸ್ಸಲ್ಲಿ ಮಾಡಿಕೊಂಡ್ರೆ, ಏನೇ ಆಗಲಿ, ಕಷ್ಟ ಆಗಲಿ, ಸುಖ ಆಗಲಿ, ದುಡ್ಡಿರಲಿ ದುಡ್ಡಿಲ್ಲದೆ ಇರಲಿ, ಟೈಮ್ ಇರಲಿ ಟೈಮ್ ಇಲ್ಲದೆ ಇರಲಿ, ಮಾಡೇ ಮಾಡ್ತೀನಿ.
1: ಇದು ಚಿಕ್ಕ ಮಕ್ಕಳಲ್ಲಿ ತುಂಬ ನೋಡಿದ್ದೀವಿ ನಾವು, ಅವ್ರಿಗೆ ಪೇರೆಂಟ್ಸ್ ಪುಷ್ ಮಾಡ್ತಾರೆ, ಕ್ಲಾಸಿಗೆ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ, ಸೊ ಅವರು ಡಾನ್ಸ್ ಮಾಡಲೇಬೇಕು. ಆದರೆ ದೊಡ್ಡವರಲ್ಲಿ ಈ ಥರ ಮೆಂಟಲ್ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಬೇಕು. ಸೊ ಏನೇ ಇದ್ರು, ಓಕೆ ಸ್ಯಾಟರ್ಡೆ ಸಂಡೇ ನಾನು ವೀಕೆಂಡ್ ಎಲ್ಲಾದರೂ ಆಚೆ ಹೋಗಬೇಕು ಅನ್ನೋದ್ರ ಬದಲು 1 hour ನಾನು ಡಾನ್ಸ್ ಕ್ಲಾಸಿಗೆ ಹೋಗ್ತೀನಿ, ಅದನ್ನ ಹಂಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಂಹವ್ ಕಂಟಿನ್ಯೂ ಆಗುತ್ತೆ.
2: ಕರೆಕ್ಟ್ ಕರೆಕ್ಟ್ ಕರೆಕ್ಟ್.
1: ಸೊ ಅದೊಂದು ಸ್ಟ್ರೆಂತ್ ಮೆಂಟಲಿನೇ ಬೇಕು ಅದಕ್ಕೆ
2: ಅಲ್ವಾ? ಆ ರೀತಿ ಮಾಡಿದ್ರು ಕೂಡ ಒಳ್ಳೇದು, ಎರಡೂ ಇರುತ್ತೆ. ನಿಮ್ಮ ಪ್ಯಾಷನ್ ಏನಿರುತ್ತೋ ಅದು ಕೂಡ ಕಂಟಿನ್ಯೂ ಆಗುತ್ತೆ, ಡಾನ್ಸ್ ಕೂಡ ಕಂಟಿನ್ಯೂ ಆಗುತ್ತೆ, ಕೆಲಸ ಕೂಡ ಕಂಟಿನ್ಯೂ ಆಗುತ್ತೆ. ನಾನು ತುಂಬ ಜನ ಈ ರೀತಿ ಅರ್ಧದಲ್ಲಿ ಬಿಟ್ಟು ಹೋದವ್ರನ್ನ ಕೇಳಿದ್ದೀನಿ. ಇನ್ಫ್ಯಾಕ್ಟ್ D4 3 days back ಒಬ್ಬರನ್ನ ಹಾಡಬೇಕಾದ್ರೂ ಅವ್ರನ್ನು ಹಾಡ್ತಾ ಹಾಡ್ತಾ ಡಾನ್ಸ್ ಮಾಡ್ತಾ ಇದ್ರು. ನೀವು ಡಾನ್ಸರ ಅಂತ ಕೇಳಿದೆ, ಹೌದು ಸರ್ ಬಿಟ್ಬಿಟ್ಟೆ ಈಗ ಅಂತ ಹೇಳಿದ್ರು. ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಹೇಳಿಲ್ಲ, ಬಿಡಬೇಡಿ ಕಂಟಿನ್ಯೂ ಮಾಡಿ ಅಂತ ಹೇಳಿದೆ. ಇನ್ನು ಕೆಲಸದ ಟೈಮಲ್ಲಿ, ಕೆಲಸದ ಮೇಲೆ ಕಾಫಿ ಬ್ರೇಕ್ ಅಲ್ಲಿ ಡಾನ್ಸ್ ಮಾಡ್ತೀರಾ?
0: ಅವರ್ ಬ್ರೇಕ್ಸ್ ಆರ್ ಡಾನ್ಸ್ ಬ್ರೇಕ್ಸ್, ನಾಟ್ ಕಾಫಿ ಬ್ರೇಕ್ಸ್.
2: ಎಕ್ಸ್ಪ್ಲೇನ್ ಮೀ ಇನ್ ಡೀಟೇಲ್.
0: ಎನಿಥಿಂಗ್, ಇವಾಗ ಯಾವುದೋ ಒಂದು ಕೊರಿಯೋಗ್ರಫಿ ತಲೆಯಲ್ಲಿ ಓಡ್ತಾ ಇರುತ್ತೆ, ಇಲ್ಲ ಕ್ಲಾಸಲ್ಲಿ ನಾನು ಈ ಥರ ಪಾಠ ಮಾಡಬೇಕು ಅಂತ ನೆಕ್ಸ್ಟ್ ಕ್ಲಾಸಿಗೆ ನಾನು ಪ್ರಿಪೇರ್ ಆಗಬೇಕು ಅಂತ ನನ್ನ ತಲೆಯಲ್ಲಿರುತ್ತೆ. ಸೊ ಅದನ್ನು ಹೆಂಗೆ ಹೇಳ್ಕೊಡ್ಬೇಕು ಅದು ತಲೆಯಲ್ಲಿ ಓಡ್ತಿರುತ್ತೆ. ಇಲ್ಲ ಯಾವುದೋ ಒಂದು ಪ್ರೋಗ್ರಾಮಿಗೆ ಪ್ರಿಪೇರ್ ಆಗ್ತಾ ಇರ್ತೀವಿ, ಸೊ ನನ್ನ ಪಾರ್ಟಲ್ಲಿ ನಂದು ಇದಿದೆ, ಈ ರೋಲ್ ನಾನು ಮಾಡ್ತಾ ಇದ್ದೀನಿ, ಸೊ ಆ ರೋಲಲ್ಲಿ ನಾನು ಯಾವ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋದು ತಲೆಯಲ್ಲಿ ನಡೀತಾನೆ ಇರುತ್ತೆ.
1: ಡಾನ್ಸ್ ಅಂದರೆ ನಾವು ಫಿಸಿಕಲಿ ಡಾನ್ಸ್ ಮಾಡಲ್ಲ, ಕಾಫಿ ಬ್ರೇಕಲ್ಲಿ
0: ಮೆಂಟಲಿ ಡಾನ್ಸ್
2: ಮಾಡ್ತೀವಿ. ಬಟ್ ಫಿಸಿಕಲಿ ಡಾನ್ಸ್ ಮಾಡಿದಾಗ ಬಾ ಅಂತ ಕರೆಯೋದು ಹಂಗೆ ಕೇರಲ್ವಾ, ಬಾ ಹೋಗು ಏನು ತೋರಿಸಲ್ವಾ?
1: ಇಲ್ಲ, ಕೆಲವೊಂದು ಹಂಗೆ ಬಂದ್ಬಿಟ್ಟಿರುತ್ತೆ. ಇವಾಗ ನಾವು ಏನೇ ಮಾಡಿದ್ರು, ಇವಾಗ ನಾವು ಕೆಳಗ್ ಕೂತ್ಕೊಳ್ಳೋ ಶೈಲಿ ಆಗಿರ್ಬೋದು, ಅವ್ರ ನಮ್ನ ನಾವು ಹ್ಯಾಂಡಲ್ ಮಾಡೋದಾಗಿರ್ಬೋದು, ಸೊ ಅದನ್ನ ನೋಡಿದ ತಕ್ಷಣ ನಿಮ್ಗೆ ಓ ಇವರು ಡಾನ್ಸರ್ಸ್ ಇರ್ಬೋದು ಅಂತ ಅನ್ನಿಸುತ್ತೆ.
2: ಖಂಡಿತ ಕೇಳಿದ್ದಾರೆ. ಒಂದೆರಡು ಎಕ್ಸಾಂಪಲ್ ಹೇಳಿ ಅಂದ್ರೆ, ನೀವು ಪೆನ್ ಇಟ್ಕೊಳ್ಳೋ ಶೈಲಿನ ಅಥವಾ ಮಾತಾಡೋ ಶೈಲಿನ? ಮಾತಾಡೋ ಶೈಲಿ ಕಷ್ಟ ಆಗುತ್ತೆ ಅನ್ನೋ ಗೊತ್ತಿಲ್ಲ,
1: ಮಾತಾಡೋ ಶೈಲಿ ಕಷ್ಟ ಆಗುತ್ತೆ ಹೌದು ಗೊತ್ತಾಗಲ್ಲ, ಆದ್ರೆ ನಾವು
0: ಮಾತಾಡಬೇಕಾದ್ರೆ ನಮ್ಮ ಹ್ಯಾಂಡ್ ಜೆಸ್ಚರ್ಸ್ ಬರುತ್ತೆ.
2: ಅದನ್ನೇ ಕೇಳಿದೆ, ಕಾಫಿ ಕಪ್ ತಗೊಂಡು ಬಾ.
0: ಮತ್ತೆ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಇದನ್ನ ನಾನು ಏನ್ ಅಬ್ಸರ್ವ್ ಮಾಡಿದ್ದೀನಿ ಅಂತ ಅಂದ್ರೆ, ಇವಾಗ ವಾಕ್ ಮಾಡಕ್ ಹೋಗ್ತೀವಿ, ಅವಾಗ ನನ್ನ ಪಕ್ಕ ಯಾರೋ ನನಗೆ ಗೊತ್ತಿಲ್ಲದೆ ಅವ್ರು ವಾಕ್ ಮಾಡ್ತಾ ಇರ್ತಾರೆ, ಆದರೆ ನಾನು ಅವ್ರ ರಿದಮ್ಗೆ ವಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾವು ಆಫ್ ಬೀಟ್ ಹೋದರೆ ನಮ್ಗೆ ಇರಿಟೇಟ್ ಆಗುತ್ತೆ, ಯಾಕೆಂದರೆ ನಮ್ಮ ಡಾನ್ಸಲ್ಲಿ ಅದೇ ಬೀಟಿಗೆ ಮಾಡಿ ಮಾಡಿ 1 2 3 4 1 2 3 4 ಸೊ ನನ್ನ ಪಕ್ಕ ಇರೋರು ಅದೇ ಪೇಸ್ ಯಾವ ಪೇಸಲ್ಲಿ ವಾಕ್ ಮಾಡ್ತಿರ್ತಾರೆ, ನನಗೆ ಗೊತ್ತಿಲ್ಲದೆ ನಾನು ಅವ್ರ ಪೇಸಲ್ಲಿ ವಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ.
2: ಅದು ಡಾನ್ಸಲ್ಲಿ ಮಾಡ್ಕೊಡಲ್ಲ, ಹೋಟ್ಲಿಗೆ ಹೋದಾಗ ಕೂಡ ಅನ್ಸುತ್ತೆ, ಹೋಟ್ಲಿಗೆ ಹೋದಾಗ ಅಕ್ಕಪಕ್ಕ ನೋಡ್ತಾ ಇರ್ತೀವಿ, ಪ್ಯಾರಲ್ ಹೋಟ್ಲ್ ದೋಸೆ ಆರ್ಡರ್ ಮಾಡಿದ್ರೆ ಮನೇಲಿ ಏನ್ ಅನ್ಕೊಂಡು ಬಂದಿರಲಿ ನನಗೊಂದು ದೋಸೆ ತಿನ್ಬೇಡ ಅಂತ ನಿಜ ಜೀವನದಲ್ಲಿ ಕೂಡ ಹಾಗಾಗುತ್ತೆ. ಸೊ ವಾಟ್ ಐಮ್ ಟು ಸೇ ಈಸ್ ನಿಮ್ಮ ಸರ್ಕಲ್ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ನನಗೆ ನಿಮ್ಗೆ ನೀವು ಹೇಳಿ, ಎಸ್ ನಾನು ಕೆಲಸ ಮಾಡ್ತಾ ಡಾನ್ಸ್ ಮಾಡ್ತಾ ನನಗೆ ತುಂಬಾ ಖುಷಿಯಾಗಿದೆ ಅಂತ, ಎಷ್ಟು ಪರ್ಸೆಂಟ್ ಖುಷಿ ಆಗಿದ್ರಿ ಡಾನ್ಸ್ ನಿಮಗೆ ಖುಷಿ ಕೊಟ್ಟಿದೆ ತೇಜಸ್ವಿನಿ?
1: ಡಾನ್ಸ್ ಹೇಳಕ್ಕಾಗಲ್ಲ, ಇಟ್ಸ್ ಮೋರ್ ದೆನ್ 100%.
2: ಸಿ 101.3%. ಯಾ,
1: ಡೆಫಿನೆಟ್ಲಿ. ಸೊ ಇದು ಒಂಥರ ನಮಗೆ ನೆಮ್ಮದಿ ಕೊಟ್ಟಿದೆ ನೋಡಕ್ಕೆ ಹೋದ್ರೆ ಡಾನ್ಸ್.
2: ಕರೆಕ್ಟ್ ಕರೆಕ್ಟ್. ವಾಟ್ ಅಬೌಟ್ ಯು?
0: ನನಗೆ ಅದನ್ನ ಹೇಳೋಕೆ ಆಗಲ್ಲ, ಐ ಕೆನಾಟ್ ಮೆಷರ್ ಇಟ್ ಎಷ್ಟು ಖುಷಿ ಕೊಟ್ಟಿದೆ, ಎಷ್ಟು ಮನಸ್ಸಿಗೆ ನೆಮ್ಮದಿ ಕೊಟ್ಟಿದೆ ಅಂತ. ವಾಟ್ ಎವರ್ ಲೈಫ್ ಥ್ರೋಸ್ ಅಟ್ ಅಸ್,
2: in terms this, of kg, in terms of liter,
0: anything,
1: anything we can face it.
0: This was our escape. ಇದನ್ನ ಮಾಡಿದ್ರೆ ನಾವು ಖುಷಿಯಾಗಿದ್ವಿ.
2: ಕರೆಕ್ಟ್ ಕರೆಕ್ಟ್. ಮ್ಯೂಸಿಕ್ ಆರ್ಟ್ ಹಾಗೆ ಅಲ್ವಾ? ನವಿಲುಗರಿ ಕಾರ್ಯಕ್ರಮ, ಓ ಮೈ ಗಾಡ್, ಇವರು ಅಮೋಘ, ಸೂಪರ್. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ನಾವು ಇಂಟರ್ನ್ಯಾಷನಲ್ ಕೂಡ ರೀಚ್ ಆಗ್ತಾ ಇದ್ವಿ, ಮಂಡ್ಯದಿಂದ ಕಳಿಸ್ತಾರೆ. ಥ್ಯಾಂಕ್ ಯು ಹನುಮಂತೇಗೌಡ, ಥ್ಯಾಂಕ್ ಯು ವೆರಿ ಮಚ್. ಒಂದು ಹಾಡು ಕೇಳೋಣ, ಮತ್ತೆ ನಮ್ಮ ಹತ್ರ ಮುಂದುವರ್ಸೋಣ.

0: ಯಾರಮ್ಮ ಇವನು ನಶೆಯ ಹುಡುಗ ಅನ್ನೋಟ್ ನಶೆಯ ಹುಡುಗ ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಸಮಯ 12:42 ಆಗಿದೆ. ಇದು ನವಿಲುಗರಿ ಕಾರ್ಯಕ್ರಮ. ನಮ್ಮ ಜೊತೆಯಲ್ಲಿ ತೇಜಸ್ವಿನಿ ಮತ್ತು ಯಶಸ್ವಿನಿ ಅವರಿದ್ದಾರೆ, ಡಾನ್ಸರ್ಸ್. ಡೆಫಿನೆಟ್ಟಾಗಿ ಇನ್ನು 15 ನಿಮಿಷ ನಮ್ಮ ಜೊತೆಯಲ್ಲಿ ಇರ್ತಾರೆ. 9480901013 ಇಸ್ ದಿ ನಂಬರ್ ಟು ಟು ಮೆಸೇಜ್. ಸೊ ನೀವು ನೋಡಿದಾಗ ಐ ಡೋಂಟ್ ನೋ ದಿಸ್ ಕ್ವಶನ್ ನಿಮಗೆ ಎಷ್ಟು ಮಟ್ಟಿಗೆ ಆ್ಯಪ್ಟು ಅಂತ ನನಗೆ ಗೊತ್ತಿಲ್ಲ. ಬೇಕಾದ್ರೆ ಆಲ್ರೆಡಿ ಆಲ್ಮೋಸ್ಟ್ 20 ಇಯರ್ಸಿಂದ ನಿಮ್ಮ ಇಂಡಸ್ಟ್ರಿಲಿ ಇರೋದ್ರಿಂದ ಡಾನ್ಸ್ ಫಾರ್ಮೆಟ್ ಚೇಂಜ್ ಆಗ್ತಾ ಹೋಗ್ತಾನೆ ಇರುತ್ತೆ. ಇದು ಬಂತು, ಅದು ಬಂತು, ಇದು ಬಂತು, ಇದು ಬಂತ. ಸೊ ಹೇಗೆ ನೀವು ಕೋಪ್ ಮಾಡ್ಕೊಡ್ತೀರಿ, ಹೇಗೆ ಅಡಾಪ್ಟ್ ಮಾಡ್ಕೊಡ್ತೀರಿ?
1: ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಇರಾ, ಸೊ ಎಲ್ಲರದು ಹಂಗೆ ನೋಡಕ್ಕೆ ಹೋದ್ರೆ ಕಾನ್ಸಂಟ್ರೇಷನ್ ಎಷ್ಟು ಟೈಮ್ ಕಾನ್ಸಂಟ್ರೇಟ್ ಮಾಡ್ತಾರೆ
0: ಮಕ್ಕಳು, 19 ಸೆಕೆಂಡ್ಸ್ ಹಾರ್ಡ್ಲಿ, ಯಾ
2: ನಾಟ್ ಮೋರ್ ದನ್ ದಟ್,
0: ಯಾ.
1: ಸೊ ನಾವು
0: ಐ ಆಮ್ ದಿ ಓನ್ಲಿ ಒನ್ ಹು ಕಾನ್ಸಂಟ್ರೇಟ್ ಎಕ್ಸಾಕ್ಟ್ಲಿ 60 ಮಿನಿಟ್ಸ್. ಟೆಲ್ ಮಿ ನೌ,
1: ಸೊ ನಾವು ಎಷ್ಟು ಮಟ್ಟಕ್ಕೆ ಆಡಿಯನ್ಸ್ ನ ಯಾರೇ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಆರ್ ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಾವು ಎಷ್ಟು ಮಟ್ಟಕ್ಕೆ ಆಡಿಯನ್ಸ್ ನಾವು ಹಿಡ್ಕೊಂಡಿರ್ತೀವಿ, ನಾವು ಏನ್ ಮಾಡ್ತಿದೀವಿ ಆ ಕಂಟ್ರೋಲ್ ನಮ್ಗಿರ್ಬೇಕು. ಸೊ ದಟ್ ಇಸ್ ಸಮಥಿಂಗ್ ದಟ್ ಹ್ಯಾಸ್ ನಾಟ್ ಚೇಂಜ್ಡ್ ಅಟ್ ಆಲ್. ಸೊ ನಾವು 30 ಸೆಕೆಂಡ್ಸ್ಗೆ ನಾವು ಕ್ಯಾಪ್ಚರ್ ಮಾಡ್ತೀವಿ ಆಡಿಯನ್ಸ್ನ, ಆರ್ 30 ಮಿನಿಟ್ಸ್ ಕ್ಯಾಪ್ಚರ್ ಮಾಡ್ತೀವಿ, ಆರ್ 3 hours ಕ್ಯಾಪ್ಚರ್ ಮಾಡ್ತೀವಿ, ದಟ್ ಹ್ಯಾಸ್ ನಾಟ್ ಚೇಂಜ್ಡ್, ಓನ್ಲಿ ದ ಡ್ಯೂರೇಷನ್ ಹ್ಯಾಸ್ ಚೇಂಜ್ಡ್. ಸೊ ನಮಗೆ ಚಾಲೆಂಜಿಂಗ್ ಏನ್ ಅನ್ಸತ್ತೆ ಅಂದ್ರೆ, ಆ ನಮ್ದು ಏನ್ ಎಫರ್ಟ್ಸ್ ಇದೆ, ನಾವು ಇಷ್ಟು ವರ್ಷ ಕಲ್ತಿರೋದನ್ನ ನಾವು ಆ 30 ಸೆಕೆಂಡ್ಸ್ ಅಲ್ಲಿ ನಾವು ಕೂಡಿಸ್ಬೇಕಲ್ಲ, ದಟ್ ಇಸ್ ವೆರಿ ಚಾಲೆಂಜಿಂಗ್.
0: ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈ ರೀಲ್ಸ್ ಮಾಡೋದ್ರಲ್ಲಿ ಆ್ಯಂಡ್ ಬೇರೆ ಬೇರೆ ಬೇರೆ ವಿಷಯಗಳಲ್ಲಿ ಅಂತ ನಾ ಅಪಾರ್ಟ್ ಫ್ರಮ್ ದ್ಯಾಟ್, ನಾನು ಈಗ ಗುರುಗಳು ಹೇಳ್ಕೊಟ್ಟಾಗ ಯಾವುದೋ ಒಂದು ಒಂದು ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಅನ್ನೋದಕ್ಕೆ ಒಂದು ಸ್ಟೈಲ್ ಹೇಳ್ಕೊಟ್ಟಿರ್ತಾರೆ, ಇಲ್ಲ ಅದನ್ನು ಅವ್ರು ಬೇರೆ ಕಲ್ತ್ಬಿಟ್ಟು ಮತ್ತೆ ಹೇಳ್ಕೊಟ್ಟಿರ್ತಾರೆ, ಅದನ್ನು ಕಲ್ತ್ಕೊಂಡು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ?
2: ಇವಾಗ ಒಂದು ಬಿಲ್ಡಿಂಗ್ ಅನ್ನ

0: ಈಗ ಕಾರ್ಯಕ್ರಮಕ್ಕೆ ಜನಗಳು ಬರ್ತಾ ಇಲ್ಲ, ಆ್ಯಂಡ್ ಡಾನ್ಸಸ್ಗೆ ನಾನು ನೋಡಿದ ಹಾಗೆ ನೀವು ನೋಡಿದ ಹಾಗೆ ಎಲ್ಲೂ ವೇದಿಕೆಗಳು ಸಿಗ್ತಾ ಇಲ್ಲ, ಮತ್ತು ಹೇಗೆ ಇದನ್ನೆಲ್ಲ ಕಲ್ತಿದ್ದನ್ನು ಪ್ರದರ್ಶನ ಮಾಡೋದು ಹೇಗೆ ಆಗ ಆ ಭಾವನೆಗಳು ಹೇಗಿರುತ್ತೆ, ನಾನು ಕಲ್ತು ಬಿಟ್ಟೆ ಇದನ್ನು ಎಲ್ಲೂ ಪ್ರದರ್ಶನ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಆ ನೋವು ಆ ಸಂಕಟ ಇರುತ್ತಾ ಇದೆಯಾ?
1: ಅಫ್ಕೋರ್ಸ್ ವಿ ಹ್ಯಾವ್ ಟು ಕ್ರಿಯೇಟ್ ಆಪರ್ಚುನಿಟೀಸ್, ಆ್ಯಂಡ್ ಆಪರ್ಚುನಿಟೀಸ್ ನಮ್ಮನ್ನು ಹುಡ್ಕೊಂಬರಬೇಕು ಅಂತ ಅಂದರೆ ನಮ್ಮ ಕೆಲಸ ಕೂಡ ಹಾಗೆ ಇರಬೇಕು. ಸೊ ಹಾಗಾಗಿ ವರ್ಕ್ ಹಾರ್ಡ್ ಆ್ಯಂಡ್ ಆಪರ್ಚುನಿಟೀಸ್ ವಿಲ್ ಫಾಲೋ.
2: ಕ್ವಾಲಿಟಿ ಆಲ್ವೇಸ್ ಮ್ಯಾಟರ್ಸ್ ಕ್ವಾಂಟಿಟಿ.
0: ಕರೆಕ್ಟ್. ಕ್ವಾಲಿಟಿ ಇದ್ದವರು ಎಲ್ಲರಿಗೂ ಅವಕಾಶ ಅಂತ ಸಿಗಲ್ಲ. ಆಮ್ ರೈಟ್?
2: ಆದರೆ ಅವಕಾಶ ಕ್ವಾಲಿಟಿ ಇರೋರಿಗೆ ಜಾಸ್ತಿ
0: ಸಿಕ್ಕುತ್ತೆ. ಸೋಲ್ಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ನಾವೇನೇ ಹೇಳೋಕ್ಕಾಗಲ್ಲ. ಈಗ ಒಂದು ನಮಗೋಸ್ಕರ ಒಂದು ಅನುಪಮವಾದಂತಹ ವಿಷಯಗಳನ್ನು ಹೇಳಬೇಕು. ನೀವು ಒಂದು ಹಾಡಿಗೆ ನೀವೇ ಹಾಡಿ ಒಂದು ನೃತ್ಯವನ್ನು ಅಂದರೆ ಆಂಗಿಕವಾಗಿ ನಮಗೆ ತೋರಿಸಿದ್ರೆ ನಮಗೆ ತುಂಬ ಸಂತೋಷ ಅನ್ನೋದು. ನೀವೇ ಹಾಡಬೇಕು, ನೀವೇ ಹಾಡಿದ್ರೆ ಸಂತೋಷ ನನಗೆ. ಒಬ್ಬರು ಹಾಡಿ ಒಬ್ಬರು ಪ್ರದರ್ಶನ ನೃತ್ಯ ಪ್ರದರ್ಶನವನ್ನು ಮಾಡಿ ನಾವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಕ್ಯಾರಿ ಮಾಡ್ತೀವಿ. ದಯವಿಟ್ಟು ಪ್ಲೀಸ್ ಗೋ ಅಹೆಡ್.
1: ಯಾವುದನ್ನು ಮಾಡಬೇಕು?
0: ಯಾವುದು ನಿಮ್ಗೆ ಯಾವುದು ಅನಿಸುತ್ತೆ? ಒಂದು ದೇವರ ನಾಮ. ಯಾವ ಒಂದು ದೇವರ ನಾಮ
2: ಶ್ಲೋಕ?
0: ಎಸ್ ಸ್ನೇಹಿತರೆ, ನಿಮ್ಮ ಜೊತೆಯಲ್ಲಿ 9 ಮತ್ತು ಯಶಸ್ವಿನಿ ಅವರ ಹತ್ರ 9480901013 ಇಸ್ ದಿ ನಂಬರ್ ಟು ಮೆಸೇಜ್. ರೆಡಿ?
1: ಹಾಂ
0: ಓಕೆ ರೈಟ್. ಒಬ್ರು ಹೇಳ್ತಾರೆ, ಒಬ್ರು ಹಾಡ್ತಾರೆ, ಒಬ್ರು ಡ್ಯಾನ್ಸ್ ಮಾಡ್ತಾರೆ, ತೋರಿಸ್ತಾರೆ. ಓಕೆ ರೈಟ್. ಅಲ್ಲೇ ಅಲ್ಲೇ ಅಲ್ಲೇ ಅಲ್ಲೇ ಹಾಗೆ ಹಾಗೆ. ಹಾಂ
2: ಅವಳು ಹಾಡ್ತಾರೆ.
0: ಓಕೆ ಡನ್ ಡನ್ ಡನ್.
1: ವಿ ವಿಲ್ ಡು ಅ ವೆರಿ ಸ್ಮಾಲ್ ಶ್ಲೋಕ. ನಟರಾಜನಿಗೆ. At his feet, every day, today, every day, always. Angikam bhuvanam yasya vachikam sarva vagmayam aharyam chandrataradhikam namah satvikam shivam shivam shivam.

ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಈ ಹಾಡನ್ನು ಕೇಳ್ತಾ ಇದ್ದೆ, ನನಗೊಂದು ಸಲ ಹಾಡಬೇಕು ಅನಿಸುತ್ತೆ. ಇನ್ನೊಂದ್ಸಲ ಯಾವಾಗಾದ್ರೆ ಹಾಡ್ತೀನಿ. ನವಿಲಿಗರಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ನಮ್ಮ ಜೊತೆಯಲ್ಲಿ ತೇಜಸ್ವಿನಿ ಮತ್ತು ಯಶಸ್ವಿನಿ ಇಬ್ಬರಿದ್ದಾರೆ. ಇವಾಗ ತುಂಬ ಖುಷಿಯ ವಿಚಾರ ಏನಂತಂದರೆ, ಆಕಾಶವಾಣಿಯಲ್ಲಿ ಫಸ್ಟ್ ಟೈಮ್ ಹಾಡಿದಂತಹ ಕೀರ್ತಿ ಯಶಸ್ವಿನಿ ಅವರಿಗೆ ಸಿಗುತ್ತೆ. ಆ್ಯಂಡ್ ಶಿ ವಾಸ್ ಸೋ ಪ್ರೌಡ್. ಆ್ಯಂಡ್ ತೇಜಸ್ವಿನಿ ಅವರಿಗೆ ಫಸ್ಟ್ ಟೈಮ್ ರೇಡಿಯೋದಲ್ಲಿ ಡ್ಯಾನ್ಸ್ ಮಾಡಿದಂಥ ಕೀರ್ತಿ ಸಲ್ಲತ್ತೆ. ರೈಟ್ ಯಾ, ಅತಿ ಶೀಘ್ರದಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ನೀವು ನೋಡ್ತೀರಿ. ಇನ್ನು ನಿಮ್ಮ ಈ ಒತ್ತಡದ ಮಧ್ಯೆ ಕೆಲಸ ಮಾಡ್ತೀರಿ, ಆ್ಯಂಡ್ ಐ ಡೋಂಟ್ ನೋ ಅಡುಗೆ ಮಾಡ್ತಿರಲ್ಲ ಮನೇಲಿ, ಗೊತ್ತಿಲ್ಲ ನನಗೆ, ಅಮ್ಮನೇ ಮಾಡ್ತಾ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಾಡ್ತಾ ಇರ್ತಾರೆ, ಅದನ್ನು ಗೊತ್ತು, ಕೆಲಸ ಮಾಡ್ತಾ ಇರ್ತೀರಿ, ಡಾನ್ಸು, ಬೇರೆ ಬೇರೆ ವಿಚಾರಗಳ ಮಧ್ಯೆ ಲೋಕಜ್ಞಾನ ಅಂತ ಏನಾದರೂ ಉಳ್ಕೊಂಡಿರ್ತೀರಾ? ಹೊರಗಡೆ ಏನಾದರೂ ಇದೆಯಾ, ಪೇಪರ್ ಓದೋದಲ್ಲಿ ಇರುತ್ತಾ? ಒಂದು ಪ್ರಶ್ನೆ ಕೇಳಲು ಹಾಗಿದ್ರೆ ಯಾರಾದರೂ ಆನ್ಸರ್ ಮಾಡಿ. ಇತ್ತೀಚೆಗೆ ನಮ್ಮ ಒಂದು ರಾಜ್ಯದ ಹೆಸರು ಚೇಂಜ್ ಆಯಿತು, ಯಾವ ರಾಜ್ಯ, ಏನು ಚೇಂಜ್ ಆಯಿತು? ಬಿಕಾಸ್ ಒಂದು ಇನ್ಫೋ ಎಂಟರ್ಟೈನ್ಮೆಂಟ್ ಚಾನಲ್, ಅಲ್ಲಿ ಗೊತ್ತಾಗ್ತಾ ಇದೆ ಲೋಕದ ಬಗ್ಗೆ. ನಾವು ಲೋಕದ ಕಣ್ಣಿಗೆ ರಾಧೆ ಕೂಡ ಹೆಣ್ಣು ಅಂತ. ಕೇರಳ ಆಯ್ತು, ಇದು ಕೇರಳಮ್ಮ ಆಯ್ತು ಅಲ್ವಾ? ಹಾಂ, ಇದು ಹೇಳಿದ ಮೇಲೆ ಮಾತ್ರ ಗೊತ್ತಾಗೋದು, ನಾನು ಇಲ್ಲಾಂದ್ರೆ ಗೊತ್ತಾಗಲ್ಲ. ಆ್ಯಂಡ್ ಹೌ ಗುಡ್ ಯು, ನೀವು ಪೀಪಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಮ್ಯಾನೇಜ್ ಮಾಡೋದ್ರಲ್ಲಿ ಎಷ್ಟು ಸಮರ್ಥರಾಗಿದೆ ನೀವಿಬ್ರು?
1: ಪೀಪಲ್ ಮ್ಯಾನೇಜ್ಮೆಂಟ್ ಅದು ಆಟೋಮ್ಯಾಟಿಕಲಿನೇ ಬರುತ್ತೆ ನಮಗೆ. ಒಂದ್ಸರಿ ಇವಾಗ ಕ್ಲಾಸಸ್ ಅಂತ ಶುರು ಮಾಡಿದ್ಮೇಲೆ ಅಥವಾ ಒಂದು ಗ್ರೂಪಲ್ಲಿ ನಾವು ಪರ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರೆ ಪೀಪಲ್ ಮ್ಯಾನೇಜ್ಮೆಂಟು ನಮಗೆ ಆಟೋಮ್ಯಾಟಿಕಲಿ ಬಂದ್ಬಿಡುತ್ತೆ. ಯಾಕಂದರೆ ಇವಾಗ ನಾವು ಒಂದು ಆನ್ಸೆಂಬಲ್ ಒಂದು ಗ್ರೂಪ್ ಆಗಿ ನಾವು ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂದರೆ ಪ್ರತಿಯೊಬ್ಬರದ್ದು ಟೆಂಪರ್ಮೆಂಟ್ ಬೇರೆ ಇರುತ್ತೆ, ಪ್ರತಿಯೊಬ್ಬರದ್ದು ಸ್ಟ್ರೆಂತ್ಸ್ ಬೇರೆ ಇರುತ್ತೆ, ವೀಕ್ನೆಸ್ಸು ಇರುತ್ತೆ. ಸೊ ನಾವು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಒಂದು ಗ್ರೂಪ್ ಆಗಿ ಆಸ್ ಅ ಏನೋ ಒಂದು ಪರ್ಫಾರ್ಮೆನ್ಸ್ ಆಗಿ ನಾವು ಮಾಡೋದು, ದಟ್ ಇಸ್ ವೆರಿ ಚಾಲೆಂಜಿಂಗ್. ಆರ್ ಇವಾಗ ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಮಕ್ಳ ಜೊತೆ ನಾವು ಹೆಂಗಿರ್ಬೇಕು, ಅವರಿಗೆ ಯಾವ ಲೆವೆಲಲ್ಲಿ ನಾವು ಹೇಳ್ಕೊಡ್ಬೇಕು. ಮಕ್ಳು ಒಂದೇ ಅಲ್ಲ, ಮಕ್ಳು ಪೇರೆಂಟ್ಸ್ನ ಮ್ಯಾನೇಜ್ ಮಾಡೋದು ದೊಡ್ಡ ಸ್ಕಿಲ್.
0: ಅಮ್ಮನ ಅಪ್ಪನ
1: ಅಪ್ಪಂದ್ರೆ ಜಾಸ್ತಿ ಕಂಪ್ಲೇಂಟ್ ಮಾಡಲ್ಲ,
0: ಪಾಪ ಹೆಣ್ಮಕ್ಳಿಗೆ ಹೇಳ್ಕೊಡ್ತಾರೆ ಬಿಡಿ ಸರ್ ಹೇಳ್ಕೊಡ್ಲಿ ಅಂತ ಸುಮ್ಮನೆ.
1: ಸಮ್ ಆರ್ ವೆರಿ ಗುಡ್ ಪೇರೆಂಟ್ಸ್,
2: ವಿ ಆರ್ ವೆರಿ ಲಕ್ಕಿ ಇನ್ ದೋಸ್ ಟರ್ಮ್ಸ್. ನಮಗೆ ಆಕ್ಚುಲಿ ಪೇರೆಂಟ್ಸ್ ಆರ್ ವೆರಿ ಕೋಆಪರೇಟಿವ್ ಆ್ಯಂಡ್ ಅದಾಗದೇ ಬಿಲ್ಡ್ ಆಗಕ್ ಶುರು ಆಗುತ್ತೆ. ನಮ್ಗೆ ಗೊತ್ತಿಲ್ಲದೆ ನಾವು ಪೀಪಲ್ ಮ್ಯಾನೇಜ್ಮೆಂಟ್ ಇರಬಹುದು.
1: ಆ್ಯಂಡ್ ದಟ್ ಬಾಂಡಿಂಗ್ ಸ್ಟೂಡೆಂಟ್ ಟೀಚರ್ ಬಾಂಡಿಂಗ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್.
0: ರೈಟ್. ಈಗ ಒಂದು ಇವತ್ತು ನನಗೆ ಡಾನ್ಸ್ ಮಾಡೋಕೆ ಮೂಡಿಲ್ಲ, ಇಬ್ಬರಿಗೂ ಮೂಡಿಲ್ಲ, ಒಂದು ಆಫರ್ ಬಂದ್ಬಿಡ್ತು, ಏನು ಕಾರಣ ಹೇಳ್ಬಿಟ್ಟು ಇಲ್ಲ ಆಗಲ್ಲ ಅಂತ ಹೇಳ್ತೀರಿ?
2: ನಾವು ಆಗೋಲ್ಲ ಅಂತ ಹೇಳೋದೇ ಇಲ್ಲ,
0: ದಿಸ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ನಾನು ಒಪ್ಪಲ್ಲ ಇದನ್ನ, ಕಾರಣ ಇದೆ, ಕಾರಣ ಇರುತ್ತೆ, ನೀವು ಹೇಳ್ತಾ ಇಲ್ಲ ಅದನ್ನ. ಸ್ಟಾರ್ಟಿಂಗ್ ಹತ್ರ ಹೇಳಿದನ್ನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನದೇ ಬೇರೆಯೇ ಹೇಳುವುದಿಲ್ಲ ಅಂತ.
2: ನಾ ಹೇಳುವುದೆಲ್ಲ ಸತ್ಯ, ನಾವು ವಿ ನೆವರ್ ಟರ್ನ್ಡ್.
0: ನಾನು ಹೇಳಿದ್ದನ್ನು ನಾನು ಹೇಳಿದ್ದನ್ನೆಲ್ಲ ಕೇಳಲ್ಲ.
1: ಕಮಿಟ್ಮೆಂಟ್ ಇಸ್ ಎ
0: ಕಮಿಟ್ಮೆಂಟ್. ಯಾ, ನಿರ್ಮಲಾ ಪ್ರಭಾಕರ್ ಅವರು ಸಾಗರದಿಂದ SMS ಕಳಿಸಿದ್ದಾರೆ. ನವಿಲುಗರಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಒಂದು ಮಾತನ್ನು ಚೆನ್ನಾಗಿ ಕೇಳಿದ್ದಾರೆ ಅವರು. ನೀವು ಗುರುಗಳು ಹೇಳ್ಕೊಟ್ಟಂಥ ಶೈಲಿಯನ್ನೇ ಫಾಲೋ ಮಾಡ್ತೀರಾ ಅಥವಾ ನಿಮ್ಮದೇ ಆದ ಶೈಲಿಯನ್ನು ಹೇಳ್ಕೊಡ್ತೀರಾ, ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡು ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ.
1: ಇಲ್ಲ, ನಾವು ಗುರುಗಳು ಏನು ಒಳಗೂರು ಶೈಲಿ ನಮ್ಗೆ ಏನೇನು ಹೇಳ್ಕೊಟ್ಟಿದ್ದಾರೆ ನೃತ್ಯ ಬಂಧಗಳು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀವಿ. ಪರಂಪರೆ ಅನ್ನೋದು ಹಂಗೆ ಬೆಳೆಯೋದು, ನಾವಾಗ ನಾವೇ ಏನಾದರೂ ಮಾಡ್ಬೋದು, ಬಟ್ ನಾವು ನಮ್ಮ ಮಕ್ಕಳಿಗೆ ಫೌಂಡೇಶನ್ ಆಗಿ ನಾವು ಒಳಗೂರು ಶೈಲಿ ಏನು ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ ಅದೇ ಪಾಠ ಮಾಡೋದು. ಅದ್ರ ಮೇಲೆ
2: ಎಕ್ಸ್ಪ್ಲೋರೇಷನ್ ಇಸ್ ಆಲ್ವೇಸ್ ವೆಲ್ಕಮ್
1: ಟು ದೆಮ್. ಅವರು ಏನ್ ಬೇಕಾದರೂ ಎಕ್ಸ್ಪ್ಲೋರ್ ಮಾಡ್ಲಿ.
0: ಒಟ್ಟಿಗೆ
2: ಅಂದ್ರೆ ಇಬ್ರು ಕುತ್ಕೊಂಡು ಕ್ಲಾಸ್ ಮಾಡಲ್ಲ, ನಾನ್ ಮಾಡ್ತೀನಿ ಒಂದೊಂದ್ ದಿವಸ, ಅವಳು ಒಂದೊಂದ್ ದಿವಸ.
0: ಈಗ ಒಂದು ಇದು ಲಂಚ್ ಟೈಮ್ ಅಲ್ವಾ, ಒಂದು ಡೋಬಾ ಡಾನ್ಸರ್ ಒಂದು ಚಪಾತಿ ಒಂದು 10 ಚಪಾತಿ ಮಾಡೋಕ್ಕೆ 1 ಗಂಟೆ ತಗೋತಾರೆ ಅಂತ ಅನ್ಕೊಳ್ಳೋಣ. ಓಕೆ, 3 ಜನ ಡಾನ್ಸರ್ಸ್ ಕೂತ್ಕೊಂಡು 1 ಗಂಟೆ ಚಪಾತಿ ಮಾಡಿದ್ರೆ ಎಷ್ಟು ಚಪಾತಿ ಮಾಡ್ತಾರೆ? ಅಲ್ಲಿಗೆ ಆನ್ಸರ್ಸ್ 10, 20, 30.
1: I love this answer.
0: ಹೇಗೆ ಹೇಗೆ?
2: ಯಾಕೆಂದ್ರೆ
1: 1 ಗಂಟೆನಲ್ಲಿ ಬರೀ ಅವ್ರ ಇವ್ರ ಮಧ್ಯ ಏನ್ ಸಿಂಕ್ರೊನೈಸೇಷನ್ ಅಂತಾನೆ ಯೋಚನೆ ಮಾಡ್ತಿರ್ತೀವಿ.
2: 1 ಗಂಟೆಯಲ್ಲಿ ಒಂದು 3/4 ಗಂಟೆ ನಾವು ಯಾವ ಏನ್ ಮಾಡ್ಬೇಕು, ಇವತ್ತು ಇದನ್ ಮಾಡ್ಬೇಕಾ, ವರ್ಣ ಮಾಡ್ಬೇಕಾ, ಶಬ್ದಂ ಮಾಡ್ಬೇಕಾ, ಪದಂ ಮಾಡ್ಬೇಕಾ ಅನ್ನೋ ಯೋಚನೆಯಲ್ಲೇ 3/4 ಗಂಟೆ ಹೊರಟೋಗುತ್ತೆ.
0: ಅದು ಗೊತ್ತಿಲ್ಲ ನನಗೆ, ಅವತ್ತು ಡಾನ್ಸ್ ಹಾಕೋ ಡ್ರೆಸ್ ಚೆನ್ನಾಗಿರ್ಲಿಲ್ಲ, ಇದು ಚೆನ್ನಾಗಿರ್ಲಿಲ್ಲ, ಓಲೆ ಚೆನ್ನಾಗಿರ್ಲಿಲ್ಲ,
1: ಮೂರ್ ಜನಗೂ ಒಂದೇ ಒಪಿನಿಯನ್ ಬರ್ಬೇಕಲ್ಲ, ಅದಕ್ಕೆ ಒಂದ್ ಗಂಟೆ ಸಾಕು.
2: ಒಂದ್ ಗಂಟೆ ನೀವು ತುಂಬಾ ಕಮ್ಮಿ ಟೈಮ್.
0: ಅದಕ್ಕೆ ಆರ್ಡರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇಲ್ಲ ಫಸ್ಟ್ ಆರ್ಡರ್ ಮಾಡ್ಬಿಡ್ತೀವಿ ಸರ್ ಆಮೇಲೆ ಕೆಲಸ ಮಾಡ್ಕೊತೀವಿ ಅಂತ. ಸೊ ನನಗೆ ಈ ಆನ್ಸರ್ ಬೇಕಾಗಿತ್ತು, ಫಂಟಾಸ್ಟಿಕ್, ನೀವು ಒಳ್ಳೆ ಆನ್ಸರ್ ಕೊಟ್ಟರೆ ಒಪ್ಕಲ್ಲ, ದಿಸ್ ಇಸ್ ಅಬ್ಸಲ್ಯೂಟ್ಲಿ ಹಾನೆಸ್ಟ್ ಆನ್ಸರ್. ಅದು ಖುಷಿಯಾಗಿತ್ತು. ಅಯ್ಯಸ, ಈ 15-20 ವರ್ಷದ ಜರ್ನಿ ಒಂದು ಮಾತಲ್ಲಿ ಹೇಳಬೇಕು ಅಂತಂದ್ರೆ, ಅಫ್ಕೋರ್ಸ್ ತುಂಬ ಹೋಗೋದು, ಮುಂದೆ ಹೋಗೋದಿದೆ. ಈ ಒಂದು
1: ನಮ್ಮ ಪರ್ಸ್ನಾಲಿಟಿನ ಒಂದು ಮೌಲ್ಡ್ ಮಾಡಿರೋಂಥದ್ದು ಇದೊಂದು ಆರ್ಟ್ ಫೀಲ್ಡ್. ಅದೇನ ಹೇಳ್ದಂಗೆ ನಮ್ನ ಯಾವುದೇ ಸಿಚುವೇಶನ್ ಹಾಕಿದ್ರು ನಾವು ಗೆದ್ದು ಬರ್ತೀವಿ ಅನ್ನೋ ನಮ್ಮ ಕಾನ್ಫಿಡೆನ್ಸ್ ನ ಕೊಟ್ಟಿರೋದು ಆರ್ಟ್ ಫೀಲ್ಡ್.
2: ಡಾನ್ಸ್ ಇವಾಗ ಎಲ್ಲ ಆಗೋಗಿದೆ ನಮಗೆ, ನಾವು ಏನೇ ಪ್ಲಾನ್ ಮಾಡಬೇಕಾದ್ರು ಡಾನ್ಸ್ ವಿಲ್ ಬಿ ಇನ್ ದ ಟಾಪ್ ಆಫ್ ದ ಲಿಸ್ಟ್, ಅಂಡ್ ಡಾನ್ಸ್ ಸುತ್ತ ನಮ್ಮ ಲೈಫ್ ಪ್ಲಾನ್ ಆಗ್ತಾ ಇದೆ. ಸೊ ಹಂಗಾಗಿ ಡಾನ್ಸ್ ಹೆಸ್ ಗಿವನ್ ಅಸ್ ಎವ್ರಿಥಿಂಗ್, ಡಾನ್ಸ್ ಹೆಸ್ ಗಿವನ್ ಅಸ್ ಹ್ಯಾಪಿನೆಸ್, ಡಾನ್ಸ್ ಹೆಸ್ ಗಿವನ್ ಅಸ್ ದ ಪೀಸ್ ಆಫ್ ಮೈಂಡ್, ಎವ್ರಿಥಿಂಗ್ ಇನ್ ಅವರ್
0: ಲೈಫ್. ನಿರ್ಮಲ ಅವರು ಒಂದು ಎಸ್ಎಂಎಸ್ ಕಳಿಸ್ತಾರೆ, ನಿಮ್ಮ ಡಾನ್ಸ್ ನೋಡೋಕ್ಕಾಗಲಿಲ್ಲ ಬಟ್ ಕಾರ್ಯಕ್ರಮ ಸೊಗಸಾಗಿತ್ತು ಅಂತ. ಥ್ಯಾಂಕ್ ಯು ನಿರ್ಮಲ ಅವರೇ, ಅತಿ ಶೀಘ್ರದಲ್ಲಿ ಅವ್ರ ಡಾನ್ಸ್ ಕೂಡ ನೀವು ನೋಡ್ತೀರಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ನಮ್ಮ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡಿ. ಒಂದು ಗಂಟೆ ನಮ್ಮ ಜೊತೆಯಲ್ಲಿ ಕಳೆದ್ರಿ. ಬಿಫೋರ್ ದಟ್ ನೀವಿಬ್ಬರು ಡಾನ್ಸ್ ಮಾಡಿದಂತಹ ಬೆಸ್ಟ್ ಡಾನ್ಸ್ ಮಾಡಿದಂತಹ ಅಥವಾ ವೇದಿಕೆ ಇಲ್ಲ, ನಾನು ಯಾವತ್ತು ಇದು ತುಂಬ ನೆನಪಲ್ಲಿರುತ್ತೆ ಅನ್ನೋ ವೇದಿಕೆ ಯಾವುದಾದ್ರು ಇದೆಯಾ ಇದ್ರೆ ಹೇಳಿ ನನಗೆ.
1: ಮೋಸ್ಟ್ಲಿ ನಾವು ಹೋದ ವರ್ಷ ರಾಮನವಮಿ ಟೈಮಲ್ಲಿ
2: ಉಡುಪಿಯಲ್ಲಿ ರಾಮಾಯಣ ಮಾಡಿದ್ದು, ಸಂಪೂರ್ಣ ರಾಮಾಯಣ ರಾಮನ ಹುಟ್ಟಿನಿಂದ ಅವನ ಪಟ್ಟಾಭಿಷೇಕದವರೆಗೂ 1.5 ಗಂಟೆ ಪ್ರತಿ ಒಂದು, ದೇರ್ ಇಸ್ ನೋ ಬ್ರೇಕ್, ಕಂಟಿನ್ಯೂಸ್ 1.5 hours, ಒಂದಾದ್ಮೇಲೆ ಸೀನ್ ಬರ್ತಾನೆ ಇರುತ್ತೆ.
0: ಇಬ್ರೆ
2: ನಾವಿಬ್ರೆ ಎಲ್ಲಾ ರೋಲ್ಸ್ ನಾವೇ ಪ್ಲೇ ಮಾಡಿದ್ದು. ಆದ್ರೆ ರಾಮನವಮಿಯಲ್ಲಿ ಸಪ್ತಾಹದ ಟೈಮಲ್ಲಿ ಉಡುಪಿಯಲ್ಲಿ ನಮಗೆ ಸಿಕ್ಕಿದಂತಹ ಆಪರ್ಚುನಿಟಿ, ಅಲ್ಲಿ ಮಾಡಿದಂಥದ್ದು ವಿ ಕ್ಯಾನ್ ನೆವರ್ ಫರ್ಗೆಟ್.
0: ಸೊ ಇಂಥ ಅಪರ್ಚುನಿಟೀಸ್ ನಿಮ್ಮ ಜೀವನದಲ್ಲಿ ಮುಂದಿನ ಸಾಕಷ್ಟು ಸಿಗ್ತಾನೆ ಇರಲಿ. ಆ್ಯಂಡ್ ಒಬ್ಬೊಬ್ಬರಾಗಿ ನಿಮಗೆ ನನ್ನ ಪ್ರಶ್ನೆಗೆ ಆನ್ಸರ್ ಮಾಡಿಬಿಡಿ. ಈ ಒಂದು ಗಂಟೆ ನಮ್ಮ ಜೊತೆ ಕೇಳಿದ್ರಿ ಹೇಗಿತ್ತು, ಒಂದು ಗಂಟೆ ತೇಜಸ್ವಿನಿ ಫಸ್ಟ್
1: ಒಂದು ಗಂಟೆ ಹೋಗಿದ್ದು ಖಂಡಿತ ಗೊತ್ತಾಗಲಿಲ್ಲ.
0: ಆಮೇಲೆ
2: ಓಡಿಸ್ಬಿಡ್ತಾರೆ
0: ಒಂದು ಗಂಟೆ, ಈಗಲೇ ನಾನು ಕಾರ್ಯಕ್ರಮ ರೆಡಿಯಾಗಿದ್ದೀನಿ, ಇವತ್ತು ಪಾಯಸಕ್ಕೆ ಯಾರು ಒಗ್ಗರಣೆ ಹಾಕಿದ್ದಾರೆ ಅಂತ ಕೇಳೋಕೆ ರೆಡಿಯಾಗಿದ್ದಾರೆ.
2: ನಾವು ಇಲ್ಲಿಗೆ ಬರೋಕೆ ಮುಂಚೆ ಆಕ್ಚುಲಿ ಡಿಸ್ಕಸ್ ಮಾಡ್ತಾ
0: ಇದ್ವಿ, ಅದಕ್ಕಿಂತ ಮುಂಚೆ ಹೇಳ್ಬಿಡ್ತೇನೆ. ತೇಜಸ್ವಿನಿ ಕೇಳ್ತಾ ಇದ್ರು, ಏನು ಪ್ರಿಪೇರ್ ಆಗ್ಬಿಟ್ಟು ಬರಬೇಕು ಸರ್, ನಾನು ನೀವು ಬನ್ನಿ ಆಮೇಲೆ ಪ್ರಿಪೇರ್ ಮಾಡೋಣ ಅಂತ.
2: ಮಾತಾಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು ನಮ್ ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಇಫ್ ವಿ ಆರ್ ನಾಟ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ, ಬರೀ ನಮ್ಮ ವಾಯ್ಸ್ ಅಲ್ಲೇ ಕ್ಯಾನ್ ವಿ ಡೂ ಜಸ್ಟಿಸ್ ಅನ್ನೋದು ಕ್ವೆಶನ್ ಇತ್ತು.
0: ಇರೋದೇ ಹಾಗೆ ಒಬ್ಬ ಒಳ್ಳೆ ಯುವತ ಹೇಳ್ತಾ ಇದ್ದೀನಿ, ಒಬ್ಬ ಒಳ್ಳೆ ನಿರೂಪಕ, ಒಬ್ಬ ಒಳ್ಳೆ ಕಲಾವಿದ, ತುಂಬಾ ಹಿಂದೆನೆ ಹೇಳ್ತಾರೆ, ನಾನು ಹೇಳ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಒಂದು ಗಂಟೆ ಹೇಗಿತ್ತು ಅಂತ ನೀವು ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಮುಂದೆ ನಿಮ್ಮ ಜರ್ನಿ ಸಕ್ಸಸ್ ಆಗಲಿ. ಆಲ್ ದ ಬೆಸ್ಟ್.
2: ಥ್ಯಾಂಕ್ ಯು ಸೋ ಮಚ್.
0: ಯಸ್ ಸ್ನೇಹಿತರೆ, ಇದನ್ನ ನವಿಲುಗರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲಿ ಇದುವರೆಗೂ ಇದ್ದಿದ್ದು ತೇಜಸ್ವಿನಿ ಜಿಎನ್ ಆ್ಯಂಡ್ ಯಶಸ್ವಿನಿ ಜಿಎನ್ ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮದ ಕೊನೆಯ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ FM 9. ಒಂದು ಗಂಟೆಗೆ ರಾಜೇಶ್ ನಿಮ್ಮ ಜೊತೆಯಲ್ಲಿರ್ತಾರೆ. ಅಡುಗೆ ಏನು ಮಾಡಿದ್ರಿ ಅಂತ ಕೇಳ್ತಾರೆ, ಹೇಳಿ.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಕರೆಯಲ್ಲಿ ಕೈರುಚಿ. ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಪ್ರತಿ ಹಬ್ಬದಂದು ಮಾಡೇ ಮಾಡುವಂತಹ ಒಂದು ಸ್ವೀಟ್ ಯಾವುದು ಅಂತ. ಅಂದರೆ ಅದು ದೇವರ ನೈವೇದ್ಯಕ್ಕೆ ಆಗಿ ಬರಬೇಕು, ನಿಮಗೆ ಚೆನ್ನಾಗಿ ಕೈ ಹಿಡಿದಿರುವಂಥ ಸ್ವೀಟ್ ಆಗಿರಬೇಕು. ದೇವರ ನೈವೇದ್ಯಕ್ಕಿಂತ ಮಾಡೋದ್ರಿಂದ ನಿಮಗೆ ಮಧ್ಯದಲ್ಲಿ ರುಚಿ ನೋಡೋದಕ್ಕೆ ಅವಕಾಶ ಇರಲ್ಲ. ಆದರೆ ಹೇಗೆ ಮಾಡಿದ್ರೂ ನನ್ನ ಕೈನಲ್ಲಿ ತುಂಬ ಚೆನ್ನಾಗಾಗತ್ತೆ ಅನ್ನುವಂತಹ ಒಂದು ಸ್ವೀಟ್ ಯಾವುದು ಮತ್ತು ಯಾವುದನ್ನು ನಿಮ್ಮಲ್ಲಿ ಸದಾಕಾಲ ಮಾಡ್ತೀರಿ ಅಂತ ಹೇಳಿ ಕರೆ ಮಾಡಿ ಕೂಡ ಹೇಳಬಹುದು ಅಥವಾ ಮೆಸೇಜ್ ಕೂಡ ಮಾಡಬಹುದು. ಕಾಲ್ ಮಾಡೋ ಹಾಗಿದ್ರೆ 2228120 6 ನಮ್ಮ ನಂಬರ್, ಮೆಸೇಜ್ ಮಾಡೋದಕ್ಕೆ ಗೊತ್ತಲ್ಲ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಮಧ್ಯೆ ನಾನು ಕೂಡ ಒಂದು ಸ್ಪೆಷಲ್ ಆಗಿರುವಂಥ ಹಳೆ ಕಾಲದ ರೆಸಿಪಿಯೊಂದನ್ನು ತಂದಿದ್ದೀನಿ. ಇದು ನನಗೆ ಕೈ ಹಿಡಿದಿರುವಂಥ ರೆಸಿಪಿ, ಯಾವತ್ತೂ ಕೂಡ ಮಿಸ್ಟೇಕ್ ಆಗಿದ್ದೇ ಇಲ್ಲ.

ಕಿಶನ್ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ನಮ್ಮನೆಯಲ್ಲಿ ಹೆಚ್ಚಿಗೆ ಹಬ್ಬಗಳಿಗೆ ಮಾಡೋದು ಕಾಯಿ ಒಬ್ಬಟ್ಟು ಅಂತ ಹೇಳ್ತಾ ಇದ್ದಾರೆ. ಕಾಯಿ ಒಬ್ಬಟ್ಟು ತುಂಬಾ ದೀರ್ಘವಾದಂತಹ ಪ್ರೊಸೀಜರ್ ಬೇಡುವಂತಹ ತಿಂಡಿ ಅಥವಾ ಸಿಹಿ ತಿಂಡಿ. ಆದರೆ ನಾನು ಹೇಳ್ಕೊಡ್ತಾ ಇರುವಂಥ ರೆಸಿಪಿಯನ್ನು ನೀವು 15 ನಿಮಿಷದ ಒಳಗಡೆ ಮಾಡ್ಕೋಬಹುದು. ಮತ್ತು ತುಂಬ ಹಳೆಯ ಕಾಲದ ರೆಸಿಪಿ ಇದು, ಸಾಂಪ್ರದಾಯಿಕ ತಿಂಡಿಗಳ ಪಟ್ಟಿಗೆ ಬರುತ್ತೆ. ಗುಲ್ಪಾವ್ಟೆ ಅಂತ ಹೇಳ್ತೀವಿ ನಾವು. ಇದು ತುಂಬ ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕು ಅಂದರೆ ಗೋಧಿ ಉಂಡೆ ಅಂತ ಹೇಳಬಹುದು, ಗೋಧಿ ಲಡ್ಡು ಅಂತ ಅಂದ್ಕೊಳ್ಬಹುದು. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಕೂಡ ತುಂಬಾ ಕಡಿಮೆ. ತುಪ್ಪ, ಗೋಧಿ ಹಿಟ್ಟು, ಬೆಲ್ಲ, ಸ್ವಲ್ಪ ನೀರು, ಬೇಕು ಅನ್ಸಿದ್ರೆ ಒಂದು ಚಿಟಿಕೆ ಏಲಕ್ಕಿ ಪುಡಿ. ಆಕ್ಚುಲಿ ಹಾಕೋದಿಲ್ಲ. ಇನ್ನು ಕೆಲವರು ಇದಕ್ಕೆ ಕೊಬ್ಬರಿ, ಕಾಯ್ತುರಿ ಎಲ್ಲ ಹಾಕ್ತಾರೆ, ಆದರೆ ಇವೆಲ್ಲ ಹಾಕೋದಕ್ಕಿಂತ ಹಾಕ್ತಾ ಇದ್ರೇ ಚೆನ್ನಾಗನ್ಸುತ್ತೆ ಗುಲ್ಪಾವ್ಟೆ. ಸಿಂಪಲಾಗಿ ಏನು ಮಾಡಬೇಕು ಅಂತಂದರೆ, ತುಪ್ಪನ ಬಿಸಿ ಮಾಡೋದಕ್ಕೆ ಇಡಿ, ಒಂದೇ ಒಂದು ಚಮಚ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಒಂಚೂರು ಬಿಸಿ ಆದ ಕೂಡಲೇ ಗೋಧಿ ಹಿಟ್ಟನ್ನು ಹಾಕಿ, 2 ಲೋಟದಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀರಿ ಅಂತಂದರೆ 3/4 ಲೋಟದಷ್ಟು ಅಥವಾ 1 ಲೋಟದಷ್ಟು, ಸಿಹಿ ಜಾಸ್ತಿ ಇಷ್ಟಪಡೋಹಾಗಿದ್ರೆ 1 ಲೋಟದಷ್ಟು ಬೆಲ್ಲ ಬೇಕಾಗತ್ತೆ. ಮೊದಲಿಗೆ 2 ಲೋಟ ಗೋಧಿ ಹಿಟ್ಟನ್ನು ಸಣ್ಣ ಉರಿಯಲ್ಲಿ ಕೆಂಪಾಗುವ ತನಕ, ಘಮ್ ಅಂತ ವಾಸನೆ ಬರೋ ತನಕ ಹುರಿದು ಪಕ್ಕಕ್ಕೆ ತೆಗೆದು ಇಟ್ಕೊಳ್ಳಿ. ಆ ಬಾಣಲಿಯಿಂದ ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಬಾಣಲಿಯ ಶಾಖಕ್ಕೆ ಅದು ಕಪ್ ಹಿಡಿದು ಹೋಗುವಂಥ ಚಾನ್ಸಸ್ ಇರುತ್ತೆ. ಇದಾದ ಮೇಲೆ 3/4 ಲೋಟ ಅಥವಾ 1 ಲೋಟ ಬೆಲ್ಲ ಇಟ್ಕೊಂಡಿರ್ತಿರಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಅಂದರೆ 1/4 ಲೋಟದಷ್ಟು ನೀರು ಹಾಕಿ, ಪಾಕ ಎಲ್ಲ ತರಿಸ್ಕೊಳ್ಳೋ ಅಗತ್ಯ ಇಲ್ಲ, ಬೆಲ್ಲ ಚೆನ್ನಾಗಿ ಕರಗಬೇಕು. ಆಮೇಲೆ ಬೆಲ್ಲನ ಸೋಸಿ ತೆಗೆದಿಟ್ಕೊಳ್ಳಿ. ಇದೀಗ ಮತ್ತೆ ಪಾತ್ರೆಯನ್ನು ಬಿಸಿ ಮಾಡ್ತಾ, ಆ ಒಂದು ಬಿಸಿ ಮಾಡಿದಂತಹ ಬೆಲ್ಲದ ಪಾಕಕ್ಕೆ, ಬೆಲ್ಲದ ನೀರಿಗೆ ಗೋಧಿ ಹಿಟ್ಟನ್ನು ಹಾಕಿ ಮತ್ತೊಂದೆರಡು ಚಮಚ ತುಪ್ಪ ಹಾಕಿ ಚೆನ್ನಾಗಿ ಕೆದಕಿ ಉಂಡೆ ಮಾಡಿ ತೆಗೆದಿಟ್ಕೊಳ್ಳಿ. ಸೂಪರ್ ಆಗಿರುವಂಥ ಗುಲ್ಪಾವ್ಟೆ ರೆಡಿಯಾಗಿರುತ್ತೆ. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಮತ್ತು ಅಂಟಂಟು ಬರೋದಿಲ್ಲ ನೀವು ಗೋಧಿಯನ್ನು ಚೆನ್ನಾಗಿ ಹುರಿದಿದ್ರೆ. ಹಾಗೆ ದೇವರ ನೈವೇದ್ಯಕ್ಕೂ ಕೂಡ ಆಗಿ ಬರುವಂಥ ತಿನಿಸಿದು. ಹೇಗನ್ನಿಸ್ತು ಇವತ್ತಿನ ನಮ್ಮ ಕರೆಯಲ್ಲಿ ಕೈರುಚಿ ರೆಸಿಪಿ? ಇಷ್ಟ ಆಯ್ತಾ ಮೆಸೇಜ್ ಮಾಡಿ. ಅಡ್ವಾನ್ಸ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮನೆಯಲ್ಲಿ ಹೋಳಿಗೆ ಹೆಚ್ಚು ಮಾಡ್ತಾರೆ ಹಬ್ಬಕ್ಕೆ ಅಂತ ಹೇಳ್ತಾ ಸತೀಶ್ ಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಈ ಹಾಡು ನಿಮಗಾಗಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಭಾರತದ ಆರ್ಥಿಕ ಪ್ರಗತಿಗೆ ಜಾಗತಿಕ ಮನ್ನಣೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 4ನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಗೇಜಿನ ಸಭೆ. ಆರ್ಥಿಕ ಬಾಂಧವ್ಯ ಪರಾಮರ್ಶೆ. ಕೋಲ್ಕತ್ತಾದ ಹೋಟೆಲ್ವೊಂದರಲ್ಲಿ ಅಗ್ನಿ ಅವಘಡ, 9 ಮಂದಿ ಸಾವು. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ. ಮೊದಲ ಪಂದ್ಯದ ಅಂತಿಮ ದಿನವಾದ ಇಂದು ಗೆಲುವಿನ ತವಕದಲ್ಲಿ ಭಾರತ. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಮಿಶ್ರ ಡಬಲ್ಸ್ನ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ತನಿಷಾ ಧ್ರುವ್ ಜೋಡಿ. ವಾರ್ತೆಗಳ ವಿವರ. ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಇಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಲಾಗುತ್ತಿದ್ದು, ದೇಶ 6-8% ಬೆಳವಣಿಗೆ ದರದಲ್ಲಿ ಸಾಗುತ್ತಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಉತ್ತರ ಪ್ರದೇಶ ಜಪಾನ್ ಹೂಡಿಕೆ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿವರ್ಷ ಸುಮಾರು 130 ಶತಕೋಟಿ ಅಮೆರಿಕನ್ ಡಾಲರ್ ಹೂಡಿಕೆಯಾಗುತ್ತಿದ್ದು, ರೈಲ್ವೆ ಜಾಲದ ಶೇಕಡ 99.6% ವಿದ್ಯುದೀಕರಣ ಪೂರ್ಣಗೊಂಡಿದೆ. ಕಳೆದ ದಶಕದಲ್ಲಿ 38,000 ಕಿಲೋಮೀಟರ್ ಹೊಸ ರೈಲ್ವೆ ಮಾರ್ಗ, 162 ಸೆಮಿ ಹೈಸ್ಪೀಡ್ ರೈಲುಗಳು ಹಾಗೂ 65,000 ಕಿಲೋಮೀಟರ್ಗೂ ಹೆಚ್ಚು ಹೆದ್ದಾರಿಗಳನ್ನು ನಿರ್ಮಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇದೇ ವೇಳೆ ಮಾತನಾಡಿದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜ್ಯದ ಆಯವ್ಯಯ ಹಾಗೂ ತಲಾ ಆದಾಯ 3 ಪಟ್ಟು ಹೆಚ್ಚಾಗಿದ್ದು, ಉತ್ತರ ಪ್ರದೇಶವು ದೇಶದ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮಿದೆ ಎಂದರು. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾತನಾಡಿ, ಕೃಷಿ ಯಾಂತ್ರೀಕರಣದ ಮೂಲಕ ಭಾರತವನ್ನು ಜಗತ್ತಿನ ಆಹಾರದ ಬುಟ್ಟಿಯನ್ನಾಗಿ ಮಾಡುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಇಂದು ಮತ್ತು ನಾಳೆ ನಡೆಯಲಿರುವ 4ನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಲು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗ ಸಿಂಗಾಪುರಕ್ಕೆ ತೆರಳಿದೆ. ನಿಯೋಗದಲ್ಲಿ ಕೇಂದ್ರ ಸಚಿವರಾದ ಡಾ ಎಸ್ ಜೈಶಂಕರ್, ಪಿಯೂಷ್ ಗೋಯಲ್, ಜಿತಿನ್ ಪ್ರಸಾದ್ ಇದ್ದಾರೆ. 2022ರಲ್ಲಿ ಪ್ರಾರಂಭವಾದ ಈ ದುಂಡುಮೇಜಿನ ಸಭೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನು ಪರಾಮರ್ಶಿಸುವ ಹಾಗೂ ಹೊಸ ಅವಕಾಶಗಳನ್ನು ಕಂಡುಕೊಳ್ಳುವ ಪ್ರಮುಖ ವೇದಿಕೆಯಾಗಿದೆ. ಈ ಬಾರಿಯ ಸಭೆಯಲ್ಲಿ ಅತ್ಯಾಧುನಿಕ ಉತ್ಪಾದನೆ, ಸಂಪರ್ಕ, ಡಿಜಿಟಲೀಕರಣ, ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರ, ಕೌಶಲ್ಯಾಭಿವೃದ್ಧಿ ಹಾಗೂ ಸುಸ್ಥಿರತೆ ಎಂಬ 6 ವಲಯಗಳ ಅಡಿಯಲ್ಲಿ ಸಾಧಿಸಲಾದ ಪ್ರಗತಿಯನ್ನು ಪರಿಶೀಲಿಸಲಾಗುವುದು. ಈಗಾಗಲೇ ಸಿಂಗಾಪುರ ತಲುಪಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭಾರತಕ್ಕೆ ಸಿಂಗಾಪುರದ ಹೈಕಮಿಷನರ್ ಸೈಮನ್ ವಾಂಗ್ ಸ್ವಾಗತಿಸಿದ್ದಾರೆ. ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅವರು 2 ದಿನಗಳ ಭೇಟಿಗಾಗಿ ತಮಿಳುನಾಡಿಗೆ ತೆರಳಲಿದ್ದು, ಚೆನ್ನೈ ಸಮೀಪದ ಕೋವಳಂ ಆಯೋಜಿಸಲಾಗಿರುವ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು ಉನ್ನತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಮೌಲಾನಾ ಮೊಹಮ್ಮದ್ ಅಲಿ ಚೌಹರ್ ಟ್ರಸ್ಟ್ ಹಾಗೂ ಮೌಲಾನಾ ಮೊಹಮ್ಮದ್ ಅಲಿ ಚೌಹರ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಉತ್ತರ ಪ್ರದೇಶದ ರಾಮ್ಪುರ, ಸಹರಾನ್ಪುರ ಹಾಗೂ ದೆಹಲಿಯ 10 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ 2002ರ ಅಡಿಯಲ್ಲಿ ಈ ದಾಳಿಗಳು ಕೈಗೊಳ್ಳಲಾಗಿದ್ದು, ಸರ್ಕಾರಿ ಗುತ್ತಿಗೆಗಳ ಹಣವನ್ನು ಖಾಸಗಿ ಗುತ್ತಿಗೆದಾರರ ಮೂಲಕ ವಿಶ್ವವಿದ್ಯಾಲಯ ಮತ್ತು ಟ್ರಸ್ಟ್ನ ಆಸ್ತಿ ನಿರ್ಮಾಣಕ್ಕೆ ಬಳಸಲಾಗಿದೆ ಎಂಬ ಆರೋಪದ ಮೇಲೆ ತನಿಖೆ ನಡೆಯುತ್ತಿದೆ. ಈ ಅಕ್ರಮಕ್ಕೆ ಸಂಬಂಧಿಸಿದ ಹಣಕಾಸು ದಾಖಲೆಗಳು, ಡಿಜಿಟಲ್ ಸಾಕ್ಷ್ಯಗಳು ಹಾಗೂ ಅಪರಾಧದ ಲಾಭದ ಮೂಲಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಶ್ರೀಮಾತಾ ವೈಷ್ಣೋದೇವಿ ಶ್ರೈನ್ ಬೋರ್ಡ್ ವೈಷ್ಣೋದೇವಿ ಯಾತ್ರೆಗೆ ಹೊಸ ನೋಂದಣಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಈಗಾಗಲೇ ನೋಂದಣಿ ಮಾಡಿಕೊಂಡು ಪ್ರಾಮಾಣಿತ RFID ಕಾರ್ಡ್ ಹೊಂದಿರುವ ಯಾತ್ರಿಕರಿಗೆ ಹವಾಮಾನ ಪರಿಸ್ಥಿತಿ ಮತ್ತು ಅಧಿಕಾರಿಗಳ ನಿರ್ದೇಶನಗಳಿಗೆ ಅನುಗುಣವಾಗಿ ಯಾತ್ರೆ ಮುಂದುವರಿಸಲು ಅವಕಾಶ ನೀಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿನ ಹೋಟೆಲ್ವೊಂದರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮೃತಪಟ್ಟಿದ್ದು 6 ಗಾಯಗೊಂಡಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಬೆಳಗಿನ ಜಾವ ಸುಮಾರು 2 ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ದಳದ ಕೇಂದ್ರ ಕಚೇರಿಯ ಪಕ್ಕದಲ್ಲಿರುವ 5 ಕಟ್ಟಡದ 3 ಮಹಡಿಯಿಂದ ದಟ್ಟ ಹೊಗೆ ಆವರಿಸಿತ್ತು. ಪ್ರಾಥಮಿಕ ತನಿಖೆಯ ಪ್ರಕಾರ ಹೋಟೆಲ್ನಲ್ಲಿ ಅಗ್ನಿ ಸುರಕ್ಷತಾ ವ್ಯವಸ್ಥೆ ಅಥವಾ ಬೆಂಕಿ ನಂದಿಸುವ ಯಾವುದೇ ವ್ಯವಸ್ಥೆ ಇರಲಿಲ್ಲ ಎಂದು ತಿಳಿದುಬಂದಿದೆ. ಘಟನೆ ಕುರಿತು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿ ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದು ಗಾಯಗೊಂಡವರು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದ್ದಾರೆ. ಅವಘಡದಿಂದ ಸಂತ್ರಸ್ತರಾದವರಿಗೆ ಸ್ಥಳೀಯ ಆಡಳಿತ ಅಗತ್ಯ ನೆರವು ನೀಡುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ದುರಂತದಲ್ಲಿ ತಮ್ಮ ಆತ್ಮೀಯರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿರುವ ಅವರು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ಆದೇಶದವರೆಗೆ ಇರಾನ್ನೊಂದಿಗೆ ಎಲ್ಲಾ ವ್ಯಾಪಾರ ವಾಣಿಜ್ಯ ವಿನಿಮಯ ಮತ್ತು ಹಣಕಾಸು ವಹಿವಾಟುಗಳನ್ನು ಸ್ಥಗಿತಗೊಳಿಸಿರುವುದಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಘೋಷಿಸಿದೆ. ಪ್ರಾದೇಶಿಕ ಹಾಗೂ ಅಂತಾರಾಷ್ಟ್ರೀಯ ಭದ್ರತೆಗೆ ಎದುರಾಗಿರುವ ಬೆದರಿಕೆಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು UAE ತಿಳಿಸಿದೆ. ಇರಾನ್ನಿಂದ ಕೊಲ್ಲಿ ಪ್ರದೇಶದತ್ತ ಉಡಾಯಿಸಲಾದ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ಪತ್ತೆಹಚ್ಚಿವೆ ಎಂದು UAE ಹೇಳಿದೆ. ಈ ಆರೋಪದ ಕುರಿತು ಇರಾನ್ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆದರೆ ಅಮೆರಿಕದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಬರುವವರೆಗೆ ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಲಾಗುವುದು ಎಂದು ಟೆಹರಾನ್ ಎಚ್ಚರಿಸಿದೆ. ಶ್ರೀಲಂಕಾದ ಗಾಲ್ನಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ 1 ಪಂದ್ಯದ 5 ಹಾಗೂ ಕೊನೆಯ ದಿನವಾದ ಇಂದು ಭಾರತ ನೀಡಿರುವ 370 ರನ್ಗಳ ಗುರಿಯನ್ನು ಶ್ರೀಲಂಕಾ ಬೆನ್ನತ್ತಿದೆ. ಇತ್ತೀಚೆಗೆ ವರದಿ ಬಂದಾಗ ಶ್ರೀಲಂಕಾ 6 199 ರನ್ ಗಳಿಸಿದ್ದು ಗೆಲ್ಲಲು ಇನ್ನೂ 173 ರನ್ಗಳ ಅಗತ್ಯವಿದೆ. ಭಾರತಕ್ಕೆ ಗೆಲ್ಲಲು 4 ಕಬಳಿಸುವ ಅಗತ್ಯವಿದೆ. ಭಾರತದ ಪರ ಮಾನವ್ ಸುತಾರ್ ಮತ್ತು ಪ್ರಸಿದ್ಧ ಕೃಷ್ಣ ತಲಾ 2 ಪಡೆದಿದ್ದರೆ ಮೊಹಮ್ಮದ್ ಸಿರಾಜ್ ಮತ್ತು ರವೀಂದ್ರ ಜಡೇಜಾ ತಲಾ 1 ಪಡೆದಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ತನಿಷಾ ಕ್ರಾಸ್ಟೋ ಮತ್ತು ಧ್ರುವ್ ಕಪಿಲಾ ಜೋಡಿ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ 32 ಸುತ್ತಿನ ಪಂದ್ಯದಲ್ಲಿ ಭಾರತದ ಜೋಡಿ ಮಕಾವ್ನ ಲಿಯೋಂಗ್ ಚಾಂಗ್ ಹಾಗೂ ಎಂಗ್ ವೆಂಗ್ ಚಿ ಜೋಡಿ ವಿರುದ್ಧ 21-11 ಸೆಟ್

0: ಅಂತರದಲ್ಲಿ ಮಣಿಸಿತು. ಇಂದು ನಡೆಯಲಿರುವ ಇತರ ಪ್ರಮುಖ ಪಂದ್ಯಗಳಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯ ಸೇನ್ ಆಯುಷ್ ಶೆಟ್ಟಿ, ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಉನ್ನತಿ ಕೂಡ ಪ್ರತ್ಯೇಕ ಪಂದ್ಯಗಳಲ್ಲಿ ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಹಂಸಕರುಣನ್ ಜೋಡಿ ಹಾಗೂ ಸಾತ್ವಿ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ 32ರ ಸುತ್ತಿನಲ್ಲಿ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆರ್ಥಿಕ ಪ್ರಗತಿಗೆ ಜಾಗತಿಕ ಮನ್ನಣೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 4ನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ಗುಂಡು ಮೇಜಿನ ಸಭೆ, ಆರ್ಥಿಕ ಬಾಂಧವ್ಯ ಪರಾಮರ್ಶೆ. ಕೋಲ್ಕತ್ತಾದ ಹೋಟೆಲ್ವೊಂದರಲ್ಲಿ ಅಗ್ನಿ ಅವಘಡ, 9 ಸಾವು. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದ ಅಂತಿಮ ದಿನವಾದ ಇಂದು ಗೆಲುವಿನ ತವಕದಲ್ಲಿ ಭಾರತ. ಹಾಗೂ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಿಶ್ರ ಡಬಲ್ಸ್ನ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ತನಿಷಾ ಧ್ರುವ ಜೋಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ FM ರಾಯ್ಮು ಕೇಳ್ತಾ ಇದ್ದೀರಿ. ಇದುವರೆಗೂ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಿದ್ರಿ. ಈಗ ಕೇಳಿ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಲೋಚನದ ಸಂಚಾರ ಮುಖದ ಮುಂದಕಪಾರ, ಗೋಚರಿಪುದೇನದಕ್ಕೆ ತಲೆಯ ಹಿಂದಣದು. ಲೋಚನದ ಸಂಚಾರ ಮುಖದ ಮುಂದಕಪಾರ, ಗೋಚರಿಪುದೇನದಕ್ಕೆ ತಲೆಯ ಹಿಂದಣದು. ಪ್ರಾಚೀನ ಹೊರತು ಸ್ವತಂತ್ರ ನೀಂ ಸಾಂತವದು, ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ. ಪ್ರಾಚೀನ ಹೊರತು ಸ್ವತಂತ್ರ ನೀಂ ಸಾಂತವದು, ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ.

ನಾವು ಮತ್ತಷ್ಟು ಉನ್ನತಿಯೆಡೆಗೆ ಹೋಗಬೇಕು ಅಂತ ಬಯಸೋದು ಸರಿಯೇ, ತಪ್ಪೇನಲ್ಲ. ಆದರೆ ಹಿಂದೆ ಮಾಡಿದ ಪಾಪಕರ್ಮದ ನೆನಪು ಪರಿಣಾಮ ನಮ್ಮನ್ನು ಸದಾ ಕಾಡ್ತಿರತ್ವೇ ಸಹಜ. ಆದರೆ ಗುಂಡಪ್ಪನವರು ಒಂದು ಕಡೆ ಹೇಳ್ತಾರೆ, ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು ಅಂತಂತಾರೆ. ಅಂದರೆ ಅದೆಲ್ಲದರ ಅರ್ಥ ಏನು ಅಂದರೆ, ಮುಖದ ಮೇಲೆ ಕಣ್ಣಿದೆ, ಎಷ್ಟು ದೂರಕ್ಕೆ ದೃಷ್ಟಿ ಹರಿಸೋದಕ್ಕೆ ಸಾಮರ್ಥ್ಯ ಇದೆಯೋ ಅದಕ್ಕೆ ಅಷ್ಟೂ ಅಪಾರವಾದ ವ್ಯವಸ್ಥೆ ಇದೆ. ಬೆನ್ನ ಹಿಂದಿಂದು ಅದು ಕಾಣಿಸೋಲ್ಲ ಕಣ್ಣಿಗೆ, ನಮ್ಮ ಬೆನ್ನ ಹಿಂದೆ ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಹಾಗೇನೆ ನೆನಪುಗಳು ಕೂಡ, ಹಿಂದೆ ನಾವು ಮಾಡಿದ ಕರ್ಮಫಲವನ್ನು ನಾವು ಇವಾಗ ಅನುಭವಿಸ್ತಾ ಇದ್ದೇವೆ, ಇರಲಿ, ಈಗಲಾದರೂ ಒಳ್ಳೆ ಕೆಲಸ ಮಾಡೋಣ, ಉತ್ತಮವಾದ ಕೆಲಸ ಮಾಡೋಣ, ನಮ್ಮ ಉತ್ತಮ ಕಾರ್ಯಗಳು ಮುಂದಾದರೂ ಒಳ್ಳೆಯದಕ್ಕೆ ಕಾರಣ ಆಗುತ್ತವೆ. ನಮಗಾಗಲಿಲ್ಲಪ್ಪ, ಬೇರೆಯವ್ರಿಗಾದರೂ ಒಳ್ಳೆಯದಾಗುತ್ತಲ್ಲ, ಆಗಲಿ. ಹೀಗಾಗಿ ಪ್ರಾಚೀನ ಕರ್ಮಗಳನ್ನು ಬಿಟ್ಟು ನಾವು ದೂರ ನಿಂತ್ಕೊಂಡ್ಬಿಟ್ರೆ ನಾವು ಸ್ವತಂತ್ರರು. ಪ್ರಾಚೀನ ಹೊರತು ಸ್ವತಂತ್ರ ನೀ ಅಂತಾರೆ ತಿಮ್ಮಗುರು. ಉತ್ತಮವಾದ

ದೇವರ ಕಾರ್ಯವನ್ನು ಮಾಡೋದಕ್ಕೆ ನಾವೆಲ್ಲರೂ ಸಮರ್ಥರೇ. ನಮ್ಮಲ್ಲಿ ದೈವಶಕ್ತಿ ಇದೆ. ಉತ್ಸಾಹಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮಂ ಷಡೇಯತೆ ಯತ್ರ ವರ್ತಂತೆ ತತ್ರ ದೈವಂ ಪ್ರಸೀದತಿ ಅನ್ನೋ ಒಂದು ಮಾತಿದೆ. ಉತ್ಸಾಹ ಸಾಹಸ ಧೈರ್ಯ ಬುದ್ಧಿ ಶಕ್ತಿ ಪರಾಕ್ರಮ, ಈ ಆರು ಗುಣ ಯಾರ ಹತ್ರ ಇರುತ್ತೆ ಅವರೆಲ್ಲರೂ ದೇವರೇ. ಅಂದರೆ ನಾವೆಲ್ಲರೂ ನಮಗೆ ದೇವರೇನೆ. ಹಾಗಾಗಿ ದೇವ್ರ ಕೆಲಸ ಏನು? ಒಳ್ಳೇದು ಮಾಡೋದು. ಹೀಗಾಗಿ ನಮ್ಮ ಮನಸ್ಸು ಒಳ್ಳೆಯದನ್ನು ಮಾಡೋದಕ್ಕೆ ವಿಸ್ತಾರವಾಗಲಿ ಮುಂದಾಗಲಿ ಕತ್ತಲೆಯ ಮೊಡಕು ಮೂಲೆಗಳನ್ನು ಸೇರದೆ ವಿಸ್ತಾರವಾದಂಥ ಬೆಳಕಿನ ಕಡೆಗೆ ನಾವು ಹೋಗೋಣ, ನಮ್ಮ ಜೊತೆಯಲ್ಲಿ ಇರೋರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಡಿ ವಿಜಿಯವರು.

ಮೇಯ ನಡಿಗೆಯಲಿ ಮೇರುವಿನ ಗುರಿಯಿರಲಿ. ಮೇರುವನು ಮರೆತಂದೆ ನಾರಕಕ್ಕೆ ದಾರಿ. ಧಾರುಣಿಯ ನಡಿಗೆಯಲಿ ಮೇರುವಿನ ಗುರಿಯಿರಲಿ. ಮೇರುವನು ಮರೆತಂದೆ ನಾರಕಕ್ಕೆ ದಾರಿ. ದೂರವಾದೊಡದೇನು ಕಾಲು ಕುಂಟಿರಲೇನು ಊರ ನೆನಪೇ ಬಲವೋ ಮಂಕುತಿಮ್ಮ. ದೂರವಾದೊಡದೇನು ಕಾಲು ಕುಂಟಿರಲೇನು ಊರ ನೆನಪೇ ಬಲವೋ ಮಂಕುತಿಮ್ಮ.

0: ಧಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ಇರಲಿ. ಎಂಥ ಒಳ್ಳೆ ವಾಕ್ಯ ಇದು. ಅಲ್ಲಿರುವುದು ನಮ್ಮನೆ, ನಾವಿಲ್ಲಿರುವುದು ಸುಮ್ಮನೆ ಅಂತನ್ನೋ ಮಾತಿದೆ. ನಮ್ಮನೆ ನಮ್ಮೂರು ಎಷ್ಟೇ ದೂರವಿರಲಿ, ಏನೇ ಅಡೆತಡೆ ಇರಲಿ, ಹೋಗಲೇಬೇಕು, ಹೋಗ್ತೇವೆ. ಹೆತ್ತ ತಾಯಿ ಜನ್ಮ ಕೊಟ್ಟ ನಾಡು ಮರೆತು ಜೀವಿಸಬಹುದೇ? ನಾವೆಲ್ಲ ಸಹಪಥಿಕರು, ಪ್ರವಾಸಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. ಪ್ರವಾಸದ ಜಾಗ ಎಷ್ಟೇ ಆಗಲಿ ನಮ್ಮದಲ್ಲ, ಸಂತೆ ದಾರಿ ಹಿಂದೆ ಮುಂದೆ ಅಂತನ್ನೋ ಮಾತನ್ನು ಕೇಳಿದ್ದೇವೆ. ನಮ್ಮ ನಮ್ಮ ವ್ಯಾಪಾರ ಮುಗಿಸಿದ ತಕ್ಷಣ ನಮಗಿಲ್ಲೇನು ಕೆಲಸ? ಹಾಗಂತಲೇ ಈ ಧಾರುಣಿ ಭೂಮಿಯಲ್ಲಿ ನಾವೆಷ್ಟೇ ನಡೆದಾಡಿದ್ರು, ಮೆರೆದಾಡಿದ್ರು, ನಾನೇ ನಮ್ಮೂರಿಗೆ ಪಾಳೆಗಾರ ಅಂತಂದುಕೊಂಡ್ರು, ಮನುಷ್ಯತ್ವದಿಂದ ದೈವತ್ವಕ್ಕೇರೋ ಅಂಥ ಮನಸ್ಸಿರಬೇಕು, ಆಸೆ ಇರಬೇಕು. ಆ ಮೇರುವನ್ನು ಮರೆತಂದೆ ನಾರಕಕ್ಕೆ ದಾರಿ. ಎಂಥ ಒಳ್ಳೆ ಮಾತು. ಹಾಗಾಗಿ ಎಷ್ಟೇ ನಾವು ಮೆರೆದಾಡಿದ್ರೂ ಆ ದೈವತ್ವಕ್ಕೇರೋ ಆಸೆ ಇಲ್ಲದೆ ಹೋದರೆ ಅದು ವ್ಯರ್ಥವಾದ ಬದುಕು. ಉನ್ನತವಾದ ಉದ್ದೇಶದ ಕಡೆಗೆ ನಡೆಯದಿದ್ದರೆ ಏನೂ ಫಲವಿಲ್ಲ. ಆ ಉನ್ನತ ಗುರಿಯನ್ನು ಮರೆತು ಬಿಟ್ಟರೆ ಅಂಥವನ ಜೀವನ ವ್ಯರ್ಥ, ಅದು ನರಕದ ದಾರಿ ಕೂಡ ಹೌದಂತೆ. ಅಂದರೆ ಕಷ್ಟ ಪರಂಪರೆಗಳನ್ನು, ಕೆಳಮಟ್ಟದ ಬದುಕನ್ನು ಅನುಭವಿಸಲೇಬೇಕು. ಹಾಗಾಗಿ ನಡಿಗೆ ಭೂಮಿಯ ಮೇಲೆ ಆಗಿದ್ದರೂ ದೃಷ್ಟಿ ಯಾಕೆ ತಲೆ ಮೇಲೆ ಮುಖದ ಮೇಲೆ ಇಟ್ಟಿದ್ದಾನೆ ಅಂದರೆ ಅದು ಉನ್ನತವಾಗಿರಲಿ, ನಮ್ಮ ವ್ಯಕ್ತಿತ್ವ ಉನ್ನತವಾಗಿರಲಿ, ಅರಳಲಿ, ಅದು 10 ಜನಕ್ಕೆ ದಾರಿಯನ್ನು ತೋರಿಸಲಿ. ಆಗ ನಮ್ಮ ಊರನ್ನು ನಾವು ಹಿಡಿದು ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ನಮ್ಮ ಊರಿನ ಕಡೆ ನಮ್ಮ ಪ್ರಯಾಣ ಸಾಗಲಿ ಅಂತ ಇದ್ದಾರೆ ತಿಮ್ಮಗುರು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ.

ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ಗಾಯನ ಎಂಆರ್ ಶ್ರೀನಿಧಿ. ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ. ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ ಲಂಚ್ ಬಾಕ್ಸ್ನಲ್ಲಿ ಇವತ್ತು ಹೊತ್ತು ತಂದಿರುವಂತಹ ವಿಷಯ ಏನು ಗೊತ್ತಾ? ನಾವೆಲ್ಲ ಪ್ರತಿ ದಿನವೂ ಕೂಡ ಆಫೀಸ್ಗೆ ಸಮಯ ಇಷ್ಟು ಹೊತ್ತು, ಮನೆಗೆ ಸಮಯ ಇಷ್ಟು ಹೊತ್ತು, ನಮ್ಮ ಕೆಲಸಗಳಿಗೆ, ನಮ್ಮ ಹವ್ಯಾಸಗಳಿಗೆ ಅಂತ ಎಲ್ಲದಕ್ಕೂ ಕೂಡ ಇರುವಂತಹ 24 ಗಂಟೆಯನ್ನು ಹರಿದು ಹಂಚಿ ಹಾಕಿರ್ತೀವಿ. ಆದರೆ ನಮಗಾಗಿ ಅಂತ ದಿನದಲ್ಲಿ ಕಡೆ ಪಕ್ಷ ಒಂದು 20-30 ನಿಮಿಷ ಆದರೂ ಉಳಿಸ್ಕೊಳ್ಳೋದು, ಪರ್ಸನಲ್ ಟೈಮ್, ಮೀ ಟೈಮ್ ಅಂತ ಹೇಳ್ತೀವಲ್ಲ, ಅದನ್ನು ಉಳಿಸ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಮತ್ತೆ ನೀವು ನಿಮ್ಮ ಮೀ ಟೈಮ್, ನಿಮ್ಮ ಪರ್ಸನಲ್ ಟೈಮ್ನ ಡೈಲಿ ಡೋಸ್ ತರ ಪ್ರತಿ ದಿನವೂ ಕೂಡ ಅನುಭವಿಸ್ತಾ ಇದ್ದೀರಾ ಇಲ್ವಾ? ನಮಗೆ ಮೆಸೇಜ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ನನಗನ್ನಿಸೋ ಮಟ್ಟಿಗೆ ಯಾವುದೇ ಜವಾಬ್ದಾರಿ ಇಲ್ಲದೆ, ಯಾವುದೇ ಗೋಜಲುಗಳಿಲ್ಲದೆ, ನಮ್ಮಿಷ್ಟದ ಕೆಲಸದಲ್ಲಿ, ಅದು ಒಂದು ಲೋಟ ಒಳ್ಳೆಯ ಟೀ ಮಾಡಿಕೊಂಡು ಆರಾಮಾಗಿ ಕೂತು ಕುಡಿಯೋದಿರಬಹುದು, ಸುತ್ತಲಿನ ಪರಿಸರವನ್ನು ಗಮನಿಸ್ತಾ, ಹಕ್ಕಿಗಳ ಚಿಲಿಪಿಲಿಯ ನಾದವನ್ನು ಕೇಳಿಸ್ಕೊಳ್ತಾ, ಮತ್ತೆ ಮನೆಯಲ್ಲಿ ಬಿಟ್ಟಂತಹ ಹೂ, ಮೊಗ್ಗು, ಚಿಗುರು, ಕಾಯಿ, ಹಣ್ಣುಗಳನ್ನ ನೋಡ್ತಾ ಖುಷಿ ಪಡ್ತಾ, ಅಥವಾ ನಮ್ಮಿಷ್ಟದ ಒಂದು ಹಾಡನ್ನು ಗುನುಗಿಕೊಳ್ತಾನೋ, ಕೇಳ್ತಾನೋ, ಯಾವುದರಲ್ಲೋ ಒಂದು ವಿಷಯದಲ್ಲಿ ನಮಗೆ ನಾವು ಸಿಕ್ಕೋದು, ಮತ್ತೆ ಬೇರೆಲ್ಲವನ್ನು ಕೂಡ ಕಳೆದುಕೊಳ್ಳೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಪೊಯೆಟಿಕ್ ಎಕ್ಸ್ಪೀರಿಯನ್ಸ್, ಒಂದು ಕಾವ್ಯದ ಅನುಭವವನ್ನು ಕೊಡುತ್ತೆ. ಇಂತಹ ಅನುಭವ ಪ್ರತಿ ದಿನವೂ ನಮ್ಮದಾದರೆ ನಿಜಕ್ಕೂ ಕೂಡ ಅದು ಒಂದು ರೀತಿ ರಿಫ್ರೆಶಿಂಗ್, ತಾಜಾ ಅನುಭೂತಿಯನ್ನು ಕೊಡುತ್ತೆ. ಇಡೀ ದಿನಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನು, ಎನರ್ಜಿಯನ್ನು ಈ ಒಂದು ಪರ್ಸನಲ್ ಟೈಮ್, ಮೀ ಟೈಮ್ ಅಂತ ನಾವು ಏನು ಪ್ರತಿ ದಿನವೂ ಕಳೀತೀವಿ, ಆ ಒಂದು ಸಮಯ ನಮಗೆ ದೊರಕಿಸಿಕೊಟ್ಟಿರುತ್ತೆ. ನೀವು ಈ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಿಮಗೆ ಈ ರೀತಿ ಪರ್ಸನಲ್ ಟೈಮ್, ಮೀ ಟೈಮ್ ಅಂತ ದೊರಕಿಸಿಕೊಳ್ಳೋದು ಕಷ್ಟ ಅಂತ ಅನ್ಸುತ್ತಾ, ಸುಲಭ ಅಂತ ಅನ್ಸುತ್ತಾ, ಮತ್ತೆ ಅದಕ್ಕಾಗಿ ಪ್ರಯತ್ನಿಸಿದ್ದೀರಾ, ಪ್ರಯತ್ನಿಸಿಲ್ವಾ? ಮೆಸೇಜ್ ಮಾಡ್ತಾ ಹೇಳ್ತಾ ಹೋಗಿ. ಇದೀಗ ಚಂದದ ಗೀತೆಗಳಂತೂ ನಿಮ್ಮ ಜೊತೆಯಾಗೋಕ್ಕೆ ಸಿದ್ಧ ಇದೆ.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಸಾರಥಿ ಚಿತ್ರದ ಸೂಪರ್ ಹಿಟ್ ಟ್ರ್ಯಾಕ್ ನ ಕೇಳಿಸಿಕೊಂಡ್ರಿ. ಅನಂತಮೂರ್ತಿ ಹೇಳ್ತಿದ್ದಾರೆ, ಮಧ್ಯಾಹ್ನ ಊಟ ಆದ್ಮೇಲೆ ಒಂದು ಅರ್ಧ ಗಂಟೆ ಒಳ್ಳೆ ನಿದ್ದೆ ಮಾಡ್ತೀನಿ, ಅದೇ ನನ್ನ ಪರ್ಸನಲ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಪರ್ಸನಲ್ ಟೈಮ್ ಅಂದ್ರೆ ನಿದ್ದೆ ಮಾಡುವಂಥ ಟೈಮ್ನ ನೀವು ಸೇರಿಸ್ಕೊಳ್ಳೋ ಹಾಗಿಲ್ಲ ಆಯ್ತಾ. ಅದು ನೀವು ಎಚ್ಚರ ಇರುವಂತಹ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಹುಡುಕುವಂತಹ ಪ್ರಯತ್ನ ಅಂತ ಅನ್ಬಹುದು, ಅಥವಾ ಸುಮ್ಮನೆ ಇದ್ದು ಬಿಡೋದು ಆಗಿರಬಹುದು, ಪುಸ್ತಕ ಓದೋದಿರಬಹುದು, ನಿಮ್ಮ ಹವ್ಯಾಸಗಳಿಗೆ ಸಮಯ ಕೊಟ್ಕೊಳ್ಳೋದಿರಬಹುದು, ಚಿತ್ರಕಲೆ ಮಾಡೋದು, ರಂಗೋಲಿ ಬಿಡಿಸೋದು, ಅಥವಾ ನಿಮ್ಮಿಷ್ಟದ ಒಂದು ಕ್ಲಾಸ್ಗೆ ಜಾಯಿನ್ ಆಗೋದು, ಏನೂ ಮಾಡದೆ ಸುಮ್ಮನೆ ಕೂತಿರೋದು ಕೂಡ ನಿಮ್ಮ ಪರ್ಸನಲ್ ಟೈಮೇ ಆಗಿರಬಹುದು. ಆದರೆ

ನಿದ್ದೆ ಮಾಡೋದು ಪರ್ಸನಲ್ ಟೈಮ್ ಲೆಕ್ಕಕ್ಕೆ ಬರೋದಿಲ್ಲ ಆಯ್ತಾ. ನನಗೆ ರೇಡಿಯೋ ಅನ್ನೋಂಥ ಗೆಳತಿ ಒಂದಿದ್ರೆ ಸಾಕು, ಕೇಳ್ತಾ ಇದ್ರೆ ಎಷ್ಟು ಕೆಲಸ ಆದರೂ ಮಾಡ್ತೀರಿ, ಆಯಾಸ ಆಗೋದೇ ಇಲ್ಲ ಮ್ಯಾಮ್ ಅಂತ ಹೇಳ್ತಾ ನಿರ್ಮಲ ಅವರು ಗೊರಗೊಂಟೆ ಪಳ್ಳಯದಿಂದ ಸಂದೇಶ ಕಳಿಸಿದ್ದಾರೆ. ಸೋ ಸ್ವೀಟ್ ಆಫ್ ಯು. ಇದಲ್ಲೇ ನಿಮಗಾಗಿ ಅಂತ ನೀವು ತೆಗೆದಿಟ್ಟುಕೊಳ್ಳುವಂಥ ಸಮಯ ಯಾವುದು, ದಿನದ ಯಾವ ಒಂದು ಟೈಮ್ ಅದು? ಪ್ರತಿದಿನ ಸಂಜೆ ಒಂದು ಅರ್ಧ ಗಂಟೆ ವಾಕಿಂಗ್ ಹೋಗಿ ಬರ್ತೀನಿ ಅಂತ ಹೇಳಿ ಪಾರ್ಕ್ಗೆ ಹೋಗಿ ಬರುವಂಥದ್ದು ಇರಬಹುದು, ನೀವೇ ಇಷ್ಟಪಡುವಂಥ ಶಾಪಿಂಗ್ ಇರಬಹುದು, ಪ್ರತಿಯೊಂದು ಕೂಡ ವಿಂಡೋ ಶಾಪಿಂಗ್ ಹೇಳ್ತಾ ಇದ್ದೀನಿ. ಹಾಗಂತ ಪ್ರತಿದಿನ ಕಾಸು ಖರ್ಚು ಮಾಡಬೇಕು ಅಂತ ಇಲ್ಲ ಪರ್ಸ್ನಲ್ ಟೈಮ್ಗಾಗಿ. ಇದು ನಮ್ಮನ್ನು ತುಂಬಾ ನಿರಾಳಗೊಳಿಸುತ್ತೆ ಮತ್ತು ನಮಗಾಗಿ ಬದುಕ್ತಾ ಇದ್ದೀವಿ ಅನ್ನೋದನ್ನು ನಮಗೆ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇರುತ್ತೆ. ಇಲ್ಲ ಅಂತಂದರೆ ನಮ್ಮ ಎಷ್ಟೋ ಕೆಲಸಗಳ ಮಧ್ಯೆ ನಾವೇ ಎಲ್ಲೋ ಕಳೆದು ಹೋಗಿದ್ದೀವಿ ಅನ್ನೋಂಥ ಭಾವನೆ ಒಂದು ಸ್ವಲ್ಪ ದಿನದ ನಂತರ ಬರುತ್ತೆ. ಅದಾದ ನಂತರ ಪ್ರತಿಯೊಂದು ವಿಷಯಕ್ಕೂ ಕೂಡ ಕಿರಿಕಿರಿ ಆಗ್ತಾ ಇರುತ್ತೆ. ಮನಸ್ಸಿನ ಮೂಲೆಯಲ್ಲಿ ಬೇರೆಯವ್ರಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದೆಯಲ್ಲ, ನಿನಗೋಸ್ಕರ ನೀನು ಏನು ಮಾಡಿದೆ ಅನ್ನೋಂಥ ಪ್ರಶ್ನೆ ಭೂತಾಕಾರವಾಗಿ ನಿಂತಿರುತ್ತೆ. ನಿಮಗೆ ಇದು ಹೌದು ಅನ್ಸುತ್ತಾ ಇಲ್ಲ ಅನ್ಸುತ್ತಾ, ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿದ್ಯಾ? 9480909013 ನಮ್ಮ ವಾಟ್ಸಪ್ ಸಂಖ್ಯೆ, ಇಲ್ಲಿಗೆ ಸಂದೇಶ ಕಳಿಸಿ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಪರ್ಸನಲ್ ಟೈಮ್ ಅನ್ನೋದು ಹೆಂಗಸರು ಗಂಡಸರು ಮಕ್ಕಳು ದೊಡ್ಡವರು ಅಂತ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಬೇಕಾದಂತಹ ಒಂದು ಸಮಯ. ಆ ಒಂದು ಸಮಯವನ್ನು ದಿನದಲ್ಲಿ ಒಂದು ಅರ್ಧ ಗಂಟೆ ನೀವು ಆಸ್ವಾದಿಸಿದ್ರೆ ನಿಮಗಾಗಿ ಅಂತ ನೀವು ಮೀಸಲಿಟ್ಟುಕೊಂಡ್ರೆ ಮಿಕ್ಕ 23 ಗಂಟೆ 30 ನಿಮಿಷಗಳ ಕಾಲ ಸಂತೋಷವಾಗಿ ನೆಮ್ಮದಿಯಾಗಿ ಬದುಕಬಹುದು. ಮತ್ತೆ ಈ ಒಂದು ಸಂದರ್ಭದಲ್ಲಿ ನಮಗೆ ನಮ್ಮನ್ನೇ ನಾವು ಅರ್ಥಿಕೊಳ್ಳೋದಕ್ಕೆ ಎಷ್ಟೋ ಸಲ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ. ಯಾವುದೋ ಒಂದು ಅತಿಯಾದ ಚಿಂತೆ ನಮ್ಮನ್ನು ಬಾಧಿಸ್ತಾ ಇರುತ್ತೆ. ಅಂತಹ ಒಂದು ಚಿಂತೆಯನ್ನು ಬರೀ ಈ ಒಂದು ಅರ್ಧ ಗಂಟೆಯ ಅವಧಿಯಲ್ಲಿ ನಾವು ಯೋಚನೆ ಮಾಡ್ತಾ ಅದಕ್ಕೆ ಒಂದು

ಸರಿಯಾದಂತಹ ಸರಳ ಪರಿಹಾರವನ್ನು ಕಂಡುಕೊಳ್ಳೋದು, ಇಲ್ಲ ಅಂದರೆ ಆ ಚಿಂತೆ ಎಷ್ಟು ನಿರರ್ಥಕ ಅನ್ನೋದನ್ನು ನಮಗೆ ನಾವೇ ಅರ್ಥ ಮಾಡಿಸ್ಕೊಳ್ಳೋದು, ಆತರ ಜೊತೆಗೆ ಸಂಭಾಷಣೆ ನಡೆಸ್ತಾ ಅದನ್ನು ಒಂದು ಘಟ್ಟಕ್ಕೆ ತಲುಪಿಸಿ ನಿರಾಳ ಆಗೋದು, ಪ್ರತಿಯೊಂದಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ಈ ಒಂದು ವಿಷಯವನ್ನು ನೀವು ಮನಸ್ಸಿನ ಒಳಗೆ ಮಾತಾಡ್ತಾನೂ ಮಾಡಬಹುದು, ಇನ್ನೊಬ್ಬರ ಜೊತೆಗೆ ಮಾತಾಡ್ತಾನೂ ಮಾಡಬಹುದು, ಅಥವಾ ಯಾವುದೋ ಒಂದು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಕೊಳ್ಳುವುದರ ಮೂಲಕ, ತೊಡಗಿಸಿಕೊಳ್ಳುವುದರ ಮೂಲಕ ಕೂಡ ಈ ಸಮಸ್ಯೆಯಿಂದ ಅಥವಾ ನಿಮ್ಮನ್ನು ಒಂದೇ ಸಮನೆ ಬಾಧಿಸ್ತಾ ಇರುವಂತಹ ಗಂಟಿನಿಂದ ಹೊರಗಡೆಗೆ ಬರಬಹುದು. ಈ ಎಲ್ಲ ಕೂಡ ಆಗೋದು ನೀವು ನಿಮಗಾಗಿ ಒಂದು ಅರ್ಧ ಗಂಟೆಯನ್ನು ಮೀಸಲಿಟ್ಕೊಂಡಾಗ ಮಾತ್ರ. ಹಾಗಾಗಿ ಪ್ರತಿ ದಿನವೂ ಕೂಡ ನಿಮಗಾಗಿ ಅಂತ ಒಂದು ಅರ್ಧ ಗಂಟೆ ಸಮಯವನ್ನು ನೀವು ಮಾಡ್ಕೊಳ್ತೀರಾ? ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಮ್ಮ ಕೇಳ್ತಾ ಇದ್ದೀರಿ. ನಾನು ಪ್ರತಿದಿನ ಮನೆಯಲ್ಲೇ ಇದ್ರೆ ತಲೆ ಚಿಟ್ಟು ಹಿಡಿಯತ್ತೆ ಅಂತ ಹೊರಗಡೆ ಹೋಗಿ ನನ್ನ ಗೆಳತಿಯ ಜೊತೆಗೆ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಬರ್ತೀನಿ ನಾನು. ಎಷ್ಟು ರಿಫ್ರೆಶಿಂಗ್ ಅಂತ ಅನ್ಸತ್ ಗೊತ್ತಾ ಅಂತ ಹೇಳ್ತಾ ಸೌಮ್ಯ ಮೆಸೇಜ್ ಮಾಡಿದ್ದಾರೆ. ಹಾಗೆ ಗದುಗಿನ ನಾರಾಯಣಪ್ಪ ಅಂತ ಹೇಳ್ತಾ ಅನಸೂಯ ಮೂರ್ತಿ ಮತ್ತಿಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಬಹುಶಃ ಬೇರೆ ಸ್ಟೇಷನ್ಗೆ ಕಳಿಸ್ಬೇಕಾದಂಥ ಸಂದೇಶ ಇದು. ಇರಲಿ, ಈ ಒಂದು ಗಂಟೆಯ ಹೊತ್ತು ನಿಮಗೆ ಕಗ್ಗದ ಸಿರಿಯೂ ಮೈಗೂಡ್ತು, ಹಾಗೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೂಡ ಕೇಳಿಸ್ಕೊಂಡ್ರಿ, ಕರೆಯಲ್ಲಿ ಕೈರುಚಿಯನ್ನು ಕೂಡ ಆಸ್ವಾದಿಸಿದ್ರಿ, ಮತ್ತೆ ಪರ್ಸನಲ್ ಟೈಮ್ ಎಷ್ಟು ಮುಖ್ಯ ಅನ್ನೋದರ ಗುರುತಾಗಿ ಕೂಡ ನಮ್ಮ ಜೊತೆ ಸಂಭಾಷಣೆ ನಡೆಸಿದ್ರಿ. ಒಂದು ಗಂಟೆಯ ಹೊತ್ತು ನಿಮಗೆ ಚಂದ ಇತ್ತು ಅಂತ ಭಾವಿಸ್ತಾ ಇವತ್ತಿನ ಈ ಲಂಚ್ ಬಾಕ್ಸ್ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ರಾಮನಗರದಲ್ಲಿ ನಕಲಿ ಔಷಧ ಜಾಲಪತ್ತೆ, 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿ ವಶ, ಸಚಿವ ಯುಟಿ ಖಾದರ್. ಮೇಲ್ಮನೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಪ್ರತಿಭಟನೆ. ಹನೂರು ಗುಂಡಿನ ದಾಳಿ ಪ್ರಕರಣ, ತನಿಖಾ ವರದಿ ಬಳಿಕ ಪ್ರತಿಕ್ರಿಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂಡಿ ಬ್ರಾಂಡ್ನೊಂದಿಗೆ ಭಾರತದ ಕಾಫಿ ಪರಿಚಯಿಸಲು ಕಾಫಿ ಬೋರ್ಡ್ ನಿರ್ಧಾರ. ಹಾಗೂ ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನ, ಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರಿಂದ ಅಂತಿಮ ದರ್ಶನ. ರಾಮನಗರ ಜಿಲ್ಲೆಯಲ್ಲಿ ಬಹುರಾಷ್ಟ್ರೀಯ ಔಷಧ ಕಂಪನಿಗಳ ಲೇಬಲ್ಗಳನ್ನು ಹೊಂದಿರುವ ನಕಲಿ ಔಷಧಗಳನ್ನು ಒಳಗೊಂಡ ಜಾಲವೊಂದು ಪತ್ತೆಯಾಗಿದೆ. 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಅಂತಾರಾಜ್ಯ ತನಿಖೆಗೆ ಒತ್ತಾಯಿಸಿದ್ದಾರೆ. ಈ ಜಾಲವು ದೇಶದ ಇತರ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಕಲು ಔಷಧ ತಯಾರಿಕಾ ಘಟಕಗಳಿಗೆ ಸಂಪರ್ಕವಿರುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ ಎಂದು ಹೇಳಿದ್ದಾರೆ. ಬಿಡದಿಯಲ್ಲಿರುವ ತೋಟದ ಮನೆಯ ಮೇಲೆ ಔಷಧ ನಿಯಂತ್ರಣ ಇಲಾಖೆ ಮತ್ತು ಆಹಾರ ಸುರಕ್ಷತೆ ಅಧಿಕಾರಿಗಳು ದಾಳಿ ನಡೆಸಿದಾಗ ನಕಲಿ ಔಷಧಿಗಳನ್ನು ಸಂಗ್ರಹಿಸಿ ಮರು ಪ್ಯಾಕ್ ಮಾಡಲಾಗುತ್ತಿತ್ತು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಭುದೇವ್ ಎಂಬ ವ್ಯಕ್ತಿಯನ್ನು ಪ್ರಕರಣಕ್ಕೆ ಬಂಧಿಸಿದಂತೆ ಬಂಧಿಸಲಾಗಿದೆ. ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ಘಟನೆ ಕುರಿತಂತೆ ತನಿಖೆ ನಡೆಸುತ್ತಿದ್ದಾರೆ. ಐಸಿಯುಗಳಲ್ಲಿ ಬಳಸುತ್ತಿರುವ ಮಾತ್ರೆಗಳನ್ನು ನಕಲು ಮಾಡಿ ಬಹುರಾಷ್ಟೀಯ ಕಂಪನಿಗಳ ಹೆಸರಿನೊಂದಿಗೆ ಲೇಬಲ್ ಮಾಡಲಾಗುತ್ತಿತ್ತು. ಈಗಾಗಲೇ ಕೇಂದ್ರ ಆರೋಗ್ಯ ಸಚಿವಾಲಯ ಹಾಗೂ ಗೃಹ ಸಚಿವಾಲಯಕ್ಕೆ ಈ ಕುರಿತಂತೆ ಮಾಹಿತಿ ನೀಡಲಾಗಿದೆ ಎಂದು ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ 4ನೇ ದಿನವೂ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ನಡೆಸಿದರು. ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಮೊದಲು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಿದರು. ಕಳಂಕಿತ ಸಚಿವರನ್ನು ಇಟ್ಟುಕೊಂಡು ಹೇಗೆ ಸದನ ನಡೆಸುತ್ತೀರಾ ಎಂದು ಪ್ರಶ್ನಿಸಿದರು. ಈ ವೇಳೆ ಕಾಂಗ್ರೆಸ್ ಸದಸ್ಯ ರವಿ ಮಾತನಾಡಿ, ರಾಜ್ಯದಲ್ಲಿ ಬರಗಾಲವಿದ್ದು ಅದರ ಬಗ್ಗೆ ಚರ್ಚೆ ನಡೆಸೋಣ, ನಾಗೇಂದ್ರ ವಿಚಾರ ಕುರಿತಂತೆ ನೋಟಿಸ್ ನೀಡಿದ ಬಳಿಕ ಚರ್ಚೆ ನಡೆಯಲಿ ಎಂದು ತಿಳಿಸಿದರು. ಇದಕ್ಕೆ ಒಪ್ಪದ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರೆಸಿ ಸಚಿವ ನಾಗೇಂದ್ರ ವಜಾ ಮಾಡುವಂತೆ ಘೋಷಣೆ ಕೂಗಿದರು. ಪ್ರತಿಭಟನೆಯ ನಡುವೆ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕೈಗೊಂಡ ಬಳಿಕ ಸಭಾಪತಿ ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಹನೂರು ಶೂಟೌಟ್ ಪ್ರಕರಣದ ಬಗ್ಗೆ ತನಿಖೆ ನಡೆಯುತ್ತಿದ್ದು ವರದಿ ನೀಡಿದ ಬಳಿಕ ಪ್ರತಿಕ್ರಿಯೆ ನೀಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಸಚಿವರು ತನಿಖೆ ನಡೆಸುತ್ತಿದ್ದಾರೆ, ಹೀಗಾಗಿ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ವಿಧಾನಸಭೆ ನಿರ್ಣಯ ಅಂಗೀಕರಿಸಿದ್ದು ಇದು ರಾಜ್ಯಕ್ಕೆ ಮಾಡಿದ ಅವಮಾನ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯಕ್ಕೆ ಸಂಬಂಧಿಸಿದ ವಿಷಯವಾಗಿದ್ದು ಇಲ್ಲಿಯೇ ಪರಿಹರಿಸಬೇಕು ಎಂದು ಹೇಳಿದ್ದಾರೆ. ರಾಜ್ಯ ಅರಣ್ಯ ಇಲಾಖೆ ಈ ಘಟನೆಯನ್ನು ನಿರ್ವಹಿಸಿದ ರೀತಿ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಕಾಫಿ ರಫ್ತು ಗಣನೀಯವಾಗಿ ಪ್ರಗತಿ ಸಾಧಿಸಿದ್ದು 2021-22 $1,00,000,000,000 ಕಾಫಿ ರಫ್ತು 2025-26 $2,00,000,000,000 ಮೀರಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂರ್ಮರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತ ಕಾಫಿ 140 ರಾಷ್ಟಗಳಿಗೆ ರಫ್ತಾಗುತ್ತಿದ್ದು ಇದರಲ್ಲಿ ಶೇಕಡ 39% ಮೌಲ್ಯವರ್ಧಿತ ಕಾಫಿಯಾಗಿದೆ. ಕಾಫಿಯ ದೇಶೀಯ ಬೇಡಿಕೆ ಶೇಕಡ 20% ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ. ಈ ವರ್ಷದ ಏಪ್ರಿಲ್ ಜುಲೈ ನಡುವೆ 1.68 ಲಕ್ಷ ಟನ್ ಕಾಫಿ ಉತ್ಪಾದಿಸಲಾಗಿದೆ.

0: 2025-26 3.73 ಲಕ್ಷ ಟನ್ ಉತ್ಪಾದನೆಯಾಗಿದ್ದ ಕಾಫಿ ಈ ವರ್ಷ 4 ಲಕ್ಷ ಟನ್ಗಿಂತ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಉತ್ಪಾದನಾ ಗುಣಮಟ್ಟ ನಿಗದಿಪಡಿಸಿ ಇಂಡಿ ಕಾಫಿ ಎಂಬ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿಯನ್ನು ಪರಿಚಯಿಸುವ ಪ್ರಯತ್ನ ನಡೆದಿದೆ. ಉತ್ಪಾದನೆ ಗುಣಮಟ್ಟ ನಿಗದಿಪಡಿಸಿದಂತೆ ಸಂಸ್ಕರಣಾ ಗುಣಮಟ್ಟ ನಿಗದಿಪಡಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಸಚಿವ ಬಿಸಿ ನಾಗೇಶ್ ಕಳೆದ ರಾತ್ರಿ ನಿಧನ ಹೊಂದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಣ ಕ್ಷೇತ್ರದಲ್ಲಿ ಶಿಸ್ತು ತರಲು ನಾಗೇಶ್ ಪ್ರಯತ್ನಿಸಿದ್ದರು. ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ನಡೆಸಲು ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮಾಜಿ ಸಚಿವ ಸಿಟಿ ರವಿ ಸೇರಿದಂತೆ ಹಲವು ಗಣ್ಯರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಸಿ ನಾಗೇಶ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಜಾರಿಗೆ ತಂದ ಹಲವು ಸುಧಾರಣೆಗಳು ಮತ್ತು ಸಂಘಟನಾ ಕೌಶಲ್ಯ ನೆನಪಿನಲ್ಲಿ ಉಳಿಯುವಂತದ್ದು ಎಂದು ಸ್ಮರಿಸಿದ್ದಾರೆ. ಮಾಜಿ ಶಿಕ್ಷಣ ಸಚಿವ ಹಾಗೂ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕ ಬಿಸಿ ನಾಗೇಶ್ ನಿಧನಕ್ಕೆ ಮೇಲ್ಮನೆಯಲ್ಲಿಂದು ವಿಧಾನಸಭೆಯಲ್ಲಿಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಬಿಸಿ ನಾಗೇಶ್ ನಿಧನದ ವಿಚಾರವನ್ನು ಸದನಕ್ಕೆ ತಿಳಿಸಿದರು. ಶಿಕ್ಷಣ ಸಚಿವರಾಗಿದ್ದ ಅವಧಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಯಮ, ಶಿಸ್ತು ಪಾಲನೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ದೇಶದ ಗಮನ ಸೆಳೆದಿದ್ದರು ಎಂದು ಸ್ಮರಿಸಿದರು. ಪಕ್ಷಾತೀತವಾಗಿ ಸದನದಲ್ಲಿ ಎಲ್ಲಾ ನಾಯಕರು ಅವರ ಸಾಧನೆಯನ್ನು ಕೊಂಡಾಡಿದರು. ಬಳಿಕ ಮೌನಾಚರಣೆ ಮೂಲಕ ವಿಧಾನಸಭೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮೇಲ್ಮನೆಯಲ್ಲೂ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಸಂತಾಪ ಸೂಚನೆ ಮಂಡಿಸಿ ಹಿರಿಯ ರಾಜಕಾರಣಿ ಮಾಜಿ ಸಚಿವ ಬಿಸಿ ನಾಗೇಶ್ ಅನಾರೋಗ್ಯದಿಂದ ನಿಧನ ಹೊಂದಿದ್ದಾರೆ ಎಂದು ಸದನಕ್ಕೆ ತಿಳಿಸಲು ವಿಷಾದ ವ್ಯಕ್ತಪಡಿಸುವುದಾಗಿ ಹೇಳಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಸಂತಾಪ ಸೂಚನೆಯನ್ನು ಅನುಮೋದಿಸಿ 1959 ಜನಿಸಿದ ಬಿಸಿ ನಾಗೇಶ್ ತಿಪಟೂರು ವಿಧಾನಸಭಾ ಕ್ಷೇತ್ರದಿಂದ 2008 ಮತ್ತು 2018 ಜಯಗಳಿಸಿ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 2021 ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಲು ಶ್ರಮಿಸಿದ್ದರು ಎಂದು ಸ್ಮರಿಸಿದರು. ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ತಿಪಟೂರು ಮತ್ತು ತುಮಕೂರು ಭಾಗದ ಜನರ ಸೇವೆಗೆ ಅವರು ನೀಡಿದ ಕೊಡುಗೆ ಸದಾ ಸ್ಮರಣೀಯ ಎಂದು ಹೇಳಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ತಮ್ಮ ಸರಳ ವ್ಯಕ್ತಿತ್ವದಿಂದಲೇ ನಾಗೇಶ್ ರಾಜ್ಯದ ಗಮನ ಸೆಳೆದಿದ್ದರು. ಸಚಿವರಾದ ಮೇಲೂ ತುಮಕೂರಿನಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರು ಎಂದು ಹೇಳಿದರು. ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್, ಕೇಶವ ಪ್ರಸಾದ್ ಸೇರಿದಂತೆ ಹಲವರು ಸಂತಾಪ ಸೂಚನೆಯಾಡಿ ಮಾತನಾಡಿದರು. ಬಳಿಕ ಸದಸ್ಯರು ಎದ್ದು ನಿಂತು 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಮೃತರಿಗೆ ಸಂತಾಪ ಸೂಚಿಸಿದರು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರು ಬೆಂಗಳೂರು ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಕಳೆದ 26 ಗಂಟೆಗಳಿಂದ ದಾಳಿ ಮುಂದುವರೆದಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಶಿವಶಂಕರಪ್ಪ ಅವರ ನಿವಾಸದಲ್ಲಿ ನಿನ್ನೆ ತಡರಾತ್ರಿವರೆಗೆ ಶೋಧ ಕಾರ್ಯ ಮುಂದುವರೆದಿತ್ತು. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದ ಆರ್ಥಿಕ ಅಕ್ರಮಗಳ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಇನ್ನೊಂದು ಬೆಳವಣಿಗೆಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರಿಗೆ ನೀಡಲಾದ ಅಮಾನತು ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನವದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ರಾಮನಗರದಲ್ಲಿ ನಕಲಿ ಔಷಧ ಜಾಲ ಪತ್ತೆ. 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿ ವಶ, ಸಚಿವ ಯುಟಿ ಖಾದರ್. ಮೇಲ್ಮನೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಪ್ರತಿಭಟನೆ. ಹನೂರು ಗುಂಡಿನ ದಾಳಿ ಪ್ರಕರಣ, ತನಿಖಾ ವರದಿ ಬಳಿಕ ಪ್ರತಿಕ್ರಿಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂಡಿ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿ ಪರಿಚಯಿಸಲು ಕಾಫಿ ಬೋರ್ಡ್ ನಿರ್ಧಾರ. ಹಾಗೂ ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನ, ಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರಿಂದ ಅಂತಿಮ ದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಎವರ್ಗ್ರೀನ್ ಮೆಲೋಡಿಯಸ್ ಗೀತೆಗಳನ್ನ ಕೇಳಿಸುವಂತಹ ಸಮಯ ಇದು. ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.

ತಗೊಂಡಂತಹ ಟಾಪಿಕ್ ನಮಗೆ ತುಂಬಾ ಇಷ್ಟ ಆಯಿತು. ಆ ಒಂದು ಗಂಟೆ ನಾನು ಪರ್ಸನಲ್ ಟೈಮ್ ಅಂತ ಇಟ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ನಾನು. ಅದರಲ್ಲಿ ಅರ್ಧ ಗಂಟೆ ನಮ್ಮ ಪಕ್ಕದ ಮನೆಯಲ್ಲಿ ಮೂರು ಜನ ಅಜ್ಜಿ ಅಜ್ಜ ಎಲ್ಲ ಇದ್ದಾರೆ, ಅವ್ರನ್ನ ಹೋಗಿ ಮಾತಾಡಿಸಿ ಆ ಕಾಲದ ವಿಷಯಗಳನ್ನೆಲ್ಲ ವಿನಿಮಯ ಮಾಡಿಕೊಂಡು ಹೊರಟೆ ಹೊಡ್ಕೊಂಡು ಬರ್ತೀವಿ. ಇದು ನನಗೂ ಅವರಿಗೂ ತುಂಬ ಖುಷಿಯನ್ನು ಕೊಡುವಂತಹ ಸಮಯ. ಅದಾದ ಮೇಲೆ ಇನ್ನೊಂದು ಅರ್ಧ ಗಂಟೆ ದೇವರು ಜಪ ತಪ ಧ್ಯಾನ ಅಂತ ಸಮಯ ಕಳೀತೀನಿ. ನೀವು ಹೇಳಿದಂತಹ ವಿಷಯ ನನಗೆ ತುಂಬಾ ಇಷ್ಟ ಆಯಿತು. ಹೌದು, ನಮಗಾಗಿ ಪರ್ಸನಲ್ ಟೈಮ್ ಇರಬೇಕು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸುಮಾ ಅವರೇ ಸಂದೇಶ ಕಳಿಸಿದ್ದಕ್ಕೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಒಂದೂವರೆ ಸಮಯದಲ್ಲಿ ಮಾಡಿದಂತಹ ಯೋಚನೆಗಳು 2:20 ನಮಗೆ ಸಂದೇಶವಾಗಿ ತಲುಪಿದೆ. ಹಾಯ್ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಸುಮಾ ಶ್ರೀಗಿರಿಯವರು. ಇವರು ಹೇಳ್ತಾ ಇದ್ದಾರೆ, ಇವತ್ತಿನ ಲಂಚ್ ಟೈಮ್ನಲ್ಲಿ

0: ತುಂಬ
1: ಮಿಸ್ ಸಲಿಮನ್, ಮೈ ಆಪ್ಕಾ ಕೈಸೆ ಶುಕ್ರಿಯಾ ಅದಾ ಕರೂಂ.
2: ಅರೆ ನಹೀ ನಹೀ ಮಿಸ್ ಕೆಲರ್, ಮೇರಿ
1: ಬಚ್ಚಿ ಅಬ್ ಥೋಡಾ ಸುನ್ ಸಕ್ತಿ ಹೈ ಔರ್ ಬೋಲ್ ಭೀ ಸಕ್ತಿ ಹೈ. ಮಿಸ್ ಸಲಿಮನ್,
2: ಹಾಂ ಮಿಸ್ ಕೆಲರ್,
1: ಹೆಲನ್ ಬೋಲ್ ಸಕ್ತಿ ಹೈ.

0: हेलेन केलर की सफलता का रहस्य था तमाम कठिनाइयों के बीच आनंद की तलाश। हेलेन अपने प्रशंसकों के लिए प्रेरणा का एक अमर स्रोत थी, हैं और हमेशा रहेंगी।
1: अभी आपने सुना कार्यक्रम हेलेन केलर। और श्रोताओं, इसी के साथ हमारा आज का उमंग कार्यक्रम यहीं पर समाप्त होता है। तो अब अपने मित्र अजीत को
2: और विमलेश को उमंग कार्यक्रम की तकनीकी टीम यानी कुसुमलता,
1: जगबंधु और मंजू जी के साथ आज्ञा दीजिए।
2: नमस्कार।
3: उमंग उमंग उमंग उमंग।
4: ಸ್ನೇಹಿತರೆ, ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿಸಿಕೊಂಡ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT. ಈಗ ಕೇಳಿ ನ್ಯಾಯವಾಣಿ
5: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
6: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ನಮಸ್ಕಾರ ಸರ್.
7: ನಮಸ್ಕಾರ ಸರ್.
6: ಈಗ ಹಲವಾರು ಸೇವೆಗಳನ್ನು ನಾವು ಪಡಿಬೇಕಂತಂದಾಗ ನಮ್ಮ ಹೆಸರು, ಫೋನ್ ನಂಬರು, ಆಧಾರ್ ಇತ್ಯಾದಿ ಏನೇನೋ ಕೊಡ್ತೀವಿ. ಆನ್ಲೈನ್ನಲ್ಲೂ ಕೊಡ್ತಿರ್ತೀವಿ. ಎಲ್ಲ ಹೋದಾಗ ಬರೀರಿ ಸರ್ ನಿಮ್ಮ ಫೋನ್ ನಂಬರ್ ಏನ್ರಿ ಅಂತ ಕೇಳ್ತಾರೆ, ನಾವು ಕೊಟ್ಬಿಡ್ತೀವಿ. ಅದು ಅಲ್ಲಿ ಸುರಕ್ಷಿತವಾಗಿದೆಯೋ, ಬೇರೆ ಬೇರೆ ಯಾವ್ಯಾವ ಉದ್ದೇಶಕ್ಕೆ ಯೂಸ್ ಮಾಡ್ತಾರೋ ಏನೂ ಗೊತ್ತಿರಲ್ಲ ನಮಗೆ. ನಾವು ಆಶ್ಚರ್ಯ ಆಗ್ಬಿಡುತ್ತೆ ನಮಗೆ, ಈ ನಮ್ಮ ನಂಬರ್ ಇವ್ರಿಗೆ ಯಾಕೆ, ಇವ್ರಿಗೆ ಹೆಂಗೆ ಸಿಕ್ತು, ಇವ್ರು ಯಾಕೆ ನಮಗೆ ಮಾಡ್ತಿದ್ದಾರೆ ಅಂತಂತೆಲ್ಲ ನಾವು ವಿಚಾರ ಮಾಡಿ ಸುಮ್ಮನೆ ಆಗ್ಬಿಡ್ತೀವಿ. ಏನು ಸರ್ ಇದು, ಏನಾದರೂ ಇದಕ್ಕೆ ಕಾನೂನಿನ ಮೂಲಕ ಏನಾದರೂ ರೆಫರೆನ್ಸ್ ಇದೆಯಾ, ಖಚಿತತೆ, ಸುರಕ್ಷಿತವಾಗಿ ನಮ್ಮ ಫೋನು ನಮ್ಮ ನಂಬರ್ ಇನ್ನೊಬ್ಬರ ಕಡೆ ಹೋಗಬಾರ್ದು ಅಂತ ಇರುತ್ತಲ್ಲ ನಮಗೆ?
7: ಖಂಡಿತವಾಗಿ ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಎಲ್ಲೇ ಆದರೂ ನಮ್ಮ ಹೆಸರು, ಫೋನ್ ನಂಬರ್ ಅಥವಾ ಆಧಾರ್ ವಿವರ ಇವೆಲ್ಲವನ್ನು ನಾವು ನೀಡುವಾಗ ಸುರಕ್ಷತೆ ಬಗ್ಗೆ ಖಚಿತಪಡಿಸಿಕೊಳ್ಳಿಕ್ಕೆ ಸಾಕಷ್ಟು ಕಾನೂನುಗಳಿವೆ. ಇದರಲ್ಲಿ ಮುಖ್ಯವಾಗಿ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಕಾಯ್ದೆ 2023 ಆಗಿರುವಂಥದ್ದು, ನಾವು ಅದನ್ನು ಸಂಕ್ಷಿಪ್ತವಾಗಿ DPDP ಆಕ್ಟ್ ಅಂತ ಹೇಳ್ತೇವೆ. ನಿಮ್ಮ ಫೋನ್ನಲ್ಲಿ ಯಾವುದೇ ಆ್ಯಪನ್ನು ಡೌನ್ಲೋಡ್ ಮಾಡಿದಾಗ ಅಥವಾ ಆಸ್ಪತ್ರೆಯಲ್ಲಿ ಯಾವುದೇ ಅರ್ಜಿಯನ್ನು ತುಂಬುವಾಗ, ಅಂಗಡಿಯಲ್ಲಿ ನಿಮ್ಮ ಫೋನ್ ನಂಬರನ್ನು ಕೊಟ್ಟಾಗ ಅಥವಾ ಸರ್ಕಾರಿ ಅಥವಾ ಬೇರೆ ಯಾವುದೇ ವೆಬ್ಸೈಟ್ನಲ್ಲಿ ನಿಮ್ಮ ಹೆಸರು ಮತ್ತು ವಿವರಗಳನ್ನು ನಮೂದಿಸಿದಾಗ ನಿಮ್ಮ ವೈಯಕ್ತಿಕ ಮಾಹಿತಿ ಇನ್ನೊಬ್ಬರ ಕೈಗೆ ಹೋಗುವಂಥ ಸಂದರ್ಭಗಳಿರ್ತವೆ. ಹೆಸರು, ವಿಳಾಸ, ಫೋನ್ ನಂಬರ್, ಆರೋಗ್ಯ ಮಾಹಿತಿ, ಬ್ಯಾಂಕ್ ವಿವರಗಳು ಇವೆಲ್ಲ ನಿಮ್ಮ ಡಾಟಾ. ಇದನ್ನು ಯಾರು ಬಳಸಬಹುದು, ಹೇಗೆ ಬಳಸಬಹುದು ಎಂಬುದರ ನಿಯಂತ್ರಿಸುವ ಕಾಯ್ದೆ ಈ ಕಾನೂನು ಇರುವಂಥದ್ದು, ಈ ಡೇಟಾ ಸಂರಕ್ಷಣೆ ಕಾಯ್ದೆ. ಭಾರತದಲ್ಲಿ ಈ ಕಾನೂನು ಏನು ಹೇಳ್ತದೆ ಅಂದರೆ, August 2023 ನಂತರ ಈ ಕಾಯ್ದೆ ಅಂಗೀಕಾರ ಆಗಿರುವಂಥದ್ದು ಮೊದಲ ಸಮಗ್ರ ಡೇಟಾ ಸಂರಕ್ಷಣೆ ಕಾನೂನು. ಇದರ ಪ್ರಕಾರ 2027 ಹೊತ್ತಿಗೆ ಈ ಕಾಯ್ದೆ ಸಂಪೂರ್ಣವಾಗಿ ಜಾರಿಗೆ ಬರ್ತದೆ. ಇದರ ಪ್ರಕಾರ ಯಾವುದೇ ವಿಚಾರಗಳನ್ನು ನೀವು ಕಾನೂನಡಿಯಲ್ಲಿ ಇರುವಂತಹ ಹಕ್ಕು ಏನಂದ್ರೆ ಒಪ್ಪಿಗೆಯ ಹಕ್ಕು. ಯಾವುದೇ ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಮೂರನೆಯ ವ್ಯಕ್ತಿಗೆ ಮೊದಲು ನಿಮ್ಮ ಅನುಮತಿಯನ್ನು ಆತ ಪಡಿಬೇಕು, ಉದ್ದೇಶ ಸ್ಪಷ್ಟವಾಗಿ ತಿಳಿಸಿರಬೇಕು. ಒಪ್ಪಿಗೆ ಕೊಟ್ಟ ನಂತರ ನಿಮ್ಮ ಮನಸ್ಸು ಬದಲಾಯಿಸಿದ್ರೆ ಆ ದಾಖಲೆಗಳನ್ನು ಹಿಂದಕ್ಕೆ ಪಡ್ಕೊಳ್ಬಹುದು. ಎರಡನೇದು ತಿದ್ದುಪಡಿ ಮಾಡುವಂತಹ ಹಕ್ಕು, ಅದು ಕೂಡ ನಿಮಗಿದೆ. ಮಾಹಿತಿ ತಪ್ಪಾಗಿ ದಾಖಲಾಗಿದ್ರೆ ಸರಿಪಡಿಸಲು ನೀವು ಅವರ ಹತ್ರ ಕೇಳಬಹುದು. ಉದಾಹರಣೆಗೆ ಬ್ಯಾಂಕ್, ಆಸ್ಪತ್ರೆ ಅಥವಾ ಸರ್ಕಾರಿ ಇಲಾಖೆ, ಎಲ್ಲರಿಗೂ ಇದು ಅನ್ವಯ ಆಗ್ತದೆ. ಇನ್ನೊಂದು ರೈಟ್ ಟು ಬಿ ಫಾರ್ಗಟನ್, ನಿಮ್ಮ ದಾಖಲೆಯನ್ನು ಅಳಿಸುವಂತಹ ಹಕ್ಕು. ನಿಮ್ಮ ವ್ಯವಹಾರದ ಉದ್ದೇಶ ಮುಗಿದ ನಂತರ ನಿಮ್ಮ ಮಾಹಿತಿಯನ್ನು ಇಟ್ಟುಕೊಳ್ಳಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇದನ್ನು ಅವರು ಅಳಿಸಬೇಕಾಗ್ತದೆ. ಉದಾಹರಣೆಗೆ ಸಾಲ ಮರುಪಾವತಿ ಮಾಡಿದ ನಂತರ ಬ್ಯಾಂಕ್ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ ದೂರು ಹಾಕುವಂಥದ್ದು, ನಿಮ್ಮ ಡಾಟಾವನ್ನು, ಈ ವೈಯಕ್ತಿಕ ಮಾಹಿತಿಗಳನ್ನು ದುರ್ಬಳಕೆ ಮಾಡಿಕೊಂಡ್ರೆ ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾ, ಇದು ದೆಹಲಿಯಲ್ಲಿದೆ, ಇಲ್ಲಿಗೆ ದೂರನ್ನು ನೀವು ಸಲ್ಲಿಸಬಹುದು. ಅದನ್ನು ಆನ್ಲೈನ್ನಲ್ಲಿ ದೂರನ್ನು ಸಲ್ಲಿಸಲಿಕ್ಕೆ ಅವಕಾಶಗಳಿವೆ.
6: ಮತ್ತೆ ಈಗ ಮಕ್ಕಳ ವಿಷಯದಲ್ಲಿ ಕೂಡ ಸಾಕಷ್ಟು ಜಾಗ್ರತೆ ವಹಿಸಬೇಕಾಗತ್ತಂತಾರಲ್ಲ?
7: ಹೌದು, ಮಕ್ಕಳ ಡಾಟಾ ವಿಶೇಷವಾಗಿ ರಕ್ಷಣೆ ಮಾಡಲೇಬೇಕು. ಯಾಕಂದರೆ 18 ವರ್ಷದ ಒಳಗಿನ ಮಕ್ಕಳ ಮಾಹಿತಿಯನ್ನು ತೆಗೆದುಕೊಳ್ಬೇಕಾದ್ರೆ ಮಕ್ಕಳ ಪೋಷಕರ ಒಪ್ಪಿಗೆ ಬಹಳ ಅಗತ್ಯ, ಮತ್ತು ಇದು ಕಡ್ಡಾಯ ಕೂಡ. ಮತ್ತು ಜಾಹೀರಾತು ಉದ್ದೇಶಕ್ಕಾಗಿ ಮಕ್ಕಳ ಡಾಟಾವನ್ನು ಬಳಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ.
6: ದೈನಂದಿನ ಜೀವನದಲ್ಲಿ ನಾವು ಎಲ್ಲ ಕಡೆ ಏನೇನೋ ಬೇರೆ ಬೇರೆ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ತಿರ್ತೀವಿ, ತುಂಬಾ ಬೇಕಾಗತ್ತೆ. ಅದು ಯಾಕೆ ಅಷ್ಟು ಬಹಳ ಮುಖ್ಯ ಅನ್ಸುತ್ತೆ, ಅಲ್ಲಿ ನಂಬರೇ ಅವಶ್ಯಕತನ?
7: ಡಿಜಿಟಲ್ ಯುಗದಲ್ಲಿ ಈ ಆ್ಯಪ್ಗಳನ್ನು ನಮ್ಮ ಮೊಬೈಲಿಗೆ ಡೌನ್ಲೋಡ್ ಮಾಡುವಾಗ ಬಹಳ ಎಚ್ಚರಿಕೆ ವಹಿಸಬೇಕು. ಇವು ಎಲ್ಲ ಆ್ಯಪ್ಗಳು ಸುರಕ್ಷಿತವೇ ಎನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಇರುವಂತದ್ದು. ಆ್ಯಪ್ಗಳ ಸುರಕ್ಷಿತತೆಯನ್ನು ಕೂಡ ನಾವು ನೋಡಿಕೊಂಡು, ಒಂದು ವೇಳೆ ಡೌನ್ಲೋಡ್ ಮಾಡಿದ್ದೆ ಅದರಲ್ಲಿ ಅದರಲ್ಲಿ ನಮ್ಮ ಲೊಕೇಶನ್ ಫೋಟೋಸ್ ಅನ್ನು ಅದು ಕೇಳುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಇದರಲ್ಲಿ ನಮ್ಮ ಮಾಹಿತಿಯನ್ನು ಕೊಡಬೇಕು ಅಂತ ಇದ್ರೆ ಅದನ್ನು ನಿರಾಕರಿಸುವಂತ ಹಕ್ಕು ನಮಗಿದೆ.
6: ಉಲ್ಲಂಘನೆ
7: ಮಾಡಿದ್ರೆ ಅವರಿಗೆ ಖಂಡಿತವಾಗಿ ಅದನ್ನು ಶಿಕ್ಷೆಗೆ ಒಳಪಡಿಸಬಹುದು. ಕಂಪನಿಗಳು ಅಥವಾ ಸಂಸ್ಥೆಗಳು ಈ ನಿಮ್ಮ ಡಾಟಾವನ್ನು ದುರ್ಬಳಕೆ ಮಾಡಿದ್ರೆ ನಿಮಗೆ ವಿಶೇಷ ಅನಿಸಬಹುದು, ರೂಪಾಯಿ 250 ಕೋಟಿ ವರೆಗಿನ ದಂಡವನ್ನು ವಿಧಿಸುವಂತ ಸಾಧ್ಯತೆಗಳಿವೆ. ಇನ್ನು ಡಾಟಾ ಬ್ರೀಚ್ ಅಂತ ಹೇಳ್ತೇವೆ, ಡಾಟಾ ಕಳ್ಳತನ.
6: ಎಲ್ಲ ಇನ್ಫಾರ್ಮೇಶನ್ ಎಲ್ಲೆಲ್ಲೋ ಇರುವಂಗಿಲ್ಲ, ಅದಕ್ಕೆ ನಮಗೂ ಕೂಡ ಹಕ್ಕಿದೆ. ಹಾಗಾಗಿ ನಾವು ಸ್ವಲ್ಪ ಧೈರ್ಯವಾಗಿ ಇರಬಹುದು, ನಮ್ಮ ಮಾಹಿತಿಯನ್ನು ಯಾರೂ ಕೂಡ ಕದಿಯೋಂಗಿಲ್ಲ, ದುರುಪಯೋಗ ಪಡಿಸುವಂತಿಲ್ಲ. ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ ನಿಮಗೆ ಧನ್ಯವಾದ. ನಮಸ್ಕಾರ.
7: ನಮಸ್ಕಾರ.
5: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಹೋಮ್ ಬಿಸಿಲಿನಲ್ಲಿ ನಾವಿದ್ದೇವೆ. ಹೋಮ್ ಬಿಸಿಲಿನ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಪ್ರಶ್ನೆಗಳಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಹೇಳ್ಬಿಡ್ತೀವಿ, ನೀವು ಉತ್ತರನ ಅಷ್ಟೇ ಫಾಸ್ಟ್ ಆಗಿ ನಮಗೆ ಕಳಿಸ್ಬಿಡ್ಬೇಕು ಆಯ್ತಾ? ಯಾಕೆಂದ್ರೆ ಈ ಒಂದು ಹೊತ್ತಿಗೆ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರ್ತೀರಿ ಸರಿಯಾದಂತಹ ಉತ್ತರ ಕೊಡೋದಕ್ಕೆ. ನಿಜಕ್ಕೂ ಕೂಡ ತುಂಬಾನೇ ಸ್ಟಿಫ್ ಕಾಂಪಿಟೇಷನ್ ಇರುತ್ತೆ. ನೀವು ಎಷ್ಟು ಬೇಗ ಯೋಚನೆ ಮಾಡ್ತೀರೋ ಅಷ್ಟೇ ಬೇಗ ಮೆಸೇಜ್ನ ಟೈಪ್ ಮಾಡಿ ನಮಗೆ ಕಳಿಸ್ಬೇಕು, ಮತ್ತೆ ನೆಟ್ವರ್ಕ್ ಕೂಡ ನಿಮಗೆ ಸಹಕರಿಸಬೇಕು. ಇಲ್ಲಾಂದ್ರೆ ಲಕ್ ಫ್ಯಾಕ್ಟರ್ ಅನ್ನೋದು, ಇಲ್ಲಾಂದ್ರೆ ನೆಟ್ವರ್ಕ್ ಫ್ಯಾಕ್ಟರ್ ಅನ್ನೋದು ಏನಾದರೂ ಕೈಕೊಟ್ರೆ ನಿಮ್ಮ ಹೆಸರನ್ನ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಮೊದಲಿಗೆ ಸರಿ ಉತ್ತರ ಕಳಿಸಿದಂತಹ 10 ಜನರ ಹೆಸರನ್ನ ಮಾತ್ರ ನಾವು ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಹೆಸರು ರಿಪೀಟ್ ಮಾಡಲ್ಲ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾರೆ. ಮೊದಲ ಪ್ರಶ್ನೆ ಹೇಗಿದೆ ನೋಡಿ, ಇದು ವಿಷ್ಣುವರ್ಧನ್ ಅವರ 150ನೇ ಚಿತ್ರ. ಅಷ್ಟು ಮಾತ್ರ ಅಲ್ಲ, ಅವರ ಪುತ್ರಿ ಕೀರ್ತಿವರ್ಧನ್ ಅವರು ವಸ್ತ್ರ ವಿನ್ಯಾಸಕಿಯಾಗಿ ಚಿತ್ರರಂಗ ಪ್ರವೇಶಿಸಿದ ಮೊದಲ ಚಿತ್ರ. ಈ ಒಂದು ಚಿತ್ರದ ಮೂಲಕ ಇವರು ಅಫಿಷಿಯಲ್ ಕಾಸ್ಟ್ಯೂಮ್ ಡಿಸೈನರ್ ಆಗಿ ತಮ್ಮ ಕೆಲಸವನ್ನು ಪ್ರಾರಂಭಿಸಿದ್ರು ಕನ್ನಡ ಚಿತ್ರರಂಗದಲ್ಲಿ, ಅದರಲ್ಲೂ ಕೂಡ ವಿಷ್ಣುವರ್ಧನ್ ಅವರ ಚಿತ್ರಗಳಿಗೆ. ತೆಲುಗಿನ ರಾಮುಡು ಭೀಮುಡು ಸಿನಿಮಾದ ರೀಮೇಕ್ ಇದು. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಮೇಲೆ ಚಿತ್ರದ ಹೆಸರೇನು ಅಂತ ನಾನು ಕೇಳ್ತೀನಲ್ವಾ, ಅದು ನಿಮ್ಗೆ ಗೊತ್ತಾದರೆ ತಕ್ಷಣ ನಮಗೆ ಮೆಸೇಜ್ ಮಾಡಿ. ಯಾವ ಒಂದು ಚಿತ್ರದ ಕುರಿತಾಗಿ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದು ನಾನು, ಕನ್ನಡ ಚಿತ್ರದ ಹೆಸರನ್ನ ಊಹೆ ಮಾಡಿ ನೀವು ನಮಗೆ ತಿಳಿಸ್ಬೇಕು. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ ಎಂ ರೈಂಬೋ ಕೇಳ್ತಾ ಇದ್ದೀರಿ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಪಾಸ್ ಆಗುವಂತಹ ಉತ್ತರವನ್ನೇ ಕೊಟ್ಟಿದ್ದೀರಿ, ಆದರೆ ಬೇಗ ಬೇಗ ಉತ್ತರವನ್ನು ಬರೆದು ಕಳಿಸಿದವರು ಶಿವಗಂಗಾ, ಕಬಾಡಿ ವೆಂಕಟೇಶ್, ನೇತ್ರಾ, ಬಿಂದು ಪ್ರಕಾಶ್, ದಿಲೀಪ್ ಕಲ್ಯಾಣ್ಕರ್, ಪ್ರಸನ್ನ ಕುಮಾರ್, ಸುಭಾನ್ ಕೋರಿ, ಹೊನ್ನೂರು ಅಲಿ, ಅಶೋಕ್, ಸುಬ್ರಹ್ಮಣ್ಯ, ಜಯಂತ್. ಇಷ್ಟು ಜನರ ಉತ್ತರ ನಮಗೆ ಬೇಗ ತಲುಪ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಯಾರೆಲ್ಲ ಕೂಡ ಮೋಜುಗಾರ ಸೊಗಸುಗಾರ ಅಂತ ಹೇಳಿದ್ರಿ, ನಿಮ್ಮೆಲ್ಲರ ಉತ್ತರ ಸರಿಯಾಗಿತ್ತು. ಇದು ವಿಷ್ಣುವರ್ಧನ್ ಅವರ 150ನೇ ಚಿತ್ರ ಮಾತ್ರ ಅಲ್ಲ, ಅವರ ಪುತ್ರಿ ಕೀರ್ತಿ ಅವರು ವಸ್ತ್ರ ವಿನ್ಯಾಸಕಿಯಾಗಿ ಚಿತ್ರರಂಗ ಪ್ರವೇಶಿಸಿದ್ದು ಕೂಡ ಇದೇ ಒಂದು ಚಿತ್ರದ ಮೂಲಕ. ಇದು ತೆಲುಗಿನ ರಾಮುಡು ಭೀಮುಡು ಸಿನಿಮಾದ ರೀಮೇಕ್. ಇವಿಷ್ಟೋ ಇನ್ಫಾರ್ಮೇಶನ್ ಕೊಟ್ಟಮೇಲೆ ಕಂಡುಹಿಡಿಯೋದು ಕಷ್ಟ ಇರಲಿಲ್ಲ. ಆದರೂ ಕೂಡ ಒಂದು ಸ್ವಲ್ಪ ಜನ ಅಪ್ಪಾಜಿ ಅಂತ ಅಂದ್ರಿ, ಇನ್ನೂ ಸ್ವಲ್ಪ ಜನ ಬೇರೆ ಬೇರೆ ಚಿತ್ರದ ಹೆಸರನ್ನು ಕಳಿಸ್ಕೊಟ್ರಿ, ಆದರೆ ಸರಿಯಾದಂಥ ಉತ್ತರ ಆಗಿತ್ತು ಮೋಜುಗಾರ ಸೊಗಸುಗಾರ. ಆಲ್ಮೋಸ್ಟ್ 90% ಜನ ಮೋಜುಗಾರ ಸೊಗಸುಗಾರ ಅಂತ ಹೇಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಅಭಿನಂದನೆಗಳು. ಇದೀಗ ಮುಂದಿನ ಪ್ರಶ್ನೆ ಕೇಳ್ತಾ ಇದ್ದೀನಿ ನೋಡಿ. ಆನ್ ದ ವಾಟರ್ ಫ್ರಂಟ್ ಅನ್ನುವಂತಹ ಅಮೆರಿಕನ್ ಚಿತ್ರದಿಂದ ಪ್ರೇರಣೆ ಪಡೆದು ಬಂದಂತಹ ಚಿತ್ರ ಹಿಂದಿಯಲ್ಲಿ ಕಬ್ಜಾ, ಇದು 1988ರಲ್ಲಿ ಬಂತು. ಮತ್ತೆ ಇದೇ ಚಿತ್ರದ ನಕಲು ಅನಿಸುವ ಹಾಗೆ ಸಿಮಿಲರ್ ಕಥಾಹಂದರವನ್ನು ಹೊಂದಿದಂತಹ ಚಿತ್ರ ಇನ್ನೊಂದು 10 ವರ್ಷ ಬಿಟ್ಟು ಆಮೇಲೆ ಬಂತು, ಮತ್ತೆ ಹಿಂದಿಯಲ್ಲೇ, ಆಮಿರ್ ಖಾನ್ ಹಾಗೆ ರಾಣಿ ಮುಖರ್ಜಿ ಅವರು ನಟಿಸಿದ್ರು. ಈ ಒಂದು ಚಿತ್ರ 1998ರಲ್ಲಿ ರಿಲೀಸ್ ಆಗಿತ್ತು. ಅಮೀರ್ ಖಾನ್ ಹಾಗೆಯೇ ರಾಣಿ ಮುಖರ್ಜಿ ನಟಿಸಿದ ಈ ಹಿಂದಿ ಚಿತ್ರದ ಹೆಸರೇನು ಅಂತ ನೀವು ನಮಗೆ ಹೇಳಬೇಕು. ಆನ್ ದ ವಾಟರ್ ಫ್ರಂಟ್ ಅನ್ನುವಂತಹ ಅಮೆರಿಕನ್ ಚಿತ್ರ ಇದು ಮೂಲ ಆಯ್ತಾ. ಇದರಿಂದ ಮೊದಲಿಗೆ ಕಬ್ಜಾ ಅನ್ನುವಂಥ ಚಿತ್ರ ಬಂತು 1988ರಲ್ಲಿ. ಅದಾದ ಮೇಲೆ 1998ರಲ್ಲಿ ರಾಣಿ ಮುಖರ್ಜಿ ಹಾಗೇನೆ ಅಮೀರ್ ಖಾನ್ ಅವರು ನಟಿಸಿದಂತಹ ಹಿಂದಿ ಚಿತ್ರ ಮತ್ತೊಂದು ಬಂತು. ಅದು ಕೂಡ ಸಿಮಿಲರ್ ಕಥಾಹಂದರವನ್ನು ಹೊಂದಿತ್ತು. ಹಾಗಾಗಿ ಯಾವುದು ಆ ಚಿತ್ರ ಅಂತ ನಾವು ಕೇಳ್ತಾ ಇದ್ದೀವಿ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಅಂತ ನೆನಪು ಮಾಡಿಕೊಡ್ತಾ ಇದ್ದೀವಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.

ಸರಿಯಾದಂತಹ ಉತ್ತರ ಯಾರೆಲ್ಲ ಕಳಿಸಿದ್ದಾರೆ ಅಂದ್ರೆ ಎನ್ಆರ್ ಪ್ರಸಾದ್, ರಘುನಾರಾಯಣ್, ಸಿಎನ್ ಲಕ್ಷ್ಮಣ, ಚಂದ್ರಪ್ಪ, ಸುರೇಂದ್ರ, ಆಶಾ ಶ್ರೀನಿವಾಸ್, ಎಚ್ ಆರ್ ರುದ್ರಸ್ವಾಮಿ, ಪದ್ಮಶ್ರೀ, ಬಾಬಾ ಕಲ್ಯಾಣ್, ಹರ್ಷವರ್ಧನ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು ಮತ್ತು ಬೇಗ ತಲುಪ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾಗಿ ಗೆಸ್ ಮಾಡಿದ್ದೀರಿ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ 100 to 100 ಅಂತ ಹೇಳ್ಬೋದು. ಔಟ್ ಆಫ್ ಔಟ್ ಸರಿಯಾದಂತಹ ಉತ್ತರ ಕೊಟ್ಟಿದ್ದೀರಿ. ಗುಲಾಮ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. 1988 ಸಂಜಯ್ ದತ್ ಅವರು ಕಬ್ಜಾ ಅನ್ನುವಂತಹ ಚಿತ್ರದಲ್ಲಿ ಅಭಿನಯಿಸಿದರು. ಇದೇ ಚಿತ್ರದ ಸಿಮಿಲರ್ ಎಳೆಯನ್ನು ಇಟ್ಕೊಂಡು ಗುಲಾಮ್ ಅನ್ನುವಂತಹ ಚಿತ್ರ 1998 ತೆರೆ ಕಂಡಿತ್ತು. ಆನ್ ದಿ ವಾಟರ್ ಫ್ರಂಟ್ ಅನ್ನುವಂತಹ ಅಮೆರಿಕನ್ ಸಿನಿಮಾದಿಂದ ಪ್ರೇರಣೆ ಪಡೆದಂತಹ ಒಂದು ಸಿನಿಮಾಗಳು ತಪ್ಪಾಗತ್ತೆ ವ್ಯಾಕರಣದ ಪ್ರಕಾರ, ಈ ಎರಡು ಸಿನಿಮಾಗಳು ತೆರೆಗೆ ಬಂದಿತ್ತು ಹಿಂದಿಯಲ್ಲಿ. ಆಯ್ತಾ, ಇದೀಗ ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ, ಗಣಿತಕ್ಕೆ ಸಂಬಂಧಪಟ್ಟಿದ್ದು. ಯಾರೆಲ್ಲ ಕೂಡ ಮ್ಯಾಥ್ಸ್ನ ಇಷ್ಟಪಡ್ತೀರಿ ಖಂಡಿತ ಈ ಒಂದು ಪ್ರಶ್ನೆಗೆ ಟ್ರೈ ಮಾಡಲೇಬೇಕು ನೀವೆಲ್ಲ. ಈಗ ಈ ಬಗೆಯ ಪ್ರಶ್ನೆಗಳು ಸಾಮಾನ್ಯವಾಗಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ರಿಪೀಟ್ ಆಗ್ತಾ ಇರುತ್ತೆ. ನೀವು ಒಂದ್ಸಲ ಈ ಲೆಕ್ಕವನ್ನು ಬಿಡಿಸೋದನ್ನು ಕಲ್ತುಬಿಟ್ರೆ ಅಂದರೆ ಆಮೇಲೆ ಮಕ್ಕಳಾಟ, ಹುಡುಗಾಟ ಆಗಿಬಿಡುತ್ತೆ. ಅಷ್ಟು ಸುಲಭವಾಗಿ ಬಿಡಿಸ್ತಾ ಹೋಗಬಹುದು. ಎಷ್ಟು ಕೊಟ್ಟರು ಕೂಡ ಈ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಇದನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ತಾ ಹೋಗಬಹುದು. ಹಾಗಿದ್ರೆ ಒಂದು ಸ್ಯಾಂಪಲ್ ಸಮಸ್ಯೆ ಹೀಗಿದೆ ನೋಡಿ, ಇದಕ್ಕೆ ಉತ್ತರ

ನೀವು ನಮ್ಗೆ ಕಳಿಸ್ಕೊಡ್ಬೇಕು. ಇವಾಗ ಹೇಳ್ತಾ ಇದ್ದೀನಿ ನೋಡಿ, ಮಗನಿಗೆ ಈಗ 25 ವರ್ಷ. 10 ವರ್ಷಗಳ ಹಿಂದೆ ಇವನ ವಯಸ್ಸು ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ದುಪ್ಪಟ್ಟಿತ್ತು. 10 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ದುಪ್ಪಟ್ಟು ಇತ್ತು. ಮಗನಿಗೆ ಈಗ 25 ವರ್ಷ. ಹಾಗಿದ್ರೆ ಈಗ ತಂದೆಯ ವಯಸ್ಸು ಎಷ್ಟು? ಪ್ರೆಸೆಂಟ್ ಏಜ್ ಆಫ್ ಫಾದರ್ ಏನು ಅಂತ ಹೇಳಬೇಕು. ಪ್ರೆಸೆಂಟ್ ಏಜ್ ಆಫ್ ಸನ್ 25 ವರ್ಷ, ಇವಾಗ 25 ಇಯರ್ಸ್ ಆಯ್ತಾ. 10 ವರ್ಷಗಳ ಹಿಂದೆ ಆತನ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ದುಪ್ಪಟ್ಟು ಇತ್ತು. ಹಾಗಿದ್ರೆ ಈಗ ತಂದೆಯ ವಯಸ್ಸು ಎಷ್ಟು ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಬೇಗ ಬೇಗ ನಿಮ್ಮ ಉತ್ತರವನ್ನು ನಮ್ಗೆ ಕಳಿಸ್ಕೊಡಿ. 9480909010013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಹೊಂಬಿಸಿಲು ಹೊತ್ತಿನಲ್ಲಿ ಸಿಕ್ಕಾಪಟ್ಟೆ ತಲೆಗೆ ಕೆಲಸ ಕೊಟ್ಟಂತಹ ಪ್ರಶ್ನೆ ಇವತ್ತಿಂದಾಗಿತ್ತು. ಯಾವುದು ಕೊನೆಯ ಪ್ರಶ್ನೆ? ಸರಿಯಾದಂತಹ ಉತ್ತರ ಒಂದು ಸ್ವಲ್ಪ ಜನ ಕಳಿಸಿದ್ದೀರಿ, ಇನ್ನೊಂದಷ್ಟು ಜನ ಸಿಕ್ಕಾಪಟ್ಟೆ ಮಜವಾಗಿರುವಂತಹ ಉತ್ತರಗಳನ್ನು ಕೂಡ ಕಳಿಸಿದ್ದೀರಿ. ತಪ್ಪು ಉತ್ತರ ಕಳಿಸಿದ್ರು ಕೂಡ ಪರವಾಗಿಲ್ಲ ಕಣ್ರೆ, ಬಿಂದಾಸಾಗಿ ಕಳಿಸಬಹುದು. ಯಾಕೆಂದ್ರೆ ಸರಿ ಉತ್ತರ ಕೊಟ್ಟವರ ಹೆಸರನ್ನ ಮಾತ್ರ ನಾವು ಹೇಳ್ತೀವಲ್ವಾ. ತಪ್ಪು ಉತ್ತರ ಕೊಟ್ಟಿದ್ರಿ ನೀವು ಅಂತ ಯಾರಿಗೂ ಗೊತ್ತಾಗಲ್ಲ, ನಮಗ್ ಬಿಟ್ಟು ಆಯ್ತಾ. ಆಮೇಲೆ ಇವತ್ತೇನು ಉತ್ತರ ಕೊಟ್ರಿ, ನಿನ್ನೆ ಏನು ಉತ್ತರ ಕೊಟ್ಟಿದ್ರಿ, ನಾಳೆ ಏನು ಉತ್ತರ ಕೊಡ್ತೀರಿ, ಇವ್ ಯಾವ್ದ್ರ ಮೇಲೂ ಕೂಡ ನಮ್ಮ ನಿಮ್ಮ ಪ್ರೀತಿ ನಿಂತಿಲ್ಲ ಆಯ್ತಾ. ನೀವು ಕೇಳ್ತಾ ಇರ್ತೀರಿ ಕಾರ್ಯಕ್ರಮವನ್ನ, ಹಾಗೆ ಸ್ಪಂದನೆ ಕಳಿಸ್ತಾ ಇರ್ತೀರಿ ಅನ್ನೋದೇ ನಮಗೆ ನಿಮ್ಮ ಕಂಡ್ರೆ ತುಂಬಾ ಇಷ್ಟ ಆಗೋದಕ್ಕೆ ಕಾರಣ. ಇರಲಿ, ಇವೆಲ್ಲ ವಿಷಯ ಆ ಕಡೆಗಿರಲಿ, ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ಬಿಡೋಣ. ಮೊದಲು ಜಯಶ್ರೀ, ಸುನಿಲ್, ಸುಜಾತ ಆರ್, ಗಣೇಶ್, ಲಾವಣ್ಯ, ನಿತಾಲ್ ಮತ್ತು ನಿಧಿ, ರಾಜ್ಕುಮಾರ್ ಕಾತರ್ಕಿ, ರಾಮರತ್ನ, ಕಲ್ಲಪ್ಪ, ಮಂಗಳ, ಸೇವಾಶ್ರಮದವರು, ಹಾಗೇನೆ ಮಹೇಶ್ ಪಾಟೀಲ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿಯಾದಂತಹ ಉತ್ತರ ಆಗಿತ್ತು 40 ವರ್ಷ. ಮಗನಿಗೆ ಈಗ 25 ವರ್ಷ. 10 ವರ್ಷಗಳ ಹಿಂದೆ ಆತನ ತಂದೆಯ ವಯಸ್ಸು ಈ ಮಗನಿಗಿಂತ ದುಪ್ಪಟ್ಟು ಅಂದ್ರೆ ಟ್ವೈಸ್ ಇತ್ತು. ಹಾಗಿದ್ರೆ ಈಗ ತಂದೆಯ ವಯಸ್ಸು ಎಷ್ಟು ಅಂತ ಕೇಳಿದೆ. ಇವಾಗ ತಂದೆಯ ವಯಸ್ಸು 40 ವರ್ಷ ಅಂತ ಯಾರೆಲ್ಲ ಹೇಳಿದ್ರಿ, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ನಮ್ಮ ಕಡೆಯಿಂದ ಅಭಿನಂದನೆಗಳು. ಈ ತರಹ ಲೆಕ್ಕ ಸಾಲ್ವ್ ಮಾಡೋದು ತುಂಬಾನೇ ಸುಲಭ. ಈಗ ಸದ್ಯದ ವಯಸ್ಸು ಅಂದ್ರೆ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಬಿ ಎಕ್ಸ್ ಅಂತ ಇಟ್ಕೊಳ್ಳಿ, ಪ್ರೆಸೆಂಟ್ ಏಜ್ ಆಫ್ ಸನ್ ಬಿ ವೈ ಅಂತ ಇಟ್ಕೊಳ್ಳಿ. ಅವಾಗ ಈ ಕ್ವೆಶನ್ ಏನ್ ಬರೀತೀರಾ, 10 ವರ್ಷದ ಹಿಂದೆ ಅಂತ ಆದ್ರೆ ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು, ಅಂದ್ರೆ ತಂದೆಯ ವಯಸ್ಸು ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು ಟ್ವೈಸ್ ದಿ ಸನ್ ಅಲ್ವಾ. ಹಾಗಾಗಿ 2 ಅಂತ ತೆಗೆದು ಬ್ರಾಕೆಟ್ ಅಲ್ಲಿ ವೈ ಮೈನಸ್ 10 ಆಗತ್ತೆ. ತುಂಬಾ ಜನ ತಪ್ಪು ಮಾಡೋದೇನು ಅಂದ್ರೆ 2y ಅಂತ ಹಾಕೊಂಡ್ಬಿಡ್ತೀರಿ. 2y ಅಂತ ಹಾಕೊಳ್ಳಂಗಿಲ್ಲ. 10 ವರ್ಷದ ಹಿಂದೆ ಮಗನಿಗೂ ಕೂಡ 10 ವರ್ಷ ಕಮ್ಮಿ ಇತ್ತಲ್ವಾ, ಹಾಗಾಗಿ 2 × y − 10 ಅಂತ ಹಾಕೋಬೇಕಾಗತ್ತೆ. ಅವಾಗ ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು 2 × y − 10 ಎಷ್ಟು, 25 − 10. ಸೊ ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು 2 × 15 ಆಗತ್ತೆ. ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು 30 ಬಂತು, ಎಕ್ಸ್ ಇಸ್ ಈಕ್ವಲ್ ಟು 40 ಆಯಿತು. ಸೊ ಸಿಂಪಲ್ ಆಗಿ ಉತ್ತರ ಸಿಕ್ಬಿಡತ್ತೆ. ಹಾಗಿರ್ಬೇಕಾದ್ರೆ ನೀವು ಈ ಕ್ವೆಶನ್ ಹಾಕ್ಬೇಕಾದ್ರೆ ಎಲ್ಲಿ ಮಿಸ್ಟೇಕ್ ಮಾಡ್ತೀರಿ ಅಂತ ಗೊತ್ತಾಯ್ತಲ್ಲ. 2y ಅಂತ ಹಾಕೊಂಡ್ರೆ ನಿಮಗೆ ತಪ್ಪು ಉತ್ತರ ಬರುತ್ತೆ, ಬದಲಾಗಿ 2 ಅಂತ ಹಾಕಿದ ಮೇಲೆ ವೈ ಮೈನಸ್ 10 ಅಂತ ಹಾಕೋಬೇಕು. ಯಾಕಂದ್ರೆ ಪ್ರೆಸೆಂಟ್ ಏಜ್ ಆಫ್ ಸನ್ ವೈ ಆದರೆ 10 ವರ್ಷಗಳ ಹಿಂದೆ ವೈ ಮೈನಸ್ 10 ಆಗಿರುತ್ತೆ, ಮಗನ ವಯಸ್ಸು ವೈ ಆಗೆ ಇರಲ್ಲ. ಇದನ್ನ ನೆನ್ಪಿಟ್ಕೊಂಡ್ರೆ ತುಂಬಾ ಸುಲಭ ಆಗುತ್ತೆ. ಇಂತಹ ಪ್ರಶ್ನೆಗಳನ್ನ ಆಗಾಗ ಕೇಳೋಣ ಅಂತ ಅನಿಸ್ತು. ನಿಮ್ಗೆ ಏನನ್ಸುತ್ತೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇದುವರೆಗೂ ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಪುರದಲ್ಲಿ ಸ್ಫೂರ್ತಿಧಾರೆಯ ಹೊತ್ತಿನಲ್ಲಿ ನಾವಿದ್ದೇವೆ. ಇವತ್ತಿನ ಸ್ಫೂರ್ತಿಧಾರೆಯ ಹೊತ್ತಿನಲ್ಲಿ ವಿಶೇಷವಾಗಿ ಅತಿಥಿಗಳು ಅಂತ ನಮ್ಮ ಜೊತೆಗೆ ಯಾರೂ ಇಲ್ಲ, ಆದರೆ ನೀವೇ ನಮ್ಮ ಅತಿಥಿಗಳು. ನಿಮ್ಮ ಅನಿಸಿಕೆಯ ಅಭಿಪ್ರಾಯಕ್ಕೆ ಇವತ್ತು ಅತಿಥಿಗಳಿಗೆ ಇರುವಷ್ಟೇ ಪ್ರಾಶಸ್ತ್ಯ ಇದೆ. ಯಾಕೆ ಅಂದರೆ ಇವತ್ತು ಮಾತಾಡ್ತಾ ಇರುವಂತಹ ಸಮಾಚಾರ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಬಹಳ ಮುಖ್ಯವಾದದ್ದು. ಸರಳ ಜೀವನ, ಸುಖಿ ಜೀವನ ಅಂತ ಹೇಳ್ತಾ ಇರ್ತೀವಿ. ತುಂಬ ಸಿಂಪಲ್ ಆಗಿ ಇರಬೇಕು ನಮ್ಮ ಬದುಕು, ಸಿಂಪಲ್ ಆಗಿ ಇರಬೇಕು, ಸರಳವಾಗಿ ಇರಬೇಕು, ಆದರೆ ಆಲೋಚನೆಗಳು ಉನ್ನತ ಮಟ್ಟದಾಗಿರಬೇಕು ಅಂತ ಹೇಳ್ತಾ ಇರ್ತೀವಿ. ಹಾಗೆ ಹೇಳಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಯಾರದ್ದೋ ಒಂದು ಚಿತ್ರ ಇರುತ್ತೆ, ಯಾರನ್ನೋ ನಾವು ಆದರ್ಶ ಅಂತ ಅಂದ್ಕೊಂಡಿರ್ತೀವಿ. ಹಾಗಿರಬೇಕಾದ್ರೆ ನೀವು ಸರಳತೆಯ ಸಾಕಾರ ರೂಪ ಅಂತ ನೋಡಿದ್ದು ಯಾರನ್ನ? ನೀವು ಯಾರಿಂದ ಸರಳತೆಯ ಪಾಠವನ್ನು ಕಲಿತ್ರಿ? ಯಾರು ನಿಮಗೆ ಸರಳವಾಗಿ ಇರೋದಕ್ಕೆ, ಸರಳ ಬದುಕನ್ನು ರೂಢಿಸ್ಕೊಳ್ಳೋದಕ್ಕೆ ಇನ್ಸ್ಪಿರೇಷನ್ ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಅದು ಗಾಂಧೀಜಿಯವರಿರಬಹುದು, ನಿಮ್ಮ ತಂದೆಯವರೇ ಆಗಿರಬಹುದು, ಅಥವಾ ನಿಮ್ಮ ಗುರುಗಳಿರಬಹುದು, ಹಿರಿಯರಿರಬಹುದು, ಸುಧಾಮೂರ್ತಿ ಅವರಿರಬಹುದು, ಅಥವಾ ನಿಮ್ಮ ಸಹಪಾಠಿಗಳೇ ಇರಬಹುದು, ಡಾಕ್ಟರ್ ರಾಜ್ಕುಮಾರ್ ಆಗಿರಬಹುದು. ಇನ್ಸ್ಪಿರೇಷನ್ ಅನ್ನೋದು, ಸ್ಫೂರ್ತಿ ಅನ್ನೋದು ನಮಗೆ ಬದುಕಿನ ಪ್ರತಿಯೊಂದು ಮಜಲಿನಲ್ಲೂ, ಪ್ರತಿಯೊಂದು ಹೆಜ್ಜೆಯಲ್ಲೂ, ಯಾವ ರೂಪದಲ್ಲಾದರೂ, ಯಾರ ರೀತಿಯಲ್ಲಾದರೂ ಸಿಗ್ತಾ ಇರಬಹುದು. ಹಾಗಿರಬೇಕಾದ್ರೆ ನಿಮ್ಮ ಸ್ಫೂರ್ತಿ ಯಾರು ಅಂತ ತಿಳಿಯುವಂಥ ಕುತೂಹಲ ನಮಗಿದೆ. ಮೆಸೇಜ್ ಮಾಡ್ತೀರಿ ತಾನೇ?

ಆಕಾಶವಾಣಿಯ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಿಮಗೆ ಸರಳ ಜೀವನದ ಪಾಠವನ್ನು ಕಲಿಸಿದ್ದು ಯಾರು, ಯಾರಿಂದ ನೀವು ಇದಕ್ಕೆ ಇನ್ಸ್ಪಿರೇಷನ್ ಸ್ಫೂರ್ತಿಯನ್ನು ಪಡೆದುಕೊಂಡಿದ್ದೀರಿ ಅಂತ ಕೇಳಿದ್ದೀನಿ. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಿ. ಈ ಒಂದು ಸರಳತೆಯನ್ನು ರೂಢಿಸ್ಕೊಳ್ಳೋದಕ್ಕೆ ಹಾಗೆ ಅದನ್ನು ಪರಿಪಾಲಿಸೋದಕ್ಕೆ ತುಂಬಾ ಸುಲಭ, ಆದರೆ ಆ ಮಟ್ಟಕ್ಕೆ ನಮ್ಮ ಚಿಂತನೆಯನ್ನು ಏರಿಸ್ಕೊಳ್ಳೋದೇ ಕಷ್ಟ ಇರುತ್ತೆ. ಎಷ್ಟೋ ಸಲ ನಾವು ಏನನ್ಕೊಳ್ತೀವಿ, ನಾವು ತೊಡುವಂತಹ ಬಟ್ಟೆ, ನಮ್ಮ ವೇಷಭೂಷಣ, ನಾವು ಓಡಾಡೋದಕ್ಕೆ ಬಳಸುವಂತಹ ವಾಹನಗಳು, ಇವೆಲ್ಲ ಕೂಡ ನಮ್ಮ ವರ್ತ್, ನಮ್ಮ ಯೋಗ್ಯತೆಯನ್ನು ಡಿಸೈಡ್ ಮಾಡ್ತಾ ಇರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಇವೆಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಓದು, ನಿಮ್ಮ ಮಾತುಕತೆ, ನೀವು 10 ಜನರೊಂದಿಗೆ ಹೇಗೆ ಬೆರೀತೀರಿ ಅನ್ನೋದಕ್ಕೆ ಸಮಾಜದಲ್ಲಿ ಬೆಲೆ ಇರುತ್ತೆ. ಮತ್ತು ಜನರು ಅದನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅನ್ನೋದು ಅರಿವಾದ ತಕ್ಷಣವೇ ನಾವು ಸರಳತೆಯ ಪಾಠವನ್ನು ರೂಢಿಸ್ಕೊಳ್ತೀವಿ ಅಂತ ಅನ್ಸುತ್ತೆ. ಎಷ್ಟು ರಾಶಿ ರಾಶಿ ಬಟ್ಟೆಗಳನ್ನ ಕೊಂಡ್ಕೊಳ್ತೀವಿ, ಮತ್ತೆ ಅವೆಲ್ಲವೂ ಕೂಡ ಬ್ರ್ಯಾಂಡೆಡ್ ಆಗಿರಬೇಕು ಅಂತ ಯೋಚನೆ ಮಾಡುವಂತಹ ದಿನದಲ್ಲಿ ನಾವಿದ್ದೀವಿ. EMI ಶೂಲಕ್ಕೆ ನಮ್ಮನ್ನು ನಾವೇ ಏರಿಸ್ಕೊಂಡು ತುಂಬ ಸೊಫೆಸ್ಟಿಕೇಟೆಡ್ ಆಗಿ ಕಾಣುವಂತಹ ಮನೆಗಾಗಿ, ಕಾರಿಗಾಗಿ ಎಷ್ಟೆಲ್ಲ ಖರ್ಚು ಮಾಡ್ತೀವಿ, ಮತ್ತೆ ಸಾಲ ಮಾಡ್ತೀವಿ. ಎಷ್ಟೋ ಸಲ ತೋರಿಸ್ಕೊಳ್ಳೋದಕ್ಕೆ 10 ಜನರ ಮುಂದೆ ಎದ್ದು ಕಾಣಬೇಕು ಅನ್ನೋಂಥ ಕಾರಣಕ್ಕಾಗಿ ಇಷ್ಟೆಲ್ಲ ಸರ್ಕಸ್ನ ಮಾಡ್ತಾರೆ.

ಮಾಡ್ತೀವಿ. ಆದರೆ ಒಂದೇ ಒಂದ್ಸಲ ನಮ್ಮ ವಿದ್ಯೆಯನ್ನು ನಮ್ಮ ವಿನಯವನ್ನು ನಾವು ಹೆಚ್ಚು ಮಾಡಿಕೊಳ್ಳೋದಕ್ಕೆ, ಹಾಗೆ ಅದನ್ನು ಚಂದಗಾಣಿಸೋದಕ್ಕೆ ನಾವು ಪ್ರಯತ್ನಿಸಿದ್ರೆ, ಮತ್ತು ನಮ್ಮ ಒಳಗಿರುವಂತಹ ಆಂತರಿಕ ಸೌಂದರ್ಯಕ್ಕೆ, ಆ ಆಂತರಿಕ ವ್ಯಕ್ತಿತ್ವಕ್ಕೆ ನಾವು ಬೆಲೆ ಕೊಡೋದಕ್ಕೆ ಶುರು ಮಾಡಿದ್ರೆ, ಎದುರುಗಿರೋರು ಕೂಡ ನಮ್ಮಲ್ಲಿರುವಂತಹ ಜ್ಞಾನಕ್ಕೆ ಬೆಲೆ ಕೊಡ್ತಾರೆ ಅಂತ ಅನಿಸುತ್ತೆ. ನಿಮ್ಗೇನನ್ಸುತ್ತೆ ಈ ವಿಚಾರವಾಗಿ ಖಂಡಿತವಾಗ್ಲೂ ಮೆಸೇಜ್ ಮಾಡಿ. ಸಾಲ ಮಾಡಿ ಆದರೂ ತೂಪ ತಿನ್ನಿ ಅಂತ ಹೇಳ್ತಿರೋ, ಇಲ್ಲಾಂದರೆ ಇರುವಷ್ಟರಲ್ಲೇ ಕಾಲು ಚಾಚಬೇಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ನೀವು ಯೋಚನೆ ಮಾಡ್ತಿರೋ, ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ. ಮತ್ತು ನಿಮ್ಮ ಬದುಕಿನಲ್ಲೂ ಕೂಡ ಇಂಥ ಎಷ್ಟೋ ಘಟನೆಗಳಿರಬಹುದು, ಅದರಲ್ಲಿ ಒಂದು ಯಾವುದಾದ್ರೂ ಅಣಿಮುತ್ತಿನ ಹಾಗೆ ಹೆಕ್ಕಿ ನಮ್ಮ ಮುಂದೆ ಇಡಬಹುದು ನೀವು. ಮತ್ತು ಬದುಕು ಬದಲಿಸಿದಂತಹ ದಿನಗಳು ಅಂತ ಇರುತ್ತೆ ಎಷ್ಟೋ ಸಲ. ಅದುವರೆಗೂ ಒಂದು ಯೋಚನೆಯಲ್ಲಿರ್ತೀವಿ, ಯಾವುದೋ ಒಂದು ಘಟನೆ, ಯಾವುದೋ ಒಂದು ವ್ಯಕ್ತಿಯನ್ನು ನೋಡಿ ನಮ್ಮನ್ನು ನಾವು ಬದಲಾಯಿಸ್ಕೊಂಡಿರ್ತೀವಿ. ಅಂತಹ ವಿಚಾರಗಳನ್ನು ಕೂಡ ನೀವು ನಮ್ಮ ಜೊತೆ ಹಂಚ್ಕೋಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ದೀವಿ ಸರಳತೆಗೆ ನಿಮಗೆ ಸ್ಫೂರ್ತಿ ಯಾರು ಅಂತ. ಈ ಮಧ್ಯೆ ನಾನು ಕೂಡ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಏನು ಅಂದರೆ, ನಮ್ಮ ಬೆಂಗಳೂರಿನಲ್ಲಿರುವಂತಹ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಇರಬಹುದು, ಜಯನಗರದ ನ್ಯಾಷನಲ್ ಕಾಲೇಜ್ ಇರಬಹುದು, ಇಲ್ಲಿಗೆಲ್ಲ ಕೂಡ ಇವರ ಕೊಡುಗೆ ಅಪಾರವಾದದ್ದು. ಎಚ್ ನರಸಿಂಹಯ್ಯನವರು ಅಂದರೆ ತಿಳಿದೇ ಇರುವಂತಹ ಕನ್ನಡಿಗರು, ಅದರಲ್ಲೂ ಬೆಂಗಳೂರಿಗರು ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಇವರ ಸಾಧನೆಗಾಗಿ ಇವರು ತುಂಬ ಪ್ರಖ್ಯಾತವಾದಂತಹ ಗಾಂಧಿವಾದಿಯಾಗಿದ್ದರು, ಮತ್ತು ಸದಾಕಾಲ ಖಾದಿ ವಸ್ತ್ರವನ್ನೇ ಧರಿಸ್ತಾ ಇದ್ರು. ಸತತ 57 ವರ್ಷಗಳ ಕಾಲ ವಿದ್ಯಾರ್ಥಿ ನಿಲಯದಲ್ಲೇ ವಾಸವಾಗಿದ್ದರು ಇವರು. ಯಾವುದೇ ಕಾರಣಕ್ಕೂ ಕೂಡ ತಮ್ಮದೊಂದು ಸ್ವಂತದ್ದು ಗೂಡನ್ನು ಮಾಡ್ಕೋಬೇಕು, ಮನೆಯನ್ನು ಮಾಡ್ಕೊಳ್ಬೇಕು ಅಂತ ಕೂಡ ಇವರು ಪ್ರಯತ್ನ ಪಡಲಿಲ್ಲ. ಅಷ್ಟರ ಮಟ್ಟಿಗೆ ತುಂಬ ಸರಳ ಜೀವನವನ್ನು ಬದುಕಿ ಹೋದವರು ಇವರು. ಸ್ವಾತಂತ್ರ್ಯ ಚಳವಳಿಯಲ್ಲೂ ಕೂಡ ಪಾಲ್ಗೊಂಡಿದ್ರು, ಅದಕ್ಕಾಗಿ ಅವರಿಗೆ ತಾಮ್ರಪತ್ರ ಸಿಕ್ಕಿತ್ತು, ಹಾಗೆಯೇ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ದೊರೆತಿತ್ತು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದರು. ಇದಲ್ಲದೆ ಕಮಿಟಿ ಫಾರ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆಫ್ ದಿ ಕ್ಲೈಮ್ಸ್ ಆಫ್ ದಿ ಪ್ಯಾರಾನಾರ್ಮಲ್ ಸೊಸೈಟಿಯ ಏಕೈಕ ಫೆಲೋ ಅನ್ನುವಂತಹ ಗೌರವ ಕೂಡ ಇವರದ್ದಾಗಿತ್ತು. ತಮ್ಮ ಬದುಕಿನಿದ್ದಕ್ಕೂ ಕೂಡ ಗಾಂಧಿಯ ತತ್ವಗಳನ್ನು ಆದರ್ಶವನ್ನು ಪಾಲಿಸಿಕೊಳ್ತಾನೆ ಬಂದವರು ಇವರು. ಬಹಳ ಓದಿಕೊಂಡಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ಅಮೆರಿಕೆಯಲ್ಲಿ ಎಷ್ಟೋ ವರ್ಷಗಳ ಕಾಲ ಇದ್ದು ವಾಪಸ್ ಊರಿಗೆ ಬಂದಾಗಲೂ ಕೂಡ ಅವರ ವೇಷಭೂಷಣ ಒಂದು ಸ್ವಲ್ಪವೂ ಬದಲಾಗಿರಲಿಲ್ವಂತೆ, ಅದೇ ಪಂಚೆ ಶರ್ಟ್ನಲ್ಲಿ ಇದ್ರಂತೆ. ಈ ಖಾದಿಯ ಅಂಗಿಯನ್ನು ನೋಡಿದ ಗೆಳೆಯರೆಲ್ಲ ಕೂಡ ಗೇಲಿ ಮಾಡಿದ್ರಂತೆ, ಏನಪ್ಪ ನೀನು ಯಲಹಂಕಕ್ಕೆ ಹೋಗಿದ್ದೋ ಅಮೆರಿಕೆಗೆ ಹೋಗಿದ್ದೋ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಇದ್ದಂತಹ ಪರಿಸರದಿಂದ ಪ್ರಭಾವವನ್ನು ಪಡೆದುಕೊಳ್ಳದೆ ತಾವು ಏನಾಗಿದ್ರು ಅದೇ ಒರಿಜಿನಾಲಿಟಿಯನ್ನು ಉಳಿಸ್ಕೊಂಡಿದ್ರು ಅವರು ಅಂತ. ಅಂದರೆ ನೀವು ಎಷ್ಟೋ ಸಲ ಅಂದ್ಕೊಳ್ಬಹುದು, ನಾವು ಎಲ್ಲಿ ಹೋಗ್ತೀವಿ, ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್ ಅಂತ ಎಲ್ಲ ಹೇಳ್ತಾ, ನಾವು ಎಲ್ಲಿರ್ತೀವಿ ಆ ಒಂದು ವಾತಾವರಣಕ್ಕೆ ತಕ್ಕದಾಗಿ ವೇಷಭೂಷಣ ಇರಬೇಕು, ಅಷ್ಟೇ ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ಬೇಕು, ಅಷ್ಟೇ ಲ್ಯಾವಿಶ್ ಆಗಿ ಬದುಕಬೇಕು ಅಂತೆಲ್ಲ ಅಂದ್ಕೊಳ್ತಾ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಹೃದಯದ ಮೇಲೆ ನಾವೇ ಹೊರೆಯನ್ನು ಹೊತ್ಕೊಳ್ತೀವ ಅನ್ನೋಂಥ ಪ್ರಶ್ನೆ ನಿಮಗೆ ಯಾವತ್ತಾದರೂ ಬಂದಿದೆಯಾ? ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.
1: ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆಯೇ

ಆಕಾಶವಾಣಿ ಎಫ್ ಎಂ ರೈಂಬೋ ಕೇಳ್ತಾ ಇದ್ದೀರಿ. ಯಾರೆಲ್ಲ ಕೂಡ ಮೆಸೇಜ್ ಮಾಡಿದ್ದಾರೆ ಅಂತ ನೋಡುವಂತಹ ಸಮಯ ಆಗಿದೆ. ತುಂಬ ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸ್ವರೂಪ್ ಲೋಕೇಶ್ ಕುಣಿಗಲಿಂದ ಹೇಳ್ತಾ ಇದ್ದಾರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಬದುಕಿನಿಗೆ, ನಮ್ಮ ಜೀವನಕ್ಕೆ ಆದರ್ಶ, ಅವರಿಂದಲೇ ಸರಳತೆಯ ಪಾಠವನ್ನು ನಾನು ರೂಢಿಸ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗೀತಾ ಜೋಶಿ ಕಲಬುರಗಿಯಿಂದ ಹೇಳ್ತಿದ್ದಾರೆ, ಏನಿವತ್ತು ಕಾಕತಾಳಿಯ ಅನ್ನೋ ಹಾಗೆ ಸುಧಾಮೂರ್ತಿ ಅವರ ಹುಟ್ಟಿದ ಹಬ್ಬ, ನನಗೆ ಅವರು ತುಂಬಾ ಸ್ಫೂರ್ತಿ. ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥೆ, ಶಿಕ್ಷಣ ತಜ್ಞೆ, ಬರಹಗಾರ್ತಿ, ರಾಜ್ಯಸಭೆ ಸದಸ್ಯೆ, ನೂರಾರು ಕೋಟಿಗಳ ಒಡತಿಯಾದರೂ ಸರಳ ಸಜ್ಜನಿಕೆ, ಥಳುಕು ಬಳುಕಿಲ್ಲದ ಜೀವನ, ಒಂಚೂರು ಆಡಂಬರವಿಲ್ಲದ, ಕೊರಳಿಗೆ ಕರಿಮಣಿ ತಾಳಿ ಧರಿಸ್ಕೊಂಡು ಸಿಂಪಲಾಗಿ ಸೀರೆ ಉಟ್ಕೊಂಡು ಬಿಳಿ ಕೂದಲಿಗೆ ಮೆಹೆಂದಿನ ಕೂಡ ಹಾಕದೆ ಎಲ್ಲರ ಜೊತೆಗೂ ಆತ್ಮೀಯತೆಯಿಂದ ಮಾತಾಡುವಂತಹ ಸುಧಾಮೂರ್ತಿ ಅವರು ನನಗೆ ಪ್ರೇರಣೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಆದರ್ಶ, ಅವರ ವಿನಯ, ವಿಧೇಯತೆ, ಚಿಕ್ಕ ಮಗುವಿನ ರೀತಿ ಇದ್ದಂತಹ ಅವರ ಮುಗ್ಧತೆ, ಎಲ್ಲೂ ಹೋದರೂ ಕೂಡ ಬಾಕಂದ ಅಂತ ಹೇಳಿ ಹೆಸರೇನು ಅಂತ ಕೇಳಿ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಅಷ್ಟು ವಿಶ್ವಾಸದ ಜೀವ ಅವರು, ತುಂಬ ಇಷ್ಟ ಆಗ್ತಾ ಇತ್ತು ಅವರ ಮನಸ್ಸು, ಮನೋಭಾವ ಪ್ರತಿಯೊಂದು ಕೂಡ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಹೇಳ್ತಿದ್ದಾರೆ ಬಿ ಎಂ ವಿಶ್ವನಾಥ್ ಅವರು, ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದ ಪ್ರೈಮರಿ ಶಾಲೆಯಲ್ಲಿ 1972 ಪಾಠ ಮಾಡಿದಂತಹ ಆರ್ ಬರಲಿಂಗಪ್ಪ ಮಾಸ್ಟರ್ ಅವ್ರನ್ನ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅವರು ಶಿಕ್ಷಕರು ಹಾಗೆ ನಾಟಕ ರಚನಾಕಾರರು, ಜೊತೆಗೆ ವಾದಕರು ಕೂಡ. ಇವರು ತುಂಬ ಮೃದು ಸ್ವಭಾವದವರು, ಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ ತುಂಬ ಅರ್ಥಗರ್ಭಿತವಾಗಿ ವಿವರವಾಗಿ ತಿಳಿಸಿಕೊಡ್ತಾ ಇದ್ರು. ಇವರು ನಮಗೆ ಹೇಳ್ಕೊಟ್ಟಂತಹ ಪಾಠ ಇವತ್ತಿಗೂ ಕೂಡ ಅವರು ನಮ್ಮ ಕಿವಿಯಲ್ಲಿ ಮಾತಾಡಿದ ಹಾಗೆ ಮನಸ್ಸಿನಲ್ಲಿ ಉಳಿದು ಹೋಗಿದೆ. ಅವರು ನಮಗೆ ಸರಳತೆಯ ಪಾಠವನ್ನು ಹೇಳ್ಕೊಟ್ರು, ಅದನ್ನೇ ಆದರ್ಶವಾಗಿ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಅಂತ. ಪ್ರತಿಮಾ ಸಾನ್ವಿ ಹೊಸನಗರದಿಂದ ಹೇಳ್ತಿದ್ದಾರೆ, ನನಗೆ ನನ್ನ ಅಪ್ಪನೇ ಸ್ಫೂರ್ತಿ. ಸರಳ ಜೀವನ, ಸುಖಿ ಜೀವನ ಅನ್ನೋದನ್ನು ತಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದೆ ನನ್ನ ತಂದೆ ಅಂತ ಹೇಳ್ತಾ. ಹಾಗೆ ಎನ್ ಆರ್ ಪ್ರಸಾದ್ ಅವರು ಹೇಳ್ತಿದ್ದಾರೆ, ನನ್ನ ತಂದೆಯೇ ನನ್ನ ರಿಯಲ್ ಹೀರೋ. ನನಗೆ ಅಷ್ಟು ಮಹತ್ತಾದಂತಹ ಸರಳತೆಯನ್ನು ನಾನು ಕಲಿತಿದ್ದೆ ಅವರಿಂದ, ಅವರ ರೀತಿಯ ಸಿಂಪ್ಲಿಸಿಟಿ, ಅವರ ರೀತಿಯ ಸರಳತೆಯನ್ನು ಮತ್ತಿನ್ನೆಲ್ಲೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಂದ ಆ ಒಂದು ಪಾಠವನ್ನು ಅವರು ಕಲ್ತಿದ್ರು ಅಂತ ಅನ್ಸುತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚೋದು ಒಳ್ಳೇದು ಮೇಡಮ್, ನಾವು ತುಂಬ ಆಸೆಪಟ್ಟು ಸಾಲದ ಶೂಲಕ್ಕೆ ಏರಬಾರ್ದು ಅಂತ ಹೇಳಿ ಕಲ್ಲೂರು ಮಹದೇವ ಪ್ರಕಾಶ್ ಅವರು ಮೆಸೇಜ್ ಕಳಿಸಿದ್ದಾರೆ. ಸರಳವಾಗಿ ನಾವು ಎಷ್ಟೇ ಬದುಕಬೇಕು ಅಂತ ಅನ್ಕೊಂಡ್ರು ಇವತ್ತಿನ ಕಾಲದಲ್ಲಿ ಸ್ವಲ್ಪ ಕಷ್ಟನೇ ಮೇಡಮ್. ಯಾಕೆಂದ್ರೆ ಬೇರೆಯವರ ರೀತಿ ನಾವು ಕೂಡ ಎತ್ತರಕ್ಕೆ ಬೆಳಿಬೇಕು, ಎಲ್ಲವನ್ನು ಕೊಂಡ್ಕೊಳ್ಬೇಕು ಅಂತ ಮನಸ್ಸು ಆಸೆ ಪಟ್ಟೇ ಪಡತ್ತೆ, ಅದನ್ನು ತಪ್ಪಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡಿ

ಆಕಾಶವಾಣಿ ಎಫ್ ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ತುಂಬ ಚೆನ್ನಾಗಿ ಸಂದೇಶವನ್ನ ಕಳಿಸಿದ್ದೀರಿ. ಕೊಪ್ಪಳ ತಾಲೂಕು ಮುದ್ದಾಬಳ್ಳಿಯ ಗವಿಸಿದ್ದಪ್ಪ ಅವರು ಹೇಳ್ತಾ ಇದ್ದಾರೆ,

ನಮಗೆ ಇನ್ಸ್ಪಿರೇಷನ್ ಅಂದರೆ ನಮ್ಮ ಭಾಗದ ನಡೆದಾಡುವ ದೇವರು ಅಭಿನವ ಶ್ರೀ ಗವಿಸಿದ್ದೇಶ್ವರ ಅವರ ಅಮೃತವಾಣಿ. ಇದಲ್ಲದೆ ರವಿ ಬೆಳಗರೆಯವರ ಓ ಮನಸೆ ಕ್ಯಾಸೆಟ್ಗಳು ಕೂಡ ನನ್ನ ಬದುಕನ್ನು ತಿದ್ದಿ ತೀಡಿ ರೂಪಿಸಿದೆ, ತುಂಬಾ ಪರಿಣಾಮ ಬೀರಿದೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಹಾಗೆಯೇ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಸಿದ್ದೇಶ್ವರ ಸ್ವಾಮೀಜಿಯವರು ನಮಗೆ ಇನ್ಸ್ಪಿರೇಷನ್ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಶಾಂತಾಚಾರ ಬಡಿಗೆರೆ ಕೊಕ್ಕನೂರು ತಾಲೂಕಿನಿಂದ ಹೇಳಿದ್ದಾರೆ. ಅತಿ ಆಸೆ ಗತಿ ಕೆಡಿಸ್ತು ಅಂತ ಇದ್ದೇ ಇದೆಯಲ್ಲ ಮಾತು, ಹಾಸಿಗೆ ಇದ್ದಷ್ಟು ಕಾಲು ಚಚ್ಚಬೇಕು. ಸರಳತೆ, ತೃಪ್ತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಂಡು ಬದುಕೋದು ಜೀವನದ ನಿಜವಾದ ಸೌಂದರ್ಯ ಮೇಡಮ್, ಧನ್ಯವಾದಗಳು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಇಂಡಿಯಿಂದ ಸುಮಾ ಶ್ರೀಗಿರಿ ಅವರು ಮೆಸೇಜ್ ಮಾಡಿದ್ದಾರೆ. ಸಾಲ ಮಾಡಿ ತುಪ್ಪ ತಿನ್ನು ಅನ್ನೋಂಥ ಮಾತು ಕೇಳೋದಕ್ಕೆ ಚಂದ ಅಷ್ಟೇ, ಆದರೆ ನಮ್ಮ ಬದುಕು ಸುಂದರವಾಗಿ ಇರಬೇಕು, ಕನಸುಗಳು ಈಡೇರಬೇಕು ಅಂದರೆ ನಾವು ಅದಕ್ಕೆ ಶ್ರಮ ಪಡಲೇಬೇಕು. ಐಷಾರಾಮಿ ಜೀವನ ಇನ್ನೊಬ್ಬರಿಗೆ ಮಾದರಿಯಾಗಬೇಕೇ ಹೊರತು ನಗೆಪಾಟಲಾಗಿ ಬೀದಿಗೆ ಬರಬಾರ್ದು ಅಲ್ವಾ? ಅದಕ್ಕಾಗಿ ಸಾಲಗಾರರಾಗಿ ಬೇರೆಯವರ ಋಣದಲ್ಲಿ ಸಾಯಬಾರ್ದು, ದಾನ ಧರ್ಮ ಮಾಡಿ ಎಲ್ಲರ ಹೃದಯದಲ್ಲಿ ನೆಲೆ ನಿಲ್ಲುವಂತಾಗಬೇಕು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಸಿರಿತನ ಇರಲಿ ಬಡತನ ಇರಲಿ ಸರಳತೆಯಿಂದ ಬದುಕಬೇಕು ಅಂತ ನಮ್ಮ ತಂದೆ ತಾಯಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಗುರುಗಳಾದಂಥ ಮಲ್ಲಪ್ಪ ಲಕ್ಷ್ಮೇಶ್ವರ ಸರ್ ಪ್ರಸ್ತುತ ಕುಷ್ಟಗಿಯಲ್ಲಿ ವಾಸವಾಗಿದ್ದಾರೆ, ಇನ್ನೂ 2 ವರ್ಷ ಇದೆ ರಿಟೈರ್ಮೆಂಟ್ಗೆ. ಅವರಿಂದ ನಾವು ತಿಳ್ಕೊಂಡಿದ್ದೇವೆ ಸಾಕಷ್ಟು ವಿಷಯಗಳನ್ನ. ಬೇರೆಯವರಿಗೆ ಕೊಡುವಂಥ ಗೌರವದಿಂದ ನಮ್ಮ ಗೌರವ ಹೆಚ್ಚಾಗುತ್ತೆ, ವಿನಃ ಹಣ ಆಗಲಿ ಐಶ್ವರ್ಯದಿಂದ ಆಗಲಿ ಅಲ್ಲ, ಏನೇ ಆಗಲಿ ನಮ್ಮ ನಡವಳಿಕೆಯಿಂದ ನಮ್ಮ ಶ್ರಮದಿಂದ ನಮ್ಮ ಹತ್ತಿರ ಸಂಪತ್ತು ಇದ್ರೂ ಇಲ್ಲದೇ ಇದ್ರೂ ಜನರನ್ನು ಸಂಪಾದಿಸ್ಕೊಳ್ಬಹುದು. ದುರಭ್ಯಾಸದಿಂದ ದೌರ್ಜನ್ಯದಿಂದ ಏನೂ ಸಾಧಿಸೋಕ್ಕಾಗಲ್ಲ ಅಂತ ಹೇಳಿ ಬೆಳೆ ಭಾವಿಯಿಂದ ಮಂಜುನಾಥ್ ಇಂದರ್ಗೆ ಅವರು ಸಂದೇಶ ಕಳಿಸಿದ್ದಾರೆ. ಗೀತಾ ಜೋಶಿ ಕೇಳ್ತಿದ್ದಾರೆ, ಇತ್ತೀಚೆಗೆ ಯಾವುದು ಅಂಕಣ ಬರೆದಿಲ್ವಾ ದಿನಪತ್ರಿಕೆಯಲ್ಲಿ ಅಂತ? ಖಂಡಿತ ಇಲ್ಲ. ಹಾಗೆಯೇ ನಾವು ಶಾಲೆ ಕಲಿಯುವಾಗ ನಮ್ಮ ಗುರುಗಳಾದ ಹೊಳಿಕಟ್ಟಿ ಸರ್ ಅವರಿಂದ ತುಂಬಾ ಪ್ರೇರಣೆಯನ್ನು ಪಡೆದುಕೊಂಡ್ವಿ. ಇವರು ಬಂಗಾರದಂತಹ ಗುಣದವರು ಮತ್ತೆ ನಮಗೆ ತುಂಬಾ ಬೇಕಾದವರು. ಇವರಿಂದಲೇ ನಮಗೆ ಅಕ್ಷರ ಸಂಪಾದನೆ ಆಯಿತು ಅಂತ ಹೇಳಬಹುದು. ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿ ಈರಣ್ಣ ಜೀವೂರ ಅವರು ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಲೈಫ್ನಲ್ಲಿ ನಿಮಗೆ ಸರಳತೆಯ ಪಾಠವನ್ನು ಕಲಿಸಿದಂತಹ ಗುರುಗಳು ಯಾರು, ಯಾರು ನಿಮಗೆ ಮಾದರಿ, ಯಾರು ನಿಮಗೆ ಇನ್ಸ್ಪಿರೇಷನ್ ಅಂತ ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಯಾರೆಲ್ಲ ಕೂಡ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ನಾನು ಕೂಡ ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇದ್ದೀನಿ. ಅಬ್ದುಲ್ ಕಲಾಂ ಸರ್ ಹಾಗೆ ಸುಧಾಮೂರ್ತಿ ಇವರಿಬ್ರು ಕೂಡ ನನಗೆ ಸ್ಫೂರ್ತಿ ಅಂತ ಹೇಳಿದ್ದಾರೆ. ಎಷ್ಟೇ ಕಷ್ಟ ಆದರೂ ಕೂಡ, ತೊಂದರೆ ಇಲ್ಲ, ಸಾಲ ಮಾಡಿ ಆದರೂ ಕೂಡ ತೋರ್ಪಡಿಕೆ ಜೀವನ ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಶೋಭಾ ಶೆಟ್ಟಿ ಅವರು ಚಿಕ್ಕಮಗಳೂರಿನಿಂದ ಈ ಒಂದು ಸಂದೇಶ ಕಳಿಸಿದ್ದಾರೆ. ಹಾಗೆ ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಹೇಳ್ತಿದ್ದಾರೆ, ನಮ್ಮ ತಂದೆ ತಾಯಿಯೇ ನನಗೆ ಸ್ಫೂರ್ತಿ ಅಂತ. ಶಾಂತಾಚಾರ ಅವರು ಹೇಳ್ತಿದ್ದಾರೆ, ನಮ್ಮ ತಂದೆ ಮತ್ತು ನನ್ನ ಅಕ್ಕ ಬದುಕಿಗೆ ಸರಳತೆಯ ದಾರಿದೀಪ ಆಗಿದ್ದಾರೆ. ಅವರೇ ಆ ಸರಳತೆಯ ದಾರಿಯನ್ನು ನನಗೆ ತೋರಿಸ್ಕೊಟ್ಟಿದ್ದು ಅಂತ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಳಿಬರ್ತಾ ಇದೆ, ಗೀತೆಗಳು ಕೂಡ ತುಂಬ ಸೂಪರ್ ಹಿಟ್ ಆಗಿದೆ. ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಂತ ಹೇಳಿ ಅರಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾರವಾಡ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಮಂಗಳೇಶ್ವರ ಸ್ವಾಮಿ ಅವರು ಹೇಳ್ತಿದ್ದಾರೆ, ನಾನು ಆಕಾಶವಾಣಿ ಕೇಳುಗ, ಲಾಕ್ಡೌನ್ ಸಮಯದಲ್ಲಿ ಅಪರೂಪಕ್ಕೆ ಒಬ್ಬ ಆಕಾಶವಾಣಿ ಕೇಳುಗರ ಮದುವೆಗೆ ಹೋಗಿದ್ದೆ. ಅವರು ಪರ್ಮನೆಂಟ್ ಆಗಿ ಸ್ನೇಹಿತರಾಗಿ ಉಳಿದುಕೊಂಡು ಬಿಟ್ರು. ಅವರಿಂದ ಒಳ್ಳೆಯ ನಡೆ ನುಡಿ, ಬೇರೊಬ್ಬರಿಗೆ ಸಹಾಯ ಮಾಡೋದು, ಪ್ರತಿಯೊಂದನ್ನು ಕೂಡ ಆ ವ್ಯಕ್ತಿಯಿಂದ ಕಲ್ತ್ಕೊಂಡೆ. ಆ ವ್ಯಕ್ತಿಯನ್ನು ಯಾವತ್ತೂ ಕೂಡ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹೀಗೆ ಇಬ್ಬರು ವ್ಯಕ್ತಿಗಳ ನಡುವಿನ ಗೆಳೆತನಕ್ಕೆ ಆಕಾಶವಾಣಿ ಕಾರಣ ಆಗಿದೆಯಂತೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಂದೇಶದಿಂದ ಖುಷಿಯಾಯಿತು ನಮಗೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಕೊನೆಯದಾಗಿ ನೀವು ಏನನ್ನ ಸಂದೇಶವಾಗಿ ಕಳಿಸ್ಬೇಕು ಅಂತ ಇದ್ದೀರಿ? ಕಳಿಸೋದಕ್ಕೆ 5 ನಿಮಿಷ ಕಾಲಾವಕಾಶ ಇದೆ ಅಷ್ಟೇ. ಈ ಹಾಡು ಮುಗಿಯುವಷ್ಟರಲ್ಲಿ ನಿಮ್ಮ ಮನಸ್ಸಿನ ಮಾತು ನಮ್ಮನ್ನು ತಲುಪಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಇಂದ ಕಲಿತಂತಹ ಪಾಠಗಳೇ ನಮ್ಮ ಜೀವನಕ್ಕೆ ದಾರಿದೀಪ ಅಂತ ಹೇಳಿ, ಹಾಗೆ ಗಂಗಾವತಿಯಿಂದ ಎಂ ಪರಶುರಾಮ ಪ್ರಿಯ ಅವರು ಹೇಳ್ತಿದ್ದಾರೆ, ನನ್ನ ತಂದೆಯೇ ಸ್ಫೂರ್ತಿ, ಅಪ್ಪ ಯೋಚಿಸ್ತಾ ಇದ್ದಂಥ ರೀತಿ ವಹಿಸಿಕೊಂಡು ಕೆಲಸ ಮಾಡಿ ಮುಗಿಸೋವರೆಗೆ ಅವರಲ್ಲಿ ಇರ್ತಾ ಇದ್ದಂತಹ ಶ್ರದ್ಧೆ ಮತ್ತು ಉತ್ಸಾಹ, ಕೆಲಸದ ಬಗ್ಗೆ ಇದ್ದಂತಹ ಆಸಕ್ತಿ ನನಗೆ ಯಾವತ್ತಿಗೂ ಕೂಡ ಸ್ಫೂರ್ತಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಹುಬ್ಬಳ್ಳಿಯಿಂದ ಚನ್ನಬಸಪ್ಪ ಕರ್ಮಡಿ ಅವರು ಹೇಳ್ತಿದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಹಾಡುಗಳು ಕೂಡ ನಮಗೆ ಇಷ್ಟ ಆಯಿತು, ಮಾಹಿತಿ ಕೂಡ ಇಷ್ಟ ಆಯಿತು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು. ಗಣೇಶ ಸಾಗರದಿಂದ ಹೇಳಿದ್ದಾರೆ, ನನಗೆ ಉಡುಪಿ ಶ್ರೀಕೃಷ್ಣ ಭಗವಾನರೇ ಸ್ಫೂರ್ತಿ ಅಂತ ಹೇಳಿ. ವಾವ್, ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ ಹೇಳಿ ಮೆಸೇಜ್ ಕಳಿಸಿದ್ದಾರೆ ಮತ್ತೊಬ್ಬರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಅಂತ ಹೇಳ್ತಾ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ. ಸರಳ ಜೀವನ ಸುಖಿ ಜೀವನ ಅನ್ನುವಂಥ ಮಾತನ್ನ ಮತ್ತೊಮ್ಮೆ ನೆನಪು ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಟ್ಯೂನ್ ಆಗಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಸಮಯ ಸರಿಯಾಗಿ 5:05 ಆಗಿದೆ ನಮ್ಮ ಸ್ಟುಡಿಯೋದಲ್ಲಿ. ನಿಮ್ಮ ವಾಚಲ್ಲೂ ಕೂಡ ಅಷ್ಟೇ ಟೈಮ್ ಆಗಿದೆ ಅಂತ ಅನ್ಕೊಳ್ತೀನಿ. ಸಪ್ತಸಾಗರದ ಆಚೆಯಲ್ಲೂ ಹಾಡನ್ನ ಹಾಕಬೇಕು ಅಂತ ಅನ್ನಿಸ್ತು ಬರ್ತಾ ದಾರಿಲಿ. ಯಾಕೆ ಅನ್ನಿಸ್ತು ಅಂತಂದ್ರೆ, ನಮ್ಮ ರಸ್ತೆಯಲ್ಲಿರುವಂತಹ ಟ್ರಾಫಿಕ್ ವಾಹನಗಳನ್ನ ನೋಡಿ, ಆ ಟ್ರಾಫಿಕ್ ಅಲ್ಲಿರುವಂತಹ ವಾಹನಗಳನ್ನ ನೋಡಿ ಸಪ್ತಸಾಗರವನ್ನು ಕೂಡ ಮೀರಿಸುತ್ತಲ್ಲಪ್ಪ ಅಂತ ಅನ್ನಿಸ್ತು. ಕರ್ಕಶ ವಾಹನದ ಶಬ್ದಗಳು ಇದನ್ನೆಲ್ಲ ನೋಡ್ತಾ ಆಹಾ ಬೆಂಗಳೂರು ಏನಂತ ಹೇಳಬೇಕು, ಒಂದು ರೀತಿ ಮಿಶ್ರ ಭಾವ, ಒಂದು ರೀತಿ ಏನು ಬೆಂಗಳೂರು ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ ಖುಷಿ ಪಡಬೇಕಾ ಅಥವಾ ಇಷ್ಟೊಂದು ವಾಹನಗಳು ಅಂತ ಹೇಳಿ ಸಂಕಟ ಪಡಬೇಕಾ ಗೊತ್ತಾಗ್ತಿರ್ಲಿಲ್ಲ. ಬಟ್ ಏನೇ ಇರಲಿ, ಸಪ್ತಸಾಗರದ ಆಚೆಯಲ್ಲೋ ಚಿತ್ರದ ಈ ಒಂದು ಹಾಡನ್ನು ಎಂಜಾಯ್ ಮಾಡ್ತಾ ಅಂತೂ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ ಅಲ್ವಾ.

5:14 ಆಗಿದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಂಜೆ ಅಂತಂದ್ರೆ ನೆನಪಾಗೋದೆ ಮೊದಲನೇದಾಗಿ ಟ್ರಾಫಿಕ್ ಅಲ್ವಾ. ಇನ್ನು ಬೆಂಗಳೂರಿನ ತಮ್ಮ ಮಹಾನಗರಗಳಲ್ಲಂತೂ ಟ್ರಾಫಿಕ್ ಟ್ರಾಫಿಕ್ಕು ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸ್ಕೊಳ್ದೇ ಇರುವಂತಹ ಜನನೇ ಇಲ್ಲ ಅಂತ ಹೇಳ್ಬಹುದು. ನೋ ಹಾರ್ನ್ ಅನ್ನುವಂತಹ ಒಂದು ಜಾಗಗಳನ್ನ ನೀವು ನೋಡಿರ್ತೀರಾ. ಇಲ್ಲಿ ಹಾರ್ನ್ ಮಾಡಬಾರ್ದು, ಹಾರ್ನ್ ಮಾಡೋದನ್ನ ನಿಷೇಧಿಸಲಾಗಿದೆ ಅನ್ನುವಂತಹ ಕೆಲವೊಂದು ಜಾಗಗಳಿರುತ್ತೆ. ಅದನ್ನ ನೀವು ಗಮನಿಸಿದ್ರೆ ಅಂತಹ ಜಾಗಗಳು ಯಾವ್ಯಾವುದು ಅಂತ ಹೇಳಿ ನನಗೆ ಸಂದೇಶ ಕಳಿಸಿ 9480910013 ಈ ಸಂಖ್ಯೆಗೆ.

25 ನಿಮಿಷ ಆಗಿದೆ. ರೇನ್ಬೋ ಕೇಳ್ತಾ ಇದ್ದೀರಾ? ಎಸ್. ಯಾವ ಯಾವ ವಲಯಗಳಲ್ಲಿ ಹಾರ್ನ್ ಶಬ್ದ ಮಾಡಬಾರದು ಅನ್ನೋಂಥ ಸೂಚನೆಯನ್ನು ನೀವು ಗಮನಿಸಿದ್ದೀರಾ ಅಂತ ಕೇಳಿದ್ದೆ. ಒಂದಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಯಾರೆಲ್ಲ ಏನು ಸಂದೇಶವನ್ನು ಕಳಿಸಿದ್ದಾರೆ, ಎಷ್ಟು ಗಮನಿಸಿದ್ದಾರೆ ನೋಡುವಂಥ ಸಮಯ ಇದು. ಸ್ವರೂಪ್ ಲೋಕೇಶ್ ಅವರು ಕುಣಿಗಲ್ನಿಂದ ಸಂದೇಶವನ್ನು ಕಳಿಸ್ತಾ, ಸ್ಕೂಲು ಅಂದರೆ ಶಾಲೆ, ಹಾಸ್ಪಿಟಲ್, ಕೋರ್ಟ್ ಇಂಥ ಕಡೆ ಹಾರ್ನ್ ಶಬ್ದಗಳನ್ನು ಮಾಡಬಾರ್ದು ಅನ್ನುವಂತಹ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸ್ತಾ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ದೇವಸ್ಥಾನ, ಶಾಲಾ ವಲಯದ ಸುತ್ತಮುತ್ತ ಮತ್ತು ಆಸ್ಪತ್ರೆಯ ಸುತ್ತಮುತ್ತ ಹಾರ್ನ್ ಮಾಡಬಾರ್ದು ಮೇಡಮ್, ಇದರಿಂದ ಬಹಳಷ್ಟು ತೊಂದರೆ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು ಹೊಲೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮದ ಎಲ್ಲ ಹಾಡುಗಳು ಕೂಡ ಚೆನ್ನಾಗಿದೆ ಅಂತ ಹೇಳಿ ಗುಡ್ ಈವ್ನಿಂಗ್ ಅನ್ನುವಂತಹ ಮಾತನ್ನ ಹೇಳ್ತಾ, ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಚಂದದ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀರಾ.

ಧನ್ಯವಾದಗಳು ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. 5:26 ಆಗಿದೆ. ಹಾಗೆ ಇನ್ಯಾರು ಸಂದೇಶವನ್ನು ಕಳಿಸಿರುವಂಥದ್ದು? ಸುಧೀಂದ್ರ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಮಲೇಶ್ವರಂಯಿಂದ. ಬಹಳ ದೊಡ್ಡ ಸಂದೇಶವನ್ನು ಕಳಿಸಿದ್ದೀರಾ. ಏನದು ನಿಮ್ಮ ಸಂದೇಶ, ಏನು ಹೇಳತ್ತೆ ಅನ್ನೋಂಥ ವಿಚಾರವನ್ನು ನಾನು ಓದಿಕೊಂಡು ನಂತರ ತಿಳಿಸ್ತೀನಿ. ಸ್ನೇಹಿತರೆ, ಶಾಲಾ ಕಾಲೇಜು, ಆಸ್ಪತ್ರೆ, ಕೋರ್ಟ್ ಕಚೇರಿ ಇರುವಂತಹ ಸುತ್ತಮುತ್ತಲು ಹಾರ್ನ್ ಮಾಡಬಾರದು. ಇದರಿಂದ ಆ ಒಂದು ಏನು ಕಚೇರಿ ಅಥವಾ ಶಾಲೆ ಅಥವಾ ಆಸ್ಪತ್ರೆಯ ಒಳಗಿರುವಂತಹ ಜನರಿಗೆ ತೊಂದರೆ ಆಗುತ್ತೆ ಅನ್ನುವಂಥ ವಿಚಾರ ಹೌದು. ನಾವಿದನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇದರ ಜೊತೆಗೆ ಮೆಟ್ರೋ ನಿಲ್ದಾಣಗಳಲ್ಲಿ ಹಾರ್ನ್ ಮಾಡಬಾರದು ಅನ್ನುವಂಥ ಸೂಚನೆಯನ್ನು ಹಾಕಿರ್ತಾರೆ. ಇದನ್ನು ನೀವು ಎಷ್ಟು ಜನ ಗಮನಿಸಿದ್ದೀರಾ, ಗಮನಿಸಿಲ್ವಾ ಅನ್ನೋದನ್ನು ನನ್ನ ಜೊತೆಗೆ ಹಂಚಿಕೊಳ್ಳಿ. ಹಾಗೆ ಮೆಟ್ರೋ ನಿಲ್ದಾಣದ ಬಳಿ ಕಡ್ಡಾಯವಾಗಿ ಹಾರ್ನ್ ಮಾಡಬೇಡಿ ಅಂಥೇಳಿ ಯಾಕೆ ಹೇಳ್ತಾರೆ, ಯಾಕೆ ಆ ಸೂಚನೆ ಇದೆ ಅನ್ನೋಂಥ ವಿಚಾರ ಏನಾದರೂ ನಿಮ್ಮ ಗಮನಕ್ಕೆ ಬಂದಿದ್ರೆ ಅಥವಾ ನೀವು ಇದ್ರ ಬಗ್ಗೆ ಆಲೋಚನೆ ಮಾಡಿದರೆ, ಓದಿದ್ರೆ, ಕೇಳಿದರೆ ಅದನ್ನು ಕೂಡ ನನ್ನ ಜೊತೆ ಹಂಚಿಕೊಳ್ಳಿ. 9480910013 ಈ ಸಂಖ್ಯೆಗೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
4: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
3: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಆಕಾಶವಾಣಿ ಎಫ್ಎಂ ರೇನ್ಬೋ.
7: 5:35 ಆಗಿದೆ, ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇದು ನಾನ್ ಸ್ಟಾಪ್ ಸಂಜೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನು ಈಗಾಗಲೇ ಕೇಳಿದ್ದೆ, ಮೆಟ್ರೋ ನಿಲ್ದಾಣದ ಬಳಿ ಕಡ್ಡಾಯವಾಗಿ ಹಾರ್ನ್ ಶಬ್ದ ಮಾಡಬಾರದು ಅನ್ನುವಂಥ ಸೂಚನೆಯನ್ನು ಹಾಕಿರ್ತಾರೆ. ಇದು ಯಾಕೆ ಅಂತ ನೀವು ಗಮನಿಸಿದ್ದೀರಾ? ಗಮನಿಸಿ ಇದಕ್ಕೆ ಕಾರಣ ಏನು ಅಂತ ಹುಡುಕಿದ್ದೀರಾ? ಹುಡುಕಿದ್ರೆ ಆ ಕಾರಣ ಏನು ಅನ್ನೋದನ್ನು ನನಗೆ ತಿಳಿಸಿ 9480091010 ಈ ಸಂಖ್ಯೆಗೆ.

0: दिल खुश।
1: आकाशवाणी FM रेनबो
2: FM ರೇನ್ಬೋ ಕೇಳ್ತಾ ಇದ್ದೀರಾ? ಎಸ್, 5:40 ಆಗಿದೆ ಸ್ಟುಡಿಯೋದಲ್ಲಿ. ನಾ ಕೇಳಿದ್ದೆ ಈಗಾಗಲೇ ಮೆಟ್ರೋ ನಿಲ್ದಾಣದ ಬಳಿ ನೋ ಹಾರ್ನ್ ಅಥವಾ ಇಲ್ಲಿ ಹಾರ್ನ್ ಶಬ್ದ ಮಾಡಬೇಡಿ ಅನ್ನೋಂಥ ಸೂಚನೆಯನ್ನು ಹಾಕಿರ್ತಾರೆ ಅನ್ನೋಂಥ ವಿಚಾರವನ್ನು ಎಷ್ಟು ಜನ ಗಮನಿಸಿದ್ದೀರಾ ಅಂತ ಹೇಳಿ ಕೇಳಿದ್ದೆ. ಒಂದಷ್ಟು ಜನ ಗಮನಿಸಿದ್ದೀನಿ, ಆದರೆ ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕೆಲವರಂತೂ ಗಮನಿಸಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರು ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡುವಂಥ ಸಮಯ ಇದು. ಉಮಾಶಂಕರ್ ಸಾಂಬಾ ಅವರು ಬಸವೇಶ್ವರ ನಗರದಿಂದ ಸಂದೇಶವನ್ನು ಕಳಿಸ್ತಾ, ಕಾರ್ಯಕ್ರಮ ಮತ್ತು ಇಲ್ಲಿ ಮೂಡಿ ಬರ್ತಾ ಇರೋಂಥ ಹಾಡುಗಳೆಲ್ಲವೂ ಕೂಡ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾಗೇಶ್, ದೀಪಾ ಋತ್ವಿಕ್ ಇವರೆಲ್ಲರೂ ಕೂಡ ಸಂದೇಶವನ್ನು ಕಳಿಸ್ತಾ ಹಾಸನದಿಂದ ಹೇಳ್ತಾ ಇದ್ದಾರೆ. ಜೋರಾಗಿ ಕೇಳಿಸುವಂತಹ ಪ್ರೆಷರ್ ಹಾರ್ನ್ ಬದಲು ಎಲೆಕ್ಟ್ರಿಕ್

ಎಲೆಕ್ಟ್ರಿಕ್ ಹಾರ್ನ್ ಬಳಸೋದು ಅತಿ ಉತ್ತಮ ಅಂತ ಅನಿಸುತ್ತೆ ಅಂಥೇಳಿ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಾವು ಶಬ್ದ ಮಾಲಿನ್ಯವನ್ನು ಕಡಿಮೆ ಮಾಡೋದಕ್ಕೆ ಏನೇನೆಲ್ಲ ನಮ್ಮಿಂದ ಸಾಧ್ಯನೋ ಆ ಪ್ರಯತ್ನವನ್ನಂತೂ ಖಂಡಿತ ಮಾಡಲೇಬೇಕು. ನಿಮ್ಮ ಈ ಒಂದು ಸಲಹೆ ಮತ್ತು ಇನಿಷಿಯೇಟಿವ್ ಏನಿದೆಯಲ್ಲ, ಇದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಒಳ್ಳೆ ಟಾಪಿಕ್ ತೊಗೊಂಡು ಮಾತಾಡ್ತಾ ಇದ್ದೀರಾ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ವೈ ಕೆ ರವಿಕುಮಾರ್ ತರೀಕೆರೆಯಿಂದ ಸಂದೇಶವನ್ನು ಕಳಿಸ್ತಾ, ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿರೋ ಹಾಗೆ ಸ್ಕೂಲು, ಕಾಲೇಜು, ಕೋರ್ಟು ಕಚೇರಿ, ವೃದ್ಧಾಶ್ರಮ ಇಂಥ ಕಡೆ ಏನು ಹಾರ್ನ್ ಮಾಡಬಾರ್ದು ಅನ್ನೋಂಥ ವಿಚಾರ ಗೊತ್ತಿತ್ತು. ಇದರ ಜೊತೆಗೆ ವನ್ಯಜೀವಿ ಇರುವಂಥ ಅರಣ್ಯ ಪ್ರದೇಶಗಳ ಸುತ್ತಮುತ್ತ ಕೂಡ ಹಾರ್ನ್ ಮಾಡಬಾರ್ದು ಅನ್ನೋಂಥ ವಿಚಾರ ನನಗೆ ಗೊತ್ತಿತ್ತು. ಆದರೆ ಮೆಟ್ರೋ ನಿಲ್ದಾಣದಲ್ಲಿ ಹಾರ್ನ್ ಮಾಡಬಾರ್ದು ಅನ್ನೋಂಥ ವಿಚಾರ ಗೊತ್ತಿರಲಿಲ್ಲ ಅಂತ ವೈ ಕೆ ರವಿಕುಮಾರ್ ತರೀಕೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಮೆಟ್ರೋದಲ್ಲಿ ಹೋಗಿರೋದು ಬಹಳ ಅಪರೂಪ, ಹಾಗಾಗಿ ನನಗೆ ಈ ವಿಚಾರ ಗೊತ್ತಿಲ್ಲ ಅಂತ ಇದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂಯಿಂದ. ಉಮಾಕಿಶೋರ್ BTM ಲೇಔಟಿಂದ ಸಂದೇಶವನ್ನು ಕಳಿಸ್ತಾ, ಮೆಟ್ರೋ ಟ್ರೈನ್ ಸೌಂಡ್ಗೆ ತೊಂದರೆ ಆಗುತ್ತೆ ಅಂತ ಅಲ್ಲಿ ಹಾರ್ನ್ ಮಾಡಬಾರ್ದು ಅನಿಸುತ್ತೆ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಬರ್ಹೈನಿಂದ ಪದ್ಮ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ, ಮೆಟ್ರೋ ಸ್ಟೇಷನ್ಗಳಲ್ಲಿ ಹಾರ್ನ್ ಮಾಡಬೇಡಿ ಅಂತ ಬೋರ್ಡ್ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಬಹುಶಃ ನನ್ನ ಮಗಳಿಗೆ ಹೇಳ್ತಾ ಇದ್ದೆ, ಮೆಟ್ರೋ ಟ್ರೈನ್ ಏನಾದರೂ ಬೆಚ್ಚ ಬೀಳಬಹುದಾ ಅಂಥೇಳಿ ತಮಾಷೆ ಮಾಡ್ತಾ ಇದ್ದಾರೆ. ನಮಗಂತೂ ಗೊತ್ತಿಲ್ಲ, ನೀವೇ ಹೇಳಿಬಿಡಿ ಅಂತ ಇದ್ದಾರೆ ಅನುಷಾ ಅವರು. ಖಂಡಿತ ವಿಚಾರ ನಾನು ಓದಿದಾಗ, ಇಲ್ಲಿ ಹಾರ್ನ್ ಮಾಡಬೇಡಿ ಅನ್ನೋಂಥ ಒಂದು ಸೂಚನೆ ಓದಿದಾಗ ನನಗೂ ಆಶ್ಚರ್ಯ ಅನ್ನಿಸ್ತು, ಯಾಕಪ್ಪ ಇಲ್ಲಿ ಹಾರ್ನ್ ಮಾಡಬಾರ್ದು ಅಂಥೇಳಿ. ಆ ಒಂದು ಪ್ರಶ್ನೆಗೆ ಅಥವಾ ಆ ಒಂದು ಕುತೂಹಲಕ್ಕೆ ಹುಡುಕ್ತಾ ಹೋದಾಗ ಖಂಡಿತ ನನಗೆ ಅದಕ್ಕೊಂದು ಉತ್ತರ ಕೂಡ ಸಿಕ್ತು. ಆ ಉತ್ತರ ಏನು ಅನ್ನೋದನ್ನು ಹೇಳ್ತೀನಿ. ಸದ್ಯಕ್ಕೆ ಏಕಾಂಗಿ ಚಿತ್ರದ ಹಾಡನ್ನು ಕೇಳಿ.

ಏಕಾಂತ ಸ್ವರ್ಗ ಅಂತ ಹೇಳಿ ಹಾಡನ್ನ ಹಾಕಿದ ಕೂಡಲೇ ಅದೇ ಕ್ಲೂ ಇರಬಹುದು ಅಂತ ಹೇಳಿ ಅನುಷಾ ಅವರು ಗೆಸ್ ಮಾಡ್ತಾ ಇದ್ದಾರೆ. ಮೆಟ್ರೋ ಏಕಾಂತಕ್ಕೆ ಏನಾದರೂ ಧಕ್ಕೆ ಆಗಬಹುದಾ ಅಂತ ಹೇಳಿ, ಖಂಡಿತ ಅಂತ ಯಾವುದೇ ಕಾರಣಗಳಿಲ್ಲ. ಮೆಟ್ರೋ ನಿಲ್ದಾಣಗಳಲ್ಲಿ ಹಾರ್ನ್ ಮಾಡಬಾರ್ದು ಅನ್ನೋಂಥ ಒಂದು ಸೂಚನೆಯ ಹಿಂದೆ ಕಾರಣ ಇಷ್ಟೇ. ಮೆಟ್ರೋನಲ್ಲೇ ನೀವು ಪ್ರಯಾಣ ಮಾಡಬೇಕು ಅಥವಾ ಮೆಟ್ರೋಗೆ ಹೋಗಬೇಕು ಅಂತೇನಿಲ್ಲ, ಆ ಹಾದಿಯಲ್ಲಿ ನೀವು ಕ್ರಮಿಸಿದರೆ ಸಾಕು, ಬಹಳ ದೊಡ್ಡದಾಗೆ ಒಂದು ಸೂಚನೆಯನ್ನು ಹಾಕಿರ್ತಾರೆ. ಕಾರಣ ಏನಪ್ಪ ಅಂತಂದರೆ, ಮೆಟ್ರೋ ನಿಲ್ದಾಣನೇ ನೀವು ಗಮನಿಸಿರ್ಬೋದು, ದೊಡ್ಡ ದೊಡ್ಡ ಪಿಲ್ಲರ್ಗಳಂದರೆ ಗೋಡೆಗಳು ಅಲ್ಲಿ ನಿರ್ಮಾಣ ಆಗಿರುತ್ತೆ. ಸುತ್ತಲೂ ಕೂಡ ಒಂದು ರೀತಿಯ ಏನು ದೊಡ್ಡದಾದಂಥ ಒಂದು ಕಟ್ಟಡನೇ ಇದೆ ಅಲ್ಲಿ ನಿರ್ಮಾಣ ಆಗಿರುತ್ತೆ, ವಿಶಾಲವಾಗಿರುತ್ತೆ. ಸೊ ಈ ಹಾದಿಯಲ್ಲಿ ಕ್ರಮಿಸುವಾಗ ನೀವೇನಾದರೂ ಹಾರ್ನ್ ಮಾಡ್ತು ಅಂತಂದರೆ, ಆ ದೊಡ್ಡ ದೊಡ್ಡ ಗೋಡೆಗಳೇನಿದೆಯಲ್ಲ, ಆ ಗೋಡೆಗಳಿಗೆ ಈ ಹಾರ್ನ್ ಶಬ್ದ ಪ್ರತಿಫಲನ ಆಗಿ ಈ ಶಬ್ದ ಇದೆಯಲ್ಲ, ಅದು ಇನ್ನಷ್ಟು ಕರ್ಕಶವಾಗಿ ಇನ್ನಷ್ಟು ಗಟ್ಟಿಯಾಗಿ ಕೇಳುತ್ತೆ. ಇದು ನೀವು ಹೊರಗೆ ಓಪನ್ ಏರಲ್ಲಿ ಹಾರ್ನ್ ಮಾಡುವಂಥ ಶಬ್ದಕ್ಕಿಂತ ಹೆಚ್ಚಿನ ಶಬ್ದ ಮಾಲಿನ್ಯವನ್ನು ಕ್ರಿಯೇಟ್ ಮಾಡುತ್ತೆ ಮೆಟ್ರೋ ನಿಲ್ದಾಣಗಳಲ್ಲಿ ನೀವು ಹಾರ್ನ್ ಮಾಡೋದ್ರಿಂದ. ಹಾಗಾಗಿ ಆ ಗೋಡೆಗೆ ಹಾರ್ನ್ ಶಬ್ದ ತಾಕಿ ಮತ್ತೆ ಅದು ಪ್ರತಿಫಲನ ಆಗಿ ಮತ್ತಷ್ಟು ಶಬ್ದ ಮಾಲಿನ್ಯ ಉಂಟಾಗಬಾರದು ಅನ್ನೋ ಕಾರಣಕ್ಕೆ ಮೆಟ್ರೋ ನಿಲ್ದಾಣ ಪಾಸ್ ಆಗೋವರೆಗೂ ಕೂಡ ನೀವು ಹಾರ್ನ್ ಮಾಡಬೇಡಿ ಅಂತ ಹೇಳ್ತಾರೆ. ಅದು ಬಹುಶಃ ಒಂದು 2-3 ನಿಮಿಷ ಅಷ್ಟೇ ಇರಬಹುದು ಅದರ ಒಂದು ನೀವು ಕ್ರಮಿಸುವಂಥ ಒಂದು ಸಮಯ. ಆ 2-3 ನಿಮಿಷಗಳ ಮಟ್ಟಿಗೆ ನೀವು ಹಾರ್ನ್ ಮಾಡದೆ ಹೋದರೆ ಪ್ರಕೃತಿಗೆ ಮತ್ತು ಸಾಕಷ್ಟು ಜನರಿಗೆ, ಅಲ್ಲಿ ಓಡಾಡ್ತಾ ಇರುವಂಥ ವಯೋವೃದ್ಧರಿರ್ಬೋದು, ಗರ್ಭಿಣಿ ಸ್ತ್ರೀಯರಿರ್ಬೋದು, ಪುಟ್ಟ ಪುಟ್ಟ ಮಕ್ಕಳಿರ್ಬೋದು, ಸಾಕಷ್ಟು ಜನ ಇರ್ತಾರೆ, ಮತ್ತು ಅಲ್ಲಿ ಸಾಕಷ್ಟು ಪಾರಿವಾಳಗಳು ಕೂಡ ಒಂದಷ್ಟು ಕಡೆ ವಾಸವಾಗಿರುತ್ತೆ, ಎಲ್ಲರ ಕಿವಿಗಳು ಕೂಡ ಸುರಕ್ಷಿತವಾಗಿರುತ್ತೆ, ಶಬ್ದ ಮಾಲಿನ್ಯವನ್ನು ತಡಿಬೋದು. ಹಾಗಾಗಿ ಮೆಟ್ರೋ ನಿಲ್ದಾಣದ ಸಮೀಪದಲ್ಲಿ ನಿಮ್ಮ ವಾಹನ ಇತ್ತು ಅಂತಂದರೆ ಹಾರ್ನ್ ಮಾಡೋದನ್ನು ತಪ್ಪಿಸಿ, ಅದಾದ ನಂತರ ಅನಿವಾರ್ಯ ಇದ್ದಾಗ ಮಾತ್ರ ನಾವು ಹಾರ್ನ್ ಮಾಡೋಣ ಅನ್ನುವಂಥ ಒಂದು ದೃಢವಾದ ನಿರ್ಧಾರವನ್ನು ನಾವೆಲ್ಲರೂ ಕೂಡ ಕೈಗೊಳ್ಳಲೇಬೇಕು. ಯಾಕೆಂತಂದರೆ ಯಾವುದೇ ರೀತಿಯ ಮಾಲಿನ್ಯ ಯಾರಿಗೂ ಕೂಡ ಒಳ್ಳೆಯದಲ್ಲ. ಏನಂತೀರಾ? 5:50 ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ ಇದು. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಹಾರ್ನ್ ಶಬ್ದಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಈ ಒಂದು ಕಾರ್ಯಕ್ರಮವನ್ನು ಮತ್ತೆರಡು ಹಾಡಿನೊಂದಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಕಾರ್ಯಕ್ರಮಗಳು, ಮತ್ತಷ್ಟು ಹಾಡು ಎಲ್ಲವೂ ಕೂಡ ನಮ್ಮ ಜೊತೆ ಇರುತ್ತೆ. ನಿರಂತರವಾಗಿ ಕೇಳ್ತಾ ಇರಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಸಮಯ 6:10 ಆಗ್ತಾ ಇದೆ. ಈಗ ಕೇಳೋಣ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತರಾಸು ಅಂದ್ರೆ ಕನ್ನಡ ಹೋರಾಟ, ಐತಿಹಾಸಿಕ ಕಾದಂಬರಿ, ಚಿತ್ರದುರ್ಗ, ಸಂಗೀತ, ಸಾಹಿತ್ಯ ಎಲ್ಲವೂ ಕನ್ನಡ ಸಂಸ್ಕೃತಿಯಲ್ಲಿ ತ ರಾ ಸು ಈ 3 ಅಕ್ಷರಗಳಿಗೆ ಬಹಳ ವಿಶಿಷ್ಟ ಸ್ಥಾನವಿದೆ, ಭಾವನಾತ್ಮಕ ನಂಟಿದೆ. ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ತ ರಾ ಸು ಅವರ ಮನದ ಮಾತು.
2: ಈ 63 ದಾಟಿ 64 ಅಂಚಿನಲ್ಲಿ ನಿಂತುಕೊಂಡು ನನ್ನ ಜೀವನ ನೋಡಿದಾಗ, ಆಗುಂಬೆ ಬೆಟ್ಟದ ಕೋಡಿನಲ್ಲಿ ನಿಂತುಕೊಂಡು ಸಾಲು ಸಾಲು ಸಾಲಾಗಿ ಕಡಲ ಕರೆಯವರೆಗೂ ಹಬ್ಬಿದಂಥ ಈ ಮಲೆಗಳ ಮಾಲೆ, ವನ ವೈಚಿತ್ರ್ಯವನ್ನು ನೋಡಿದಾಗ ಏನು ಸಮ್ಮಿಶ್ರ ಭಾವಗಳು ಮನಸ್ಸಿನಲ್ಲಿ ಮೂಡ್ತದೆ. ಆ ಕಂದರಗಳು, ಕೊಳ್ಳಗಳು, ಆ ಏಳುಗಳು, ಆ ಬೀಳುಗಳು, ಜಲಪಾತಗಳು, ಆ ವರ್ಣವೈವಿಧ್ಯ, ಆ ರೌದ್ರತೆ, ಆ ಭೀಭತ್ಸ, ಆ ಭಯ, ಇದೆಲ್ಲವೂ ಕೂಡ ಈ ಜೀವನದಲ್ಲಿ ನನ್ನ ಕಣ್ಣೆದಿಗೆ ಕಟ್ಟಿದಾಗ ಆಗ್ತದೆ. ಮೊಟ್ಟ ಮೊದಲು ಪ್ರೇರೇಪಣೆ ಎಲ್ಲಿಂದ ಬಂತು? ನಾನು ಬಹಳ ಹಿಂದೆ ಒಂದು ಕಾದಂಬರಿ ಬರೆದಾಗ ಈ ನಾನು ಅನ್ನೋದನ್ನು ಮೊದಲು ನೋಟದಲ್ಲಿ ಫಿಲಸಾಫಿಕಲ್ ಆಗಿ ಯೋಚನೆ ಮಾಡಿಕೊಂಡು, ಈ ಐ ಅನ್ನೋದು ಇದೆಯಲ್ಲ, ಇದು ಈಗೋ, ಇದು ಎಲ್ಲಿಂದ ಆರಂಭವಾಯಿತು ಅಂತ ಹೇಳಿಕೊಂಡು ಹೋಗಿದ್ದೀನಿ. ಕೊನೆಯವರೆಗೂ ಹೊರಟು ಹೋಗಿದ್ದೀನಿ. ಆದರೆ ಅಷ್ಟು ದೂರಕ್ಕೆ ಹೋದ ಇಲ್ಲೇ ಸೀಮಿತವಾಗಿ ನೋಡಿಕೊಂಡಾಗ ಮೊಟ್ಟ ಮೊದಲು ನನ್ನ ನೆನಪು ಬರೋದು ನನ್ನ ಮನೆ. ಇವತ್ತು ತಳುಕಿನ ಸುಬ್ಬಣ್ಣನವರು ಮಾಡಿದ ಪದವಿದ್ದ ತಳುಕಿನ ಊರಿನಲ್ಲಿ ಅಂತ ಹೇಳಿ ಇವತ್ತು ಕೂಲು ಹೈಕೊಂಡು ಹಳ್ಳಿ ಜನ ಹಾಡೋದನ್ನು ಮೊನ್ನೆ ನನಗೆ ಒಂದು 20-30 ಜನ ಹಾಡಿ ತೋರಿಸಿದ್ದಾರೆ ನನಗೆ. ಮತ್ತು ಒಬ್ಬ ಬಡಗಿ, ನಿಮ್ಮ ಅಜ್ಜವರು ಬರೋ ನಾಟಕ ಇಟ್ಟಿದ್ದಾರೆ, ಅವ್ರ ಹೆಸರು ನೀವು ಇಟ್ಕೊಂಡಿದ್ದೀರಾ, ಆ ನಾಟಕ ಓದಬೇಕು ನೀವು ಹಾಗೆ ಅಂತ ಹೇಳಿದರು. ಹೀಗೆ ಮನೆಯ ಬಳಿಗೆ ವೆಂಕಣ್ಣಿನವರು ಯಾವಾಗ ಸಾಹಿತ್ಯ ಜಾಡ್ ಹಿಡಿದರು ಮನೆಗೆ, ಅವರೊಂದಿಗೆ ಮಾಸ್ತಿ ವೆಂಕಟೇಶ್

0: ಸರ್ಕಾರ ಬರೋರು, ಬಿ ಎಂ ಸಿ ಕಂಠೇನವ್ರು ಬರೋರು, ಡಿ ವಿ ಗುಂಡಪ್ಪನವ್ರು ಬರೋರು, ವಿ ಸೀತಾರಾಮಯ್ಯನವ್ರು ಬರೋರು, ಜಿ ಬಿ ರಾಜರತ್ನಂ ಬರೋರು, ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ನಮ್ಮ ಮನೆಗೆ ಬಂದು ಹೋಗೋರು. ಈ ನಮ್ಮ ದೊಡ್ಡಪ್ಪನವರ ಕಾರಣದಿಂದಾಗಿ ಈ ಸಾಹಿತಿಗಳ ಪ್ರಭಾವ ನನ್ನ ಜೀವನದ ಮೇಲೆ ಬಹಳ ದಟ್ಟವಾದ ಪರಿಣಾಮ ಮೂಡಿಸ್ತು. ಯಾಕೆಂದ್ರೆ ಬಂದರೆ ಗಂಟೆಗಟ್ಟಲೆ ಈ ಸಾಹಿತಿಗಳಿಗೆ ಇವ್ರಿಗೆ ಊಟ ಬೇಡ, ತಿಂಡಿ ಬೇಡ, ಏನು ಬೇಡ, ಅಷ್ಟು ಕಾಫಿ ಇದ್ದರೆ ಸಾಕು, ಗಂಟೆಗಟ್ಟಲೆ ದಿವಸಗಟ್ಟಲೆ ಮಾತಾಡ್ಕೊಂಡು ಕಾಲ ಕಳೀತಾರೆ ಅವರು. ಹುಡುಗನಾಗಿ ನನಗೆ ಇನ್ನೇನು ಇಲ್ಲ ಆಸಕ್ತಿ, ಅವ್ರು ಏನು ಮಾತಾಡ್ತಾರೆ ಸಾಹಿತ್ಯದ ಬಗ್ಗೆ ಏನು ಹೇಳ್ತಾರೆ, ಎಷ್ಟು ರಸರತ್ತಾದ ಅನುಭವಗಳನ್ನ ಅವ್ರು ಹೇಳ್ತಾ ಇದ್ರು, ಅದರ ಗಾಢವಾದ ಗಾಢವಾದ ಒಂದು ಪರಿಣಾಮವನ್ನು ಬೀರ್ತು ನನ್ನ ಜೀವನದ ಮೇಲೆ. ಬಹಳ ವಿಚಿತ್ರ, ನಮ್ಮ ಮನೆಯೊಳಗೆ ಈ ಸಂಗೀತಗಾರರ ಮನೆಯಲ್ಲಿ ಸಾಹಿತಿಗಳಿರೋದಿಲ್ಲ, ಸಾಹಿತಿಗಳ ಮನೆಯಲ್ಲಿ ಸಂಗೀತಗಾರರಿರೋದಿಲ್ಲ. ಆದರೆ ನಮ್ಮ ಮನೆಯೊಳಗೆ ನಮ್ಮ ತಂದೆಗೆ ಸಾಹಿತ್ಯದಲ್ಲಿ ಎಷ್ಟು ಆಸಕ್ತಿ ಇತ್ತು, ಸಂಗೀತದಲ್ಲಿ ಅಷ್ಟೇ ಆಸಕ್ತಿ ಇತ್ತು, ನಾಟಕದಲ್ಲಿ ಅಷ್ಟೇ ಆಸಕ್ತಿ ಇತ್ತು. ನಾನು ಹುಟ್ಟಿದ ಚಿತ್ರದುರ್ಗದಲ್ಲಿ, ಆ ಊರಿಗೆ ಯಾವ ದೊಡ್ಡ ಸಂಗೀತ ವಿದ್ವಾಂಸರೇ ಬರಲಿ, ಆ ಕಾಲಕ್ಕೆ ಬಹಳ ಹೆಸರುವಾಸಿ ಅಂಥ ವಾದ್ಯವಾಚಾರರು, ರಾಜಯ್ಯಂಗಾರರು, ಬಿ ದೇವೇಂದ್ರಪ್ಪನವರು, ಇಂಥ ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರೆಲ್ಲ ನಮ್ಮ ಮನೆಗೆ ಬರೋರು, ಅವ್ರ ಸಂಗೀತವನ್ನು ಕೂತ್ಕೊಂಡು ಕೇಳ್ತಕ್ಕಂಥ ಒಂದು ಸೌಭಾಗ್ಯ ಚಿಕ್ಕಂದಲ್ಲಿ ನನಗಿತ್ತು. ಈ ಅಭಿರುಚಿ ಸಂಗೀತದ ಕಡೆ ಒಂದು ಕಡೆ ಎಳೆಯೋದು ನನ್ನ, ಒಂದು ಕಡೆ ಸಾಹಿತ್ಯದ ಕಡೆ ಎಳಿತಾ ಇತ್ತು, ಇನ್ನೊಂದು ಕಡೆ ಸಂಗೀತದ ಕಡೆ ಎಳಿತಾ ಇತ್ತು. ನನ್ನ ಅಕ್ಕ ತಂಗಿಯರೆಲ್ಲ ತುಂಬ ಚೆನ್ನಾಗಿ ಹಾಡ್ತಾರೆ, ಅವರ ಸಂಗೀತವನ್ನು ಕೇಳ್ತಾ ಇದ್ದೆ. ಇದು ಎರಡರ ಮಧ್ಯೆ ಇವೆರಡಕ್ಕೂ ವಿಚಿತ್ರವಾಗಿ ಈ ರಂಗಭೂಮಿಯ ನಟರಿದ್ದಾರಲ್ಲ ಬಹಳಷ್ಟು ಜನ, ಅದು ಏನು ಕಾರಣ, ಅದು ಯಾಕೆ ಆಗ್ತಿತ್ತು, ಏನಾಗ್ತಿತ್ತು ಅಂತೂ ಊರಿಗೆ ನಾಟಕದ ಕಂಪನಿಯಿಂದ ನಮ್ಮನೆಗೆ ಒಂದು ಫ್ರೀ ಪಾಸ್ ಬರ್ತಿತ್ತು. ನಮ್ಮ ತಂದೆ ವಕೀಲರಿದ್ದರು, ಸ್ವಲ್ಪ ಹೆಸರಿತ್ತು, ಹಾಗಾಗಿ ಒಂದು ಫ್ರೀ ಪಾಸ್ ಬರ್ತಿತ್ತು. ಫುಕಟ್ ನಾಟಕ ನೋಡೋದು ಅಂತಂದ್ರೆ ನಾವು ಹೋಗೋದೇ ಇದ್ದೇನೆ, ನಾವು ಬಿಟ್ಟಲ್ಲೇ ಇರಲಿಲ್ಲ. ಹಾಗೆ ನಿನ್ನೆ ಈ ರಂಗಭೂಮಿ ನಟ ಸ್ನೇಹನೂ ಮಾಡ್ಕೋತಾ ಇದ್ವಿ ನಾವು. ಹಾಗಾಗಿ ದಿವಂಗತ ಗಂಗಾಧರ ರಾಯರು, ಗುರುಮೂತಪ್ಪನವರು, ಸಿ ಬಿ ಮಲ್ಲಪ್ಪನವರು, ಗುಬ್ಬಿ ವೀರಣ್ಣವರು, ನಾಗೇಶ್ ಸಾರು, ಇಂಥ ದೊಡ್ಡ ದೊಡ್ಡ ರಂಗಭೂಮಿಯ ನಟರಪತಿಯೂ ಕೂಡ ಬಹಳ ಚಿಕ್ಕ ವಯಸ್ಸಿನಲ್ಲಾಯಿತು. ಅದರ ಗಾಢವಾದ ಗಾಢವಾದ ಒಂದು ಪರಿಣಾಮವನ್ನು ಬೀರ್ತು ನನ್ನ ಜೀವನದ ಮೇಲೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಹಿತಿ ತಾರಾ ಸುಬ್ಬರಾಯರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.

0: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
1: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ.
1: ಹೋದ ವರುಷ ಒಳೆದ ಬೆಳಕು ಮತ್ತೆ ಮರಳಿ ಬಂದಿತೆಂದು
0: ಖ್ಯಾತ ಕವಿಗಳ ಸಂದರ್ಶನ.
2: ನನ್ನ ನಾಲ್ಕು ತಂಕಿವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವಂಗೆ.
3: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು.
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
4: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
5: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
4: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
5: ಇದಕ್ಕೆ ಕಾರಣವಿದೆ ವಜ್ರ.
0: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 6:20 ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿಯಿಂದ. ಈಗ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಮಂತ್ರಿಮಂಡಲೇನ ಏಕಚತ್ವಾರಿಂಶದಧಿಕ 13,000 ಕೋಟಿ ರೂಪ್ಯಕಾಣಾಂ ಪಂಚ ಪರಿಯೋಜನಾಃ ಅನುಮೋದಿತಾಃ. ಯತ್ರ ಚತಸ್ರಃ ರೇಲ ಪರಿಯೋಜನಾಃ ಏಕಾರಾಜ ಮಾರ್ಗ ಪರಿಯೋಜನಾ ವರ್ತತೆ. ಕೇಂದ್ರೀಯ ಮಂತ್ರಿ ಅಶ್ವಿನಿ ವೈಷ್ಣವ ಅಸೂಚಯತ್ ಯತ್ ಸರ್ವಕಾರೇಣ ಪ್ರತಿವರ್ಷ ಪ್ರಾಯ 30,100 ಅರ್ಬುದ ಅಮೆರಿಕಿ ಡಾಲರ್ ಮಿತಂ ಸಾರ್ವಜನಿಕ ನಿವೇಶ ಕ್ರಿಯತೆ, ಯೇನ ಸತತಾರ್ಥಿಕ ವಿಕಾಸಃ ಸಂವೃದ್ಧ್ಯತೆ. ಸರ್ವೋಚ್ಚ ನ್ಯಾಯಾಲಯ ನೀಟ್ ಯುಜಿ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣಾತ್ ಪರಂ ಪರೀಕ್ಷಾ ಪರಿಷ್ಕಾರೇ ರಾಧಾಕೃಷ್ಣನ ಸಮಿತ್ಯಾ ಸಂಸ್ತುತೀನಾಂ ಕ್ರಿಯಾನ್ವಯನಾಯ ಕೇಂದ್ರ ಸರ್ವಕಾರಸ್ಯ ಪ್ರತಿವಚನಂ ಐಚ್ಛತ್. ಕೊಲಂಬಿಯಾ ದೇಶೆ ಭೀಷಣ ಭೂಕಂಪೇನ ಮೃತಾನಾಂ ಸಂಖ್ಯಾ 12,300 ಯಾವತ್ ಪ್ರವರ್ಧಿತಾ. ಅಪಿ ಚ ಭಾರತೇನ ಪ್ರಥಮ ನಿಕಷ ಸ್ಪರ್ಧಾಯಾಂ ಶ್ರೀಲಂಕಾದಲಂ 65,100 ಧಾವನಾಂಕೈಃ ಪರಾಜಿತಂ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಧ್ಯಕ್ಷತಾಯಾಂ ಸಮುಪವಿಷ್ಟೇನ ಕೇಂದ್ರೀಯ ಮಂತ್ರಿಮಂಡಲೇನ ಅದ್ಯ ಏಕಚತ್ವಾರಿಂಶದಧಿಕ 13,000 ಕೋಟಿ ರೂಪ್ಯಕಾಣಾಂ ಪಂಚ ಪ್ರಮುಖ ಪರಿಯೋಜನಾನಾಂ ಅನುಮೋದನಂ ಕೃತಂ.
3: माननीय प्रधानमंत्री श्री नरेंद्र मोदी जी की इस ऐतिहासिक थर्ड टर्म में इंफ्रास्ट्रक्चर के लिए जो बहुत महत्वपूर्ण फैसले लिए गए हैं, जो देश के लिए बुनियादी ढांचा है, देश के लिए एक फाउंडेशन है, वो प्रोजेक्ट्स 62 रेलवे प्रोजेक्ट्स हैं, 38 हाईवे प्रोजेक्ट्स हैं, 12 मेट्रो प्रोजेक्ट्स हैं, ये सारे के सारे स्ट्रेट अवे हमारे मिडिल क्लासेस और यूथ को बेनिफिट करने वाले प्रोजेक्ट्स हैं. इससे नई अपॉर्चुनिटीज बनेंगी.
2: ಏತಾಸು ಚತಸ್ರಃ ರೇಲ ಪರಿಯೋಜನಾಃ ಏಕಾಚ ರಾಜಮಾರ್ಗ ಪರಿಯೋಜನಾ ಸಮಾವಿಷ್ಟಾಸ್ತಿ. ನವದಿಲ್ಲ್ಯಾಂ ಮಂತ್ರಿಮಂಡಲ ಉಪವೇಶನಾನಂತರಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಕೇಂದ್ರೀಯ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅಸೂಚಯತ್ ಯತ್ ರೇಲ್ ವಿಭಾಗಸ್ಯ ಚತಸ್ರಃ ಬಹುಮಾರ್ಗ ಪರಿಯೋಜನಾಃ ಪಶ್ಚಿಮಬಂಗ ಒಡಿಶಾ ತಮಿಳುನಾಡು ಆಂಧ್ರಪ್ರದೇಶ ರಾಜ್ಯಾನಾಂ ಅಷ್ಟ ಜನಪದಾನ್ ಸಮಾವೇಕ್ಷಂತಿ. ಏತಾಸು ಖಡ್ಗಪುರ ಭದ್ರಕ್ ಚತುರ್ಥ ರೇಲ್ ಮಾರ್ಗ, ಭದ್ರಕ್ ಹರಿದಾಸಪುರ ಚತುರ್ಥ ರೇಲ್ ಮಾರ್ಗ, ಗುಮ್ಮಿಡಿ ಪುಂಡಿ ಗುಟೂರ್ ತೃತೀಯ ಚತುರ್ಥ ರೇಲ್ ಮಾರ್ಗ, ಸಹಿವ ಕಟಕ ಪಾರಾದೀಪ್ ತೃತೀಯ ಚತುರ್ಥ ರೇಲ್ ಮಾರ್ಗ ಪರಿಯೋಜನಾ ಸಮಾವಿಷ್ಟಾ ಸಂತಿ. ಅನೇನ ಭಾರತೀಯ ರೇಲ್ ಮಾರ್ಗ ಸಂಜಾಲೆ ಪ್ರಾಯ 10,400 ಕಿಲೋಮೀಟರ್ ಪರಿಮಿತಸ್ಯ ನೂತನ ಮಾರ್ಗಸ್ಯ ಯೋಗ ಭವಿಷ್ಯತಿ.
3: ಪಾಂಚ್ ಬಹುತ್ ಬಡೆ ಫೈಸಲೆ ಲಿಯೆ. ಪಹಲೆ 4 ಪ್ರೊಜೆಕ್ಟ್ಸ್ ಹೇ ಜೋ ಕಿ ರೇಲ್ವೆ ಕೆ ಹೇ ಔರ್ ಪಾಂಚ್ವಾ ಪ್ರೊಜೆಕ್ಟ್ ಹೈವೆ ಕಾ ಹೇ. ಪಹಲೆ 4 ಪ್ರೊಜೆಕ್ಟ್ ಮೇ ಜೋ ಹಾವಡಾ ಸೇ ಚೆನ್ನೈ ಕಿ ರೂಟ್ ಹೇ, ಮೇನ್ ಲೈನ್ ಹೇ, ಇಸ್ ಮೇನ್ ಲೈನ್ ಕೆ ಕ್ವಾಡ್ರುಪ್ಲಿಂಗ್ ಕೆ ಡಿಸಿಷನ್ಸ್ ಹೇ ಔರ್ ಏಕ್ ಹೇ ಕಟಕ್ ಸೇ ಪಾರಾದೀಪ್ ರೇಲ್ವೆ ಲೈನ್ ಕಾ ಕ್ವಾಡ್ರುಪ್ಲಿಂಗ್ ಕಾ 3rd and 4th ಲೈನ್. ಔರ್ ಪಾಂಚ್ವಾ ಪ್ರೊಜೆಕ್ಟ್ ಹೇ ಮುಜಫರ್ಪುರ್ ಸೇ ಸೀತಾಮಢಿ ಹೋತೆ ಹುಯೆ ಸೋನ್ಬರ್ಸಾ ಏಕ್ ತಕ್ ಯೇ 4-lane ಹೈವೆ ಬನಾನೆ ಕಾ ಟೋಟಲ್ 13,041 crore rupees ಕೆ ಪ್ರೊಜೆಕ್ಟ್ಸ್ ಆಜ್ ಕ್ಯಾಬಿನೆಟ್ ನೇ ಅಪ್ರೂವ್ ಕಿಯೆ.
2: ಮಂತ್ರಿಣಾ ಸ್ಪಷ್ಟೀಕೃತಂ ಯತ್ 50,400,900 ಕೋಟಿ ರೂಪ್ಯಕಾಣಾಂ ವ್ಯಯೇನ ಯುಕ್ತಾಃ ಏತಾಃ ರೇಲ ಪರಿಯೋಜನಾಃ 2000ತಮಸ್ಯ 30-31 ವಾ ವರ್ಷ ಪರ್ಯಂತಂ ಸಂಪೂರ್ಣಾಃ ಭವಿಷ್ಯಂತಿ. ಶ್ರೀವೈಷ್ಣವಃ ಅವದತ್ ಯತ್ ಮಾರ್ಗ ಕ್ಷಮತಾಯಾಃ ವೃದ್ಧ್ಯಾ ಯಾತಾಯಾತ್ ಗತಿಶೀಲತಾಯಾಂ ಮಹಾನ್ ಪರಿಷ್ಕಾರಃ ಭವಿಷ್ಯತಿ, ಯೇನ ಭಾರತೀಯ ರೇಲ್ವೆ ಸಂಚಾಲನ ದಕ್ಷತಾ ಸಹೈವ ಸೇವಾ ವಿಶ್ವಸನೀಯತಾ ಸುದೃಢ ಸಂವರ್ತಿಷ್ಯತೆ. ಏತಾಭಿ ಪರಿಯೋಜನಾಭಿ ಪ್ರಾಯಃ 48,400 ಗ್ರಾಮಾಣಾಂ ಸಂಪರ್ಕ ವ್ಯವಸ್ಥಾ ಸುಗಮಾ ಭವಿಷ್ಯತಿ. ಕೇಂದ್ರೀಯ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಪ್ರತಿಪಾದಿತವಾನ್ ಯತ್ ಭಾರತಸ್ಯ ಆರ್ಥಿಕ ವಿಕಾಸ ಸಂಪ್ರತಿ ವೈಶ್ವಿಕ ಸ್ತರೆ ಮಾನ್ಯತಾಂ ಪ್ರಾಪ್ನೋತಿ, ಸಹೈವ ದೇಶ 6% to 8% ಯಾವತ್ ತೀವ್ರಗತ್ಯಾ ಸಂವರ್ಧತೆ. ಸಹ ಅವದತ್ ಯತ್ ವಿಕಾಸಸ್ಯ ಅಯಂ ಉಪಕ್ರಮ 4 ಪ್ರಮುಖ ಸ್ತಂಭೇಷು ಆಧಾರಿತೋ ವರ್ತತೆ. अद्य नवदिल्ल्यां षड्विंशत्यधिक द्विसहस्र तमवर्षस्य उत्तर प्रदेश जापान निवेश शिखर सम्मेलनं संबोधयन् श्रीवैष्णवः असूचयत् यत् निवेशः देशस्य विकास यात्रायाः महत्वपूर्णः भागः वर्तते यत्र भारतं प्रतिवर्षं प्रायः 30 अधिकैकशत अर्बुद अमेरिकी डॉलर मितं यावत् धनं निवेशयति मन्त्रिणा स्पष्टीकृतं यत् वर्धित आर्थिक गतिविधिभिः देशः सततं विकासं रक्षितुं नूतन उद्योगावसरान् स्रष्टुं अथ च विकासस्य लाभान् समाजस्य प्रत्येकं वर्गं यावत् प्रापयितुं सफलो जातः अत्रावसरे उत्तरप्रदेशस्य मुख्यमंत्री योगी आदित्यनाथः प्रतिपादितवान् यत् भारत जापानयोः सहभागिता विकासे प्रौद्योगिक्यां समृद्धौ च आधारिता विद्यते सः प्रोक्तवान् यत् उत्तरप्रदेशः सम्प्रति भारतस्य शीर्ष त्रिषु अर्थव्यवस्थासु अन्यतमरूपेण उद्भूतः सहैव देशस्य समग्र विकासस्य चालकश्च संवृत्तः प्रियाः श्रोतारः संस्कृतवार्तायाः संस्करणमिदम् इदानीम् आकाशवाणीतः प्रसार्यते सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन एआईआर चलदूरभाषीयतन्त्रांशे अपि उपलब्धो भविष्यति राष्ट्रपति पदासीना द्रौपदी मुर्मुः प्रावोचत् यत् प्रौद्योगिक्याः प्रसारमाध्यमस्य अर्थनीतेः अथ च लोकनीतिक्षेत्राणां स्थितिः तीव्रगत्या परिवर्तते सा एतत् तदा प्रतिपादितवती यदा भारतीय सूचना सेवायाः भारतीय सांख्यिकी सेवायाश्च प्रशिक्षु अधिकारिणः नवदिल्ल्यां राष्ट्रपति भवने तया सह शिष्टाचार मेलनम् अकुर्वन् अवसरेऽस्मिन् राष्ट्रपतिः अधिकारिभ्यः परामृष्टवती यत् ते स्वनिर्णयेषु विवेकशीलाः व्यवहारे करुणापराः सत्यनिष्ठाश्च भवेयुः राष्ट्रपतिना एतदपि प्रतिपादितं यत् तेभ्यः प्रदत्तः अधिकारः निष्पक्षतया विनयेन समर्पणेन च जनतायाः सेवायै एकं महत्तरम् उत्तरदायित्वं धारयति सर्वोच्चन्यायालयेन अद्य प्रतिपादितं यत् भविष्ये प्रश्नपत्र गोप्यता भंग निवारणाय राष्ट्रीय परीक्षा संस्थायाः संस्थागतकरणम् अतीव अनिवार्यं वर्तते न्यायालयस्य अनुसारम् अस्याः कृते सुरक्षिता आधारभूत संरचना समर्पितानि परीक्षा केन्द्राणि सुदृढा साइबर सुरक्षा प्रणाली संस्थागत दक्षता अथ च परीक्षा संचालनाय एका स्थायी व्यवस्था आवश्यकी वर्तते नीट यूजी विंशति षड्विंशतिः प्रश्नपत्र प्रकटन प्रसंगे

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಿಮ್ಮ ಜೊತೆಯಾಗಿ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾನಿದ್ದೇನೆ ನಾಗಶ್ರೀ. ಮನಸ್ಸಿಗೆ ಎಷ್ಟೋ ಮುಖಗಳಿರುತ್ತೆ ಅಲ್ವಾ? ಒಮ್ಮೆ ಸಂತೋಷ, ಒಮ್ಮೆ ದುಃಖ, ಒಮ್ಮೆ ಅನುಮಾನ, ಒಮ್ಮೆ ಆಸೆ, ಒಮ್ಮೆ ಕುತೂಹಲ, ಕಾತರ, ಹೀಗೆ ನಾನಾ ಮುಖಗಳು ಮನಸ್ಸಿಗೆ. ಆದರೆ ಒಂದು ಮುಖದಿಂದ ಮತ್ತೊಂದು ಮುಖಕ್ಕೆ ಬದಲಾವಣೆ ಆಗಬೇಕಾದ್ರೆ ಎಷ್ಟು ಕಷ್ಟ. ನಾವು ಸದಾಕಾಲ ಸಂತೋಷವಾಗಿ ಇರುವಂತಹ ವ್ಯಕ್ತಿಯಾಗಿ ಕಾಣಿಸ್ಕೊಂಡಿರ್ತೀವಿ, ಕೇಳಿದಂತಹ ಸಹಾಯಕ್ಕೆಲ್ಲ ಎಸ್ ಅಂತ ಹೇಳುವಂತಹ ವ್ಯಕ್ತಿಯಾಗಿ ಗುರುತಿಸ್ಕೊಂಡಿರ್ತೀವಿ. ಯಾವತ್ತಿಗೂ ಕೂಡ ಯಾವುದನ್ನೂ ಸೋಲಂತ ಒಪ್ಕೊಳ್ಳದೆ ನಿರಂತರವಾಗಿ ಪ್ರಯತ್ನಿಸುವಂತಹ ವ್ಯಕ್ತಿ ಅಂತ ನಮ್ಮನ್ನು ನಾವೇ ಕರೆದುಕೊಂಡು ಬೀಗ್ತಾ ಇರ್ತೀವಿ. ಆದರೆ ಎಷ್ಟೋ ಸಲ ಈ ರೀತಿಯಾಗಿ ನಮಗೆ ನಾವು ಹಾಕಿಕೊಂಡಂತಹ ಒಂದು ವ್ಯಕ್ತಿತ್ವದ ಇಮೇಜ್ನ ಮುಖವಾಡ ಏನಿರುತ್ತೆ ಅದು ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ನಮಗೆ ತೊಂದರೆಯನ್ನು ಕೊಡ್ತಾ ಇರುತ್ತೆ. ಸದಾ ಸಂತೋಷವನ್ನೇ ನಟಿಸುವಂತಹ ನಾವು ಎಷ್ಟೋ ಸಲ ನಮಗೊಂದು ಸಾಂತ್ವನ ಬೇಕು, ನಮಗೊಂದು ಅಳುವಂತಹ ಜಾಗ ಬೇಕು, ನಮ್ಮ ಕಷ್ಟಗಳನ್ನೆಲ್ಲ ಕೂಡ ಹೇಳಿಕೊಳ್ಳಬಲ್ಲಂತಹ ಒಂದು ಸ್ನೇಹಿತರು ಬೇಕು ಅಂತ ಆಶಿಸ್ತಾ ಇರ್ತೀವಿ. ಆದರೆ ಅದನ್ನು ಹೇಳ್ಕೊಂಡ್ಬಿಟ್ರೆ ಎಲ್ಲಿ ಸಣ್ಣವರಾಗ್ತೀವೋ, ಎಲ್ಲಿ ನಮ್ಮನ್ನು ಇಷ್ಟೇನಾ ಅಂತ ಅಂದ್ಕೊಂಡು ಬಿಡ್ತಾರೋ, ಬೇರೆಯವರೆಲ್ಲರ ಥರನೇ ನೀನು

ಅಂತ ಜಡ್ಜ್ ಮಾಡಿಬಿಡ್ತಾರೋನು ಅಂತ ಭಯದಲ್ಲಿ ಅದೇನನ್ನು ಮಾಡದೆ ನಾವು ಹಾಕಿಕೊಂಡಂತಹ ಮುಖವಾಡವನ್ನೇ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಆದರೆ ಒಂದೇ ಒಂದ್ಸಲ ಯೋಚನೆ ಮಾಡಿ ನೋಡಿ, ನಾವು ನಾವಾಗಿಯೇ ಇರೋದಕ್ಕೆ ಮಾಡಿಕೊಳ್ಬೇಕಾದಂತಹ ಮಾರ್ಪಾಡುಗಳನ್ನು ತಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ.

ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ಕೆಲವೊಂದಷ್ಟು ಮಾರ್ಪಾಡುಗಳನ್ನ ಮಾಡಿಕೊಳ್ಬೇಕು ಅಂತ. ಯಾವುದರಿಂದ ನಮಗೆ ತುಂಬ ಕಷ್ಟ ಆಗ್ತಾ ಇರುತ್ತೋ, ಯಾವುದು ನಮಗೆ ನೋವನ್ನು ಕೊಡ್ತಾ ಇರುತ್ತೋ, ಆ ಒಂದು ಸಂಬಂಧದಿಂದ ಇರಬಹುದು, ಅಭ್ಯಾಸದಿಂದ ಇರಬಹುದು, ಪರಿಪಾಠದಿಂದ ಇರಬಹುದು, ನಾವು ದೂರ ಹೋಗೋದಕ್ಕೆ, ಅದರಿಂದ ಆಚೆ ಬರೋದಕ್ಕೆ ಪ್ರಯತ್ನಿಸೋದ್ರಲ್ಲಿ ಖಂಡಿತ ತಪ್ಪಿಲ್ಲ.

ಮತ್ತೆ ಆ ಪ್ರಯತ್ನಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನು ಕೂಡ ನಾವು ಅಲ್ಲಿ ಇಲ್ಲಿ ಪಡೆದುಕೊಳ್ಳಬೇಕಾಗತ್ತೆ. ಅದು ಪುಸ್ತಕಗಳಿಂದ ಇರಬಹುದು, ಸ್ನೇಹಿತರಿಂದ ಇರಬಹುದು, ಅಥವಾ ನಮ್ಮ ಆಲೋಚನೆಗಳಿಂದಲೇ ಇರಬಹುದು. ಆ ಬಗೆಯ ಒಂದು ಶಕ್ತಿಯನ್ನು ತುಂಬಿಕೊಂಡು ಇದುವರ ತನಕ ನಡೆದು ಬಂದಂತಹ ದಾರಿಗಿಂತ ಭಿನ್ನವಾಗಿ ಯೋಚಿಸೋಕೆ, ನಡೆಯೋಕೆ ಪ್ರಯತ್ನಿಸೋದ್ರಲ್ಲಿ ತಪ್ಪಿಲ್ಲ. ಯಾವತ್ತಿಗೂ ಕೂಡ ಮುಖವಾಡಗಳನ್ನು ಕಳಚಿಟ್ಟು ನಾವಷ್ಟೇ ಮಗುವಿನಷ್ಟೇ ಶುಭ್ರವಾಗಿ ಇರೋದಕ್ಕೆ ಸಾಧ್ಯ ಆದರೆ ಎಷ್ಟು ಚಂದ ಅಲ್ವಾ? ಇದು ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

0: ಸಮಯ 6:40 ಆಗ್ತಾ ಇದೆ. ಸ್ನೇಹಿತರೆ, ಎಫ್ಎಂ ರೈನ್ಬೋ ಕನ್ನಡ ಕಾಮನ್ ಬಿಲ್ಲು ಕೇಳ್ತಾ ಇದ್ದೀರಾ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಸದನದ ಬಾವಿಗಿಳಿದು ಧರಣಿ, ಕಲಾಪ ನಾಳೆಗೆ ಮುಂದೂಡಿಕೆ. ರಾಜ್ಯದಲ್ಲಿ 3,25,00,000 ಅಧಿಕ ಎಕರೆ ಸರ್ಕಾರಿ ಭೂಮಿ, ಮೇಲ್ಮನೆಯಲ್ಲಿ ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಕೋಲಾರದಲ್ಲಿ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಮ್ಮ ಪಾತ್ರವಿಲ್ಲ, ಸಚಿವ ಬಿ ನಾಗೇಂದ್ರ ಸ್ಪಷ್ಟನೆ. ಅಭಿಮನ್ಯು ಆನೆಗೆ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಅರಣ್ಯ ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಪತ್ರ. ವಿಧಾನಸಭೆಯಲ್ಲಿ ಇಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಕಲಾಪ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಸಭಾಧ್ಯಕ್ಷರು ಮನವಿ ಮಾಡಿದರು. ಸದಸ್ಯರ ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು. ಬಳಿಕ ಸಭಾಧ್ಯಕ್ಷರು ಕೆಲವು ವಿಧೇಯಕಗಳನ್ನು ಮಂಡಿಸಲು ಸಂಬಂಧಪಟ್ಟ ಸಚಿವರಿಗೆ ಸೂಚಿಸಿದರು. ಸಚಿವ ಕೃಷ್ಣಬೈರೇಗೌಡ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಮುನಿಸಿಪಾಲಿಟಿ ತಿದ್ದುಪಡಿ ವಿಧೇಯಕ ಮಂಡಿಸಿದರು. ಈ ನಡುವೆ ಸದಸ್ಯರು ಸದನದಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದು ಸಚಿವ ನಾಗೇಂದ್ರ ವಿರುದ್ದ ಘೋಷಣೆಗಳನ್ನು ಕೂಗಿ ರಾಜೀನಾಮೆಗೆ ಆಗ್ರಹಿಸಿದರು. ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಸದನ ಸಹಜ ಸ್ಥಿತಿಗೆ ಬಾರದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು ನಾಳೆಗೆ ಮುಂದೂಡಿದರು. ರಾಜ್ಯದಲ್ಲಿ ಅರಣ್ಯ ಮತ್ತು ಕೃಷಿ ಭೂಮಿ ಹೊರತುಪಡಿಸಿ ಒಟ್ಟು 3,25,01,707 ಎಕರೆ ಸರ್ಕಾರಿ ಭೂಮಿ ವಿಸ್ತೀರ್ಣವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೇಲ್ಮನೆಯಲ್ಲಿ ಇಂದು ಸದಸ್ಯ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಷರತ್ತು ಉಲ್ಲಂಘಿಸಿರುವ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮೀಣ ಜನವಸತಿ ಪ್ರದೇಶದ ಎಲ್ಲಾ ಆಸ್ತಿಗಳಿಗೆ ಹಕ್ಕು ದಾಖಲೆಗಳನ್ನು ಸಿದ್ದಪಡಿಸಿ ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ನಕಾಶೆಗಳನ್ನು ನಿರ್ದಿಷ್ಟ ಸಂಖ್ಯೆಯ ವರ್ಷಗಳಿಗೊಮ್ಮೆ ಕಡ್ಡಾಯವಾಗಿ ಇಂಡೀಕರಿಸಬೇಕೆಂಬ ಬಗ್ಗೆ ಯಾವುದೇ ಕಾಲಮಿತಿ ನಿಗದಿಪಡಿಸಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಕ್ರೋನ್ಸ್ ಕಂಪನಿಯು 16,000 ಚದರ ಮೀಟರ್ನಷ್ಟು ವಿಸ್ತಾರದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಪಾನೀಯ, ದ್ರವ ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಇರುವ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿಯು ದಾಖಲೆ ಅವಧಿಯಲ್ಲಿ ನಿರ್ಮಿಸಿರುವ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಂಪನಿಗಳು ಸ್ಥಳೀಯ ಯುವಜನರಿಗೆ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ಕೇವಲ 18 ತಿಂಗಳಲ್ಲಿ ಈ ಭವ್ಯ ಸ್ಥಾವರ ತಲೆ ಎತ್ತಿದೆ. ಇದೊಂದು ವಿಶಿಷ್ಟ ದಾಖಲೆಯಾಗಿದ್ದು ಹೂಡಿಕೆದಾರರಿಗೆ ಒಳ್ಳೆಯ ಸಂದೇಶ ರವಾನಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಘಟಕ ಭಾರತದ ಮಾರುಕಟ್ಟೆಗೆ ಉನ್ನತ ಗುಣಮಟ್ಟದ ಎರ್ಗೋಬ್ಲಾಕ್ ಪ್ಯಾಕೇಜಿಂಗ್ ಯಂತ್ರಗಳನ್ನು ಉತ್ಪಾದಿಸಲಿದೆ ಎಂದು ತಿಳಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಾವು ಅಪರಾಧಿ ಅಲ್ಲ ಎಂದು ಸಚಿವ ಬಿ ನಾಗೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಮಾಡುತ್ತಿರುವ ಆರೋಪಗಳು ರಾಜಕೀಯ ಪ್ರೇರಿತ ಎಂದು ದೂರಿದ್ದಾರೆ. ಸದನದಲ್ಲಿ ಈ ಕುರಿತಂತೆ ಚರ್ಚೆಗೆ ಬನ್ನಿ ಎಂದು ಪ್ರತಿಪಕ್ಷಗಳಿಗೆ ಆಹ್ವಾನ ನೀಡಿದ್ದಾರೆ. ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದು ಬಿಜೆಪಿ ನಾಯಕರು ತಮ್ಮನ್ನು ತಪ್ಪಿತಸ್ಥರೆಂದು ಬಿಂಬಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ದಸರಾದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತ 60 ವರ್ಷದ ಕ್ಯಾಪ್ಟನ್ ಅಭಿಮನ್ಯು ಆನೆಗೆ ಈ ಬಾರಿ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ ಮಾಡಿದ್ದಾರೆ. ಈ ಕುರಿತಂತೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಬರೆದಿರುವ ಅವರು, ಅಭಿಮನ್ಯುಗೆ ನಾಡಿನಾದ್ಯಂತ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಏಕಾಏಕಿ ಅಭಿಮನ್ಯುವನ್ನು ದಸರಾ ಮಹೋತ್ಸವದಿಂದ ಹೊರಗಿಡುವ ಬದಲು ನಿಶಾನೆ ಆನೆಯಾಗಿ ಬಳಸಿ ರಾಜೋಚಿತ ಬೀಳ್ಕೊಡುಗೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಬಾರಿ ದಸರಾ ಮಹೋತ್ಸವದಿಂದ ಅಭಿಮನ್ಯುವನ್ನು ಕೈಬಿಟ್ಟಿರುವುದು ಲಕ್ಷಾಂತರ ಅಭಿಮಾನಿಗಳಿಗೆ ಆಘಾತ ತಂದಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. 59 ವರ್ಷ ವಯಸ್ಸಿನ ಅಭಿಮನ್ಯು 300ಕ್ಕೂ ಹೆಚ್ಚು ಆನೆ ಸೆರೆ ಕಾರ್ಯಾಚರಣೆ ಹಾಗೂ 80ಕ್ಕೂ ಹೆಚ್ಚು ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾನೆ ಎಂದು ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಜಿಬಿಎ ವ್ಯಾಪ್ತಿಯಲ್ಲಿ ಈವರೆಗೆ 964 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಬಾಕಿ ಇರುವ ಒತ್ತುವರಿಗಳನ್ನು ಆಗಸ್ಟ್ ತಿಂಗಳೊಳಗಾಗಿ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ಬೀದಿ ವ್ಯಾಪಾರಿಗಳು ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಭಾರತದ ಅತಿದೊಡ್ಡ ಕಾಫಿ ಉತ್ಸವ ಫೆಬ್ರವರಿಯಲ್ಲಿ ನಡೆಯಲಿದೆ. ಫೆಬ್ರವರಿ 26-28 ಬೆಂಗಳೂರಿನ ಜಯಮಹಲ್ ಮುಖ್ಯರಸ್ತೆಯಲ್ಲಿ ಇರುವ ಚಾಮರವಜ್ರದಲ್ಲಿ ನಡೆಯಲಿದ್ದು, ಈ ಉತ್ಸವವು ಭಾರತೀಯ ಕಾಫಿ ಬೆಳವಣಿಗೆಯ ಪಯಣದಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂರ್ಮಾರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ಪಾದಕತೆಯಿಂದ ಕಪ್ನವರೆಗೆ ಎಂಬ ಪರಿಕಲ್ಪನೆಯಡಿ ಆಯೋಜಿಸಲಾಗಿರುವ ಈ ಉತ್ಸವ ಭಾರತದ ವೈವಿಧ್ಯಮಯ ಕಾಫಿ ಬೆಳೆಯುವ ಪ್ರದೇಶಗಳ ವೈಶಿಷ್ಟ್ಯತೆ ಮತ್ತು ಶ್ರೀಮಂತಿಕೆಯನ್ನು ಅನಾವರಣಗೊಳಿಸಲಿದೆ ಎಂದು ಹೇಳಿದ್ದಾರೆ.
5: ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರು ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದು ಎಂಟೈರ್ ಕಾಫಿ ವ್ಯಾಲ್ಯೂ ಚೈನ್ ಅವರ ಬೆಳೆಗಾರರಿಂದ ಹಿಡಿದು ಎಕ್ಸ್ಪೋರ್ಟರ್ಸ್ ತನಕ, ಟ್ರೇಡರ್ಸ್ ತನಕ, ಕನ್ಸ್ಯೂಮರ್ಸ್ ತನಕ ಎಲ್ಲರಿಗೂ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಇಂಡಿಯಾದಲ್ಲಿರುವ ಬೇರೆ ಬೇರೆ ಸ್ಟೇಟ್ಗಳಿಂದ ಡಿಫ್ರೆಂಟ್ ರೀಜನ್ಸ್ ಇದೆ. ಅದರ್ ದೆನ್ ಇಂಡಿಯಾ ಆಲ್ಸೋ ವೇರಿಯಸ್ ಪಾರ್ಟಿಸಿಪೇಷನ್ ಇದೆ, ಎಕ್ಸಿಬಿಷನ್ಸ್ ಇರುತ್ತದೆ. ಇದರಲ್ಲಿ ಕಾಫಿ ಸೆಕ್ಟರ್ ಅಲ್ಲಿರುವ ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡುವುದ್ರ ಬಗ್ಗೆ, ದ ವೇರಿಯಸ್ ವ್ಯಾಲ್ಯೂ ಅಡಿಷನ್ ಸೆಗ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡುವುದಕ್ಕೆ ಅವಕಾಶ ನೀಡುತ್ತದೆ. ಕಾಂಪಿಟೇಷನ್ಸ್ ಅಂಡ್ ಚಾಂಪಿಯನ್ಶಿಪ್ಸ್ ಇರುತ್ತೆ. ದೇರ್ ಇಸ್ ಸೋ ಮಚ್ ಟು ಲರ್ನ್ ಅಂಡ್ ಗುಡ್ ಆಪರ್ಚುನಿಟಿ ಫಾರ್ ದ ಬಿಸ್ನೆಸ್ ಆಸ್ ವೆಲ್.
1: ಬೆಂಗಳೂರಿನ ಇಟಲಿಯ ಕಾನ್ಸುಲೇಟ್ ಜನರಲ್ ಮತ್ತು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ

ಸಂಬಂಧಿಸಿದಂತೆ ಅರಣ್ಯಾಧಿಕಾರಿಗಳು ತಮ್ಮ ಸಿಬ್ಬಂದಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಶೂಟೌಟ್ ನಡೆದ ಸಂದರ್ಭದಲ್ಲಿ ಕಳ್ಳ ಬೇಟೆಗಾರರು ಕಾಡಿಗೆ ಪ್ರವೇಶಿಸಿದ ಮೇರೆಗೆ ಒಟ್ಟು 12 ಮಂದಿ ಎರಡು ತಂಡಗಳಾಗಿ ಕಾರ್ಯಾಚರಣೆಗೆ ಇಳಿದಿದ್ದರು. ಈ ಎಲ್ಲಾ ಸಿಬ್ಬಂದಿಯನ್ನು ಅರಣ್ಯಾಧಿಕಾರಿಗಳು ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಾವೇರಿ ವನ್ಯಜೀವಿಧಾಮದ ಎಸಿಎಫ್ ಮರಿಸ್ವಾಮಿ ಪ್ರತಿಕ್ರಿಯಿಸಿದ್ದು, 12 ಸಿಬ್ಬಂದಿಯ ವಿಚಾರಣೆ ನಡೆಸಲಾಗಿದೆ, ಆತ್ಮರಕ್ಷಣೆಗಾಗಿ ತಾವು ಗುಂಡು ಹಾರಿಸಿದ್ದು, ಎಲ್ಲ ವಿವರಣೆ ಪಡೆಯಲಾಗಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಘಟನೆಯ ಸತ್ಯಾಸತ್ಯತೆ ತಿಳಿಯಲು ಬಿಜೆಪಿಯು ಸತ್ಯಶೋಧನಾ ಸಮಿತಿ ರಚಿಸಿದೆ. ಮೃತ ಕುಟುಂಬಸ್ಥರ ಮನೆಗಳಿಗೆ ಭೇಟಿ ನೀಡಿ ಘಟನೆ ನಡೆದ ದಿನ ಹಾಗೂ ಹಿಂದಿನ ದಿನದ ಮಾಹಿತಿಯನ್ನು ಸಂಗ್ರಹಿಸಿದೆ. ಕರಾವಳಿ ಕರ್ನಾಟಕದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಇದೇ 21ರಂದು ಮಂಗಳೂರಿನಲ್ಲಿ ಕೋಸ್ಟಲ್ ಎಂಎಸ್ಎಂಇ ಸ್ಟಾರ್ಟ್ಅಪ್ ಕಾಂಕ್ಲೇವ್ 2026 ಸಮಾವೇಶ ಆಯೋಜಿಸಲಾಗಿದೆ. ಮಂಗಳೂರಿನಲ್ಲಿ ಇಂದು ಮಾತನಾಡಿದ ಸಮಾವೇಶದ ನಿರ್ದೇಶಕ ಎಸ್ಎಸ್ ನಾಯಕ್, ಈ ಬಾರಿಯ ಸಮಾವೇಶದಲ್ಲಿ ಪ್ರಮುಖ ಉದ್ಯಮಿಗಳು, ನವೋದ್ಯಮಿಗಳು ಸೇರಿದಂತೆ 400ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ತಂತ್ರಜ್ಞಾನ ವಲಯ, ವ್ಯಾಪಾರ, ವಾಣಿಜ್ಯ, ಪ್ರವಾಸೋದ್ಯಮ, ಉತ್ಪಾದನೆ, ಸೇವಾ ವಲಯ ಮತ್ತು ಆರೋಗ್ಯ ಕ್ಷೇತ್ರದ ಪ್ರಮುಖರು, ಹೂಡಿಕೆದಾರರು, ಕೈಗಾರಿಕಾ ಮುಖಂಡರು, ನೀತಿ ನಿರೂಪಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಸದನದ ಬಾವಿಗಿಳಿದು ಧರಣಿ, ಕಲಾಪ ನಾಳೆಗೆ ಮುಂದೂಡಿಕೆ. ರಾಜ್ಯದಲ್ಲಿ 3,25,00,000 ಅಧಿಕ ಎಕರೆ ಸರ್ಕಾರಿ ಭೂಮಿ, ಮೇಲ್ಮನೆಯಲ್ಲಿ ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಕೋಲಾರದಲ್ಲಿ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಮ್ಮ ಪಾತ್ರವಿಲ್ಲ, ಸಚಿವ ಬಿ ನಾಗೇಂದ್ರ ಸ್ಪಷ್ಟನೆ. ಮತ್ತು ಅಭಿಮನ್ಯು ಆನೆಗೆ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಅರಣ್ಯ ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ಎಸ್ ಚಿಂತೆಯೆಲ್ಲ ಚಿಂದಿ ಮಾಡಿ ನೀನಗು ಅನ್ನೋಂಥ ಅರಮನೆ ಚಿತ್ರದ ಈ ಹಾಡನ್ನು ಕೇಳಿದ್ರೆ ಅದ್ಭುತವಾದಂತಹ ಗೀತೆ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮೂಡಿಬಂತು. ಜಯಂತ್ ಕಾಯ್ಕಿಣಿ ಹಾಡನ್ನು ಬರೆದಿದ್ರು, ಗುರುಕಿರಣ್ ಸಂಗೀತವನ್ನು ಕೊಟ್ಟಿದ್ರು. ಹೌದು, ನಗಬೇಕು, ದಿನಕ್ಕೊಮ್ಮೆ ಆದರೂ ನಗಲೇಬೇಕು, ಆಗ ಮಾತ್ರ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಆದರೆ ಸುಮ್ಮನೆ ನಗೋದು ಹೇಗೆ ಅಲ್ವಾ? ಸುಮ್ಮನೆ ನಗೋದು ಕೂಡ ಕಷ್ಟ. ನಗು ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ಇದೊಂದರ ಮುಂದೆ ಮಾತ್ರ ನಾವು ನಿಂತಾಗ ನಗು ತಂತಾನೇ ನಮ್ಮ ಮುಖದ ಮುಂದೆ ನಮ್ಮ ಮುಖದ ಮೇಲೆ ಮೂಡುತ್ತೆ. ಹಾಗಿದ್ರೆ ಅದು ಯಾವುದು ಅನ್ನೋದನ್ನು ನೀವು ನನಗೆ ಸಂದೇಶ ಕಳಿಸಿ ಹೇಳಬೇಕು. ಇದೊಂದರ ಮುಂದೆ ನಮ್ಮ ಮುಖದ ಮೇಲೆ ನಗು ತಂತಾನೆ ಮೂಡುತ್ತೆ. ಹಾಗಿದ್ರೆ ಅದು ಯಾವುದು ಅಂತೇಳಿ ಗೆಸ್ ಮಾಡಿ ನನಗೆ ಹೇಳಿ. ಮತ್ತೆ ಈ ದಿನದ ವಿಶೇಷತೆ ಕೂಡ ಅದೇ, ಇವತ್ತೊಂದು ವಿಶೇಷವಾದಂತಹ ದಿನ. ಆ ದಿನ ಮತ್ತೆ ನಾವು ಯಾವುದರ ಮುಂದೆ ತಂತಾನೆ ನಗು ನಮ್ಮ ಮುಖದಲ್ಲಿ ಮೂಡುತ್ತೆ ಅನ್ನುವಂಥ ಆ ಒಂದು ಪ್ರಶ್ನೆಗೆ ಉತ್ತರ ಎರಡೂ ಕೂಡ ಒಂದೇ ಆಗಿರುತ್ತೆ. ಹಾಗಿದ್ರೆ ಬೇಗ ಸಂದೇಶವನ್ನು ಕಳಿಸಿ 9480910013 ಈ ಸಂಖ್ಯೆಗೆ.

ಸಮಯ ಸರಿಯಾಗಿ 7:01 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಎಸ್, ಇದೊಂದು ವಸ್ತುವಿನ ಮುಂದೆ ನಾವು ನಿಂತಾಗ ನಮ್ಮ ಮುಖದಲ್ಲಿ ತಂತಾನೆ ನಗು ಮೂಡುತ್ತೆ ಅಂತ ಹೇಳಿದ್ದೆ. ಅದು ಏನು ಅಂತ ಕೂಡ ಕೇಳಿದ್ದೆ, ಗೆಸ್ ಮಾಡಿ ಅಂತ ಹೇಳಿ. ಈ ದಿನದ ವಿಶೇಷತೆ ಕೂಡ ಅದೇ ಅಂತ ಕೂಡ ಹೇಳಿದ್ದೆ. ಗೆಸ್ ಮಾಡಿದ್ದಾರೆ ಸೀತಾರಾಮ್ ಕಿರ್ಕೋಡ್ ಸರಿಯಾಗಿ. ಅದಾದ ನಂತರ ಅನಿಲ್ ಗ್ರಾಮ ಪುರೋಹಿತ್ ಅವರು BTM ಲೇಔಟ್ ಇಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ, ಇವತ್ತು ವಿಶ್ವ ಮಾನವತಾ ದಿನ ಅಂತ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ. ಹೌದು, ಇವತ್ತು ವಿಶ್ವ ಮಾನವತಾ ದಿನ. ಅದರ ಜೊತೆಗೆ ನಾನೊಂದು ವಸ್ತುವಿನ ಬಗ್ಗೆ ಹೇಳ್ತಾ ಇದ್ದೀನಿ, ಅದು ಕೂಡ ಇವತ್ತಿನ ವಿಶೇಷ. ಹಾಗೆ ಇನ್ಯಾರು, ಶಾಂತಾಚಾರ ಬಡಿಗೆರ ಹರಿಹರ ಕೊಕ್ಕನೂರಿನಿಂದ ಹೇಳ್ತಾ ಇದ್ದಾರೆ, ನಗುವಿನ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರೀತಿ, ಸಂತೋಷ, ಆತ್ಮೀಯತೆ ಇವೆಲ್ಲವೂ ಕೂಡ ಮನಸ್ಸಿನಿಂದ ಒಳ್ಳೆಯ ನೆನಪಿನಿಂದ ಮೂಡುವಂಥದ್ದು. ಒತ್ತಡವನ್ನು ಕಡಿಮೆ ಮಾಡಿ ಸ್ವಲ್ಪ ಮುಖದಲ್ಲಿ ನಗು ತಂದು ಕೂಡಲೇ ನೆಮ್ಮದಿ ಸಿಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಮನಸ್ಸು ಸಂತೋಷಪಟ್ಟಾಗ ಸಹಜವಾಗಿಯೇ ತುಟಿಗಳಲ್ಲಿ ನಗು ಮೂಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೆಲ್ಲ ಹೌದು, ಆದರೆ ಈ ಒಂದು ವಸ್ತುವಿನ ಮುಂದೆ ನಿಂತಾಗ ನಾವು ಯಾವುದೇ ಭಾವನೆ ಇಲ್ಲದಿರಲಿ ಅಥವಾ ಒಂದು ರೀತಿಯ ಯಾವುದೇ ನಿರ್ಭಾವನೆ ಇಲ್ಲದೆ ಇರುವಂತಹ ಒಂದು ಸಂದರ್ಭದಲ್ಲೂ ಕೂಡ ಇದ್ರ ಮುಂದೆ ನಿಂತಾಗ ತಂತಾನೆ ನಗ್ತೀವಿ, ಅದು ಏನು ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ದೇವಿ ಸಿಂಗ್ ಸರ್ಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾಗಿ ಗೆಸ್ ಮಾಡಿ ಹೇಳಿದ್ದಾರೆ. ಹಾಗಿದ್ರೆ ಅದೇನಿರಬಹುದು, ಅದೇನು ಅದೇನು ಅಂತ ಹೇಳಿದ್ರೆ ಕ್ಯಾಮ್ರಾ. ಹೌದು, ಇವತ್ತು ವರ್ಲ್ಡ್ ಫೋಟೋಗ್ರಫಿ ಡೇ, ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ. ಹಾಗಾಗಿ ಇವತ್ತು ಕ್ಯಾಮ್ರಾ ಬಗ್ಗೆ, ಛಾಯಾಗ್ರಹಣ ಕಲೆಯ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅನಿಲ್ ಗ್ರಾಮ ಪುರೋಹಿತ್ ಅವರು ಹೇಳ್ತಾ ಇದ್ದಾರೆ, ಅವರು ಸಂದೇಶವನ್ನು ಕಳಿಸ್ತಾ, ಸಣ್ಣ ವಯಸ್ಸಿನಿಂದ ಛಾಯಾಚಿತ್ರ ತೆಗೆಸ್ಕೊಳ್ಳುವಾಗ, ಅಂದರೆ ಫೋಟೋ ತೆಗೆಸ್ಕೊಳ್ಳುವಾಗ ನಗು, ಒಂದ್ಸಲ ನಗು ಅಂಥೇಳಿ ಹೇಳೋ ಅಂಥ ಒಂದು ಶಬ್ದ ಕಿವಿ ಮೇಲೆ ಬಿದ್ದು ಬಿದ್ದು ಬಿದ್ದು ಕ್ಯಾಮ್ರಾ ಮುಂದೆ ನಿಂತರೆ ನಗಬೇಕು ಅನ್ನೋದು ತಂತಾನೇ ಸಹಜವಾಗಿ ಅನಿಸುತ್ತೆ. ಹಾಗಾಗಿ ಕ್ಯಾಮ್ರಾ ಆನ್ ಮಾಡಿಕೊಂಡ ಕೂಡಲೇ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ನಗು ಮೂಡುತ್ತೆ ನಮ್ಮ ತುಟಿಯ ಮೇಲೆ, ಅಲ್ವಾ? ಸೊ 7:03 ಆಗಿದೆ. ಫೋಟೋಗ್ರಫಿ ಅನ್ನುವಂಥದ್ದು ಬಹಳ ದೊಡ್ಡ ಜರ್ನಿ, 19ನೇ ಶತಮಾನದಿಂದ ಇದರ ಜರ್ನಿ ಶುರುವಾಗುತ್ತೆ ಅಂತ ಹೇಳ್ಬೋದು. ಮಾತಾಡ್ತಾ ಸಾಗೋಣ ಇದ್ರ ಬಗ್ಗೆ, ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಣ. 7:03 ಆಗಿದೆ, ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಮತ್ತಷ್ಟು ಸೊಗಸಾದ ಗೀತೆಗಳೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಚಿತ್ರ ಅವರ ಧ್ವನಿಯಲ್ಲಿರುವಂತಹ ನಂಬರ್ 1 ಚಿತ್ರದ ಗೀತೆ ಈಗ ಈ ಕ್ಷಣದಲ್ಲಿ ನಿಮಗಾಗಿಯೇ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಮಯ 7:10 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ, ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಇದು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯಾಗಿರುವಂತಹ ಈ ಒಂದು ದಿನದ ಹಿನ್ನೆಲೆಯಲ್ಲಿ ಈ ಛಾಯಾಗ್ರಹಣ ಅನ್ನುವಂಥದ್ದು, ಈ ಕ್ಯಾಮ್ರಾ ಅನ್ನುವಂಥದ್ದು ಯಾವಾಗ ಆವಿಷ್ಕಾರಕ್ಕೆ ಬಂತು ಅನ್ನೋಂಥ ವಿಚಾರವನ್ನು ಕೆದ್ಕೋಂಥ ಪ್ರಯತ್ನದಲ್ಲಿದ್ದೀನಿ. 19ನೇ ಶತಮಾನಕ್ಕೆ ನಿಮ್ಮೆಲ್ಲರನ್ನೂ ನಾನು ಕರ್ಕೊಂಡು ಹೋಗಬೇಕಾಗತ್ತೆ. ಆಗ 19ನೇ ಶತಮಾನದಲ್ಲಿ ಬದುಕಿದಂತಹ ಫ್ರಾನ್ಸ್ನ ವಿಜ್ಞಾನಿಗಳಾದ ಜೋಸೆಫ್ ನೈಸ್ಫೋರ್ ನಿಪ್ಸೆ ಮತ್ತು ಲೂಯಿಸ್ ಡಾಗುಯೆರೆ ಇವರು 1837 ಪ್ರಾಯೋಗಿಕವಾಗಿ ತಮ್ಮ ಛಾಯಾಗ್ರಹಣ ಅನ್ನುವಂಥ ಒಂದು ಕಲೆಯನ್ನು ಸೃಷ್ಟಿ ಮಾಡಿದ್ರು ಅಂತ ಹೇಳ್ಬೋದು. ಅಂದರೆ ಒಂದು ಪ್ರಾಯೋಗಿಕ ಕ್ಯಾಮ್ರಾವನ್ನು ಕಂಡುಹಿಡಿದ್ರು ಮತ್ತು ಈ ತಂತ್ರಜ್ಞಾನಕ್ಕೆ ಪೇಟೆಂಟ್ ಕೂಡ ಅವರು ತಗೊಂಡಿದ್ರಂತೆ. ಮತ್ತು ಈ ತಂತ್ರಜ್ಞಾನವನ್ನು ಫ್ರೆಂಚ್ ಸರ್ಕಾರ August 19 ಖರೀದಿ ಮಾಡ್ತಂತೆ. ಇವರು ಈಗಾಗಲೇ ಅಂದರೆ January 19 ಈ ಇಬ್ಬರು ವಿಜ್ಞಾನಿಗಳು ಯಾರಿದ್ರಲ್ಲ, ಜೋಸೆಫ್ ನೈಸ್ಫೋರ್ ಮತ್ತು ಲೂಯಿಸ್ ಡಾಗುಯೆರೆ ಅನ್ನೋಂಥವ್ರು, ಇವರು ಒಂದು ಕ್ಯಾಮ್ರಾನ ಕಂಡುಹಿಡಿದ್ರು January 19. ಆದರೆ ಫ್ರೆಂಚ್ ಸರ್ಕಾರ August 19 ಈ ಆವಿಷ್ಕಾರವನ್ನು ಪೇಟೆಂಟನ್ನು ತಗೊಂಡು ಈ ಆವಿಷ್ಕಾರವನ್ನು ಇಡೀ ಜಗತ್ತಿಗೆ ಉಚಿತವಾಗಿ ಕೊಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಂತೆ. ಅಂದರೆ ಈ ಕ್ಯಾಮ್ರಾನ ಎಲ್ಲರೂ ಬಳಸಿ ಮತ್ತು ಖುಷಿ ಪಡಿ, ಇದರಲ್ಲಿ ಇತಿಹಾಸವನ್ನು ದಾಖಲಿಸಿ ಅನ್ನುವಂಥ ಒಂದು ಘೋಷಣೆಯನ್ನು ಕೊಡುತ್ತಂತೆ. ಅದರ ಒಂದು ನೆನಪಿಗಾಗಿ ಅಂದರೆ ಈ ಒಂದು August 19 ವಿಶ್ವ ಛಾಯಾಗ್ರಹಣ ದಿನವನ್ನು ಆಚರಿಸಲಾಗುತ್ತೆ. ಈ ಒಂದು ಕ್ಯಾಮ್ರಾ ಅನ್ನುವಂಥದ್ದು ನಮ್ಮ ಜನರ ಬದುಕಿನಲ್ಲಿ ಬಂದಾಗಿನಿಂದ ಎಲ್ಲ ಘಟನೆಗಳಿಗೂ ಕೂಡ ಕ್ಯಾಮ್ರಾ ಅನ್ನುವಂಥದ್ದು ಒಂದು ಸಾಕ್ಷಿಯಾಗಿದೆ ಅಲ್ವಾ. ಇತಿಹಾಸವನ್ನು ಅದು ನೆನಪು ಮಾಡುತ್ತೆ, ಎಷ್ಟೋ ನೆನಪುಗಳ ಪುಟವನ್ನು ಅದು ತೆರೆಯುತ್ತೆ. ಮತ್ತು ಛಾಯಾಗ್ರಹಣ ಅನ್ನುವಂಥ ಒಂದು ವಿಚಾರಕ್ಕೆ ನಾವು ಬರಬೇಕು ಅಂತಂದರೆ, ಒಂದು ಚಿತ್ರ 1000 ಪದಗಳಿಗೆ ಸಮ ಅನ್ನುವಂಥ ಮಾತಿದೆ, ಒಂದು ನಾಣ್ಣುಡಿ ಇದೆ. ಚಿತ್ರ ಅನ್ನುವಂಥ ಜಾಗದಲ್ಲಿ ಛಾಯಾಚಿತ್ರವನ್ನು ಕೂಡ ಸೇರಿಸಬಹುದು. ಒಂದು ಛಾಯಾಚಿತ್ರ 1000 ಪದಗಳಿಗೆ ಸಮ, ಅದು ಹೇಳುವಂಥ ವಿಷಯಗಳು, ಅದು ಕಟ್ಟಿಕೊಡುವಂಥ ಕಲ್ಪನೆಗಳು, ಅದು ಸಾರುವಂಥ ಒಂದು ಸಮಾಚಾರಗಳಿದೆಯಲ್ಲ, ಅದು ಅವರ್ಣನೀಯ ಮತ್ತು ಅನಿಯಮಿತ ಅಂತ ಹೇಳ್ಬೋದು. ಅಷ್ಟು ವಿಚಾರಗಳು ಒಂದು ಛಾಯಾಚಿತ್ರದಲ್ಲಿ ಅಡಗಿರುತ್ತೆ. ನಮ್ಮ ಬಾಲ್ಯದ ಒಂದು ಫೋಟೋವನ್ನೇ ನೋಡಿರೋಂಥದ್ದಿರಬಹುದು, ಅಥವಾ ಒಂದು ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಛಾಯಾಚಿತ್ರವೇ ಇರಬಹುದು, ಎಲ್ಲವೂ ಕೂಡ ನಮ್ಮನ್ನು ನೆನಪಿನ ಸುರುಳಿ ಬಿಚ್ಚಿಕೊಳ್ಳೋ ಹಾಗೆ ಮಾಡುತ್ತೆ. ಸೊ ಛಾಯಾಗ್ರಾಹಕರ ದಿನವನ್ನು ಈ ಒಂದು ಸಂದರ್ಭದಲ್ಲಿ ಸ್ಮರಿಸ್ತಾ ಒಂದಷ್ಟು ವಿಚಾರಗಳನ್ನು ನೆನಪು ಮಾಡ್ಕೊಳ್ಳೋಣ, ಹಾಗೆ ಒಬ್ಬ ಛಾಯಾಗ್ರಾಹಕರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ. 7:12 ಆಗ್ತಾ ಇದೆ, ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀನಿ. ಯಾವ ಹಾಡು? ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಯಾವ ಹಾಡು ಇದು? ಚಿನ್ನ ಹೇಳೆ ಹೇಗಿರು

0: ಸಮಯ ಸರಿಯಾಗಿ 7:18 ಆಗಿದೆ. ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಇವತ್ತು. ಯಾಕೆ ಇವತ್ತು ಛಾಯಾಗ್ರಾಹಕರ ಒಬ್ಬರನ್ನ ಮಾತಾಡಿಸಬಾರದು ಅಂತ ಅನ್ಕೊಳ್ತಾ ಇದ್ದೆ. ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಲೈನ್ ಅಲ್ಲಿ ಇದ್ದಾರೆ. ನಮಸ್ಕಾರ ಸರ್.
1: ನಮಸ್ತೆ ಮೇಡಮ್.
0: ನಮಸ್ತೆ. ಸಂತೋಷ್ ಅವರಲ್ವಾ ನಿಮ್ ಹೆಸರು?
1: ಹೌದು ಮೇಡಮ್, ಸಂತೋಷ್ ಕಾಮತ್.
0: ಸಂತೋಷ್ ಕಾಮತ್ ಅಂತ ಹೇಳಿ, ಛಾಯಾಗ್ರಾಹಕರ ದಿನಾಚರಣೆ ಇವತ್ತು. ನಿಮಗೆ ಛಾಯಾಗ್ರಾಹಕರ ದಿನಾಚರಣೆಯ ಶುಭಾಶಯಗಳು ಸರ್.
1: ತುಂಬಾ ತುಂಬಾ ಧನ್ಯವಾದ ಮೇಡಮ್, ತುಂಬಾ ಧನ್ಯವಾದ
0: ಸರ್.
1: ನೆನೆಸ್ಕೊಂಡು ಇದಕ್ಕೆ ಇದು ಮಾಡಿದ್ರಲ್ಲ ಮೇಡಮ್, ತುಂಬಾ ಧನ್ಯವಾದ, ಖುಷಿ ಆಯ್ತು.
0: ಸರ್, ಈ ಫೋಟೋಗ್ರಫಿ ಅನ್ನೋಂಥದ್ದು ಒಂದು ಆರ್ಟ್ ಅಲ್ವಾ, ಒಂದು ಕಲೆ ಅಲ್ವಾ?
1: ಹೌದು.
0: ಈಗ
1: ಅಂತ ಹೇಳ್ಬೋದು.
0: ಏನ್ ಸರ್?
1: ಕಲೆನೆ ಅಂತ ಹೇಳ್ಬೋದು.
0: ಮತ್ತೆ ಪ್ರತಿಯೊಬ್ಬರ ಮೊಬೈಲ್ ಅಲ್ಲೂ ಕೂಡ ಈಗ ಕ್ಯಾಮ್ರಾ ಇರೋದ್ರಿಂದ ಎಲ್ಲರೂ ಕೂಡ ಆರ್ಟಿಸ್ಟ್ ಆಗ್ಬಿಟ್ಟಿದ್ದಾರೆ ಅಲ್ವಾ? ಆದ್ರೆ ಕ್ಯಾಮ್ರಾ ಅನ್ನುವಂಥದ್ದನ್ನ ಒಂದು ಒಂದು ಪುಟ್ಟ ಡಬ್ಬಿಯನ್ನ ಇಟ್ಕೊಂಡು ಒಂದು ಸುಂದರವಾದಂತಹ ದೃಶ್ಯಕ್ಕೆ ಅಥವಾ ಒಂದು ಸಹಜವಾಗಿರುವಂತಹ ದೃಶ್ಯಕ್ಕೆ ಕಾಯ್ತಾ ಕೂತ್ಕೊಂಡು ಆ ಕ್ಯಾಮ್ರಾ ಕ್ಲಿಕ್ ಮಾಡಿದಾಗ ಸಿಗುವಂತ ಒಂದು ಚಿತ್ರ ಇದೆಯಲ್ಲ, ಅದನ್ನ ನೋಡುವಾಗ ಸಿಗುವಂತ ಆನಂದನೇ ಬೇರೆ. ಏನಂತೀರಿ?
1: ಹೌದು ಮೇಡಮ್, ನಿಜವಾಗ್ಲು.
0: ಸರ್, ನೀವು ಪ್ರೊಫೆಷನಲ್ ಫೋಟೋಗ್ರಾಫರ್ ಕೂಡ ಹೌದು ಮತ್ತೆ ಹವ್ಯಾಸಿ ಫೋಟೋಗ್ರಾಫರ್ ಕೂಡ ಹೌದು, ಈ ಎರಡರಲ್ಲಿ ನಿಮ್ಗೆ ಹೆಚ್ಚು ಇಷ್ಟ ಆಗುವಂತದ್ದು ಯಾವುದು?
1: ಹವ್ಯಾಸ ಛಾಯಾಗ್ರಹಣ ಮೇಡಮ್
0: ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ. ಯಾವ ಯಾವ ಫೋಟೋನ ಕ್ಲಿಕ್ ಮಾಡಿದ್ದೀರಾ ಇದುವರೆಗೂ? ಅಂದ್ರೆ ಹವ್ಯಾಸಿನಲ್ಲೂ ಸಾಕಷ್ಟು ಬಗೆ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಸ್ಪೆಸಿಫಿಕ್ ಆಗಿ.
1: ನನಗೆ ವೈಯಕ್ತಿಕವಾಗಿ ಹವ್ಯಾಸಿ ಫೋಟೋಗ್ರಫಿಯಲ್ಲಿ ನಂಗೆ ವೈಯಕ್ತಿಕವಾಗಿ ಯಾವ್ದು ಇಷ್ಟ ಆಗುತ್ತೆ ಅಂದ್ರೆ, ಒಂದು ಪ್ರಕೃತಿ. ಆ ಪ್ರಕೃತಿ ಇದು ಏನು ಛಾಯಾಗ್ರಹಣ. ಮತ್ತೊಂದು ನಂಗೆ ಇಷ್ಟವಾಗಿರುವ ಇದು ಯಾವುದು, ಫುಡ್ ಮೇಲೆ.
0: ಫುಡ್,
1: ಆಹಾರ, ಫುಡ್ ಪ್ರಿಪರೇಷನ್ ಏನ್ ಮಾಡ್ತೀವಿ,
0: ಅದೇ ಫುಡ್ ಫೋಟೋಗ್ರಫಿ.
1: ಹೌದು, ಫುಡ್ ಫೋಟೋಗ್ರಫಿ
0: ಅಂದ್ರೆ ಅದು ಫೈನಲ್ ಆಗಿ ತಯಾರಾದ್ಮೇಲೆ ಅದನ್ನ ಹೇಗ್ ನಾವು ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಲ್ವಾ?
1: ಹೌದು.
0: ಸೊ ಫುಡ್ ಫೋಟೋಗ್ರಫಿ,
1: ಛಾಯಾಗ್ರಹಣದಲ್ಲಿ ಛಾಯಾಗ್ರಹಣದಲ್ಲಿ ತೋರಿಸೋದು ಎಷ್ಟು ಇಂಪಾರ್ಟೆಂಟ್, ಅದಕ್ಕೆ ಕರೆಕ್ಟ್ ಆಗಿ ಆ ಪ್ರಿಪರೇಷನ್ ಮಾಡೋರು ಯಾರು ಅಡುಗೆ ಮಾಡ್ತಾರೆ, ಅವರು ಫೈನಲ್ ಆಗಿ ಹೇಗ್ ಅವ್ರು ಪ್ರೆಸೆಂಟ್ ಮಾಡ್ತಾರೆ ಅದನ್ನ, ಅದು ಅಷ್ಟೇ
0: ಇಂಪಾರ್ಟೆಂಟ್ ಆಗುತ್ತೆ. ಸೊ ನೇಚರ್ ಫೋಟೋಗ್ರಫಿ ಅಂದ್ರೆ ಇಷ್ಟ ಅಂತ ಹೇಳಿದ್ರಿ. ನೇಚರ್ ಫೋಟೋಗ್ರಫಿಯಲ್ಲಿ ನ್ಯಾಚುರಲ್ ಆಗಿ ಫೋಟೋ ಕ್ಲಿಕ್ ಮಾಡುವಂಥದ್ದು ಬಹಳ ದೊಡ್ಡ ಚಾಲೆಂಜ್ ಅಲ್ವಾ? ಯಾಕೆಂತಂದ್ರೆ ಅದಕ್ಕೋಸ್ಕರ ಸುಮಾರು ದಿವಸಗಳ ಕಾಲ ಕಾದು ಕೂತು ಒಂದೊಳ್ಳೆ ದೃಶ್ಯಕ್ಕೋಸ್ಕರ ಕ್ಲಿಕ್ ಮಾಡುವಂಥ ಜನರಿದ್ದಾರೆ. ಅಂದ್ರೆ ಅದರಲ್ಲೂ ಕೂಡ ವೈಲ್ಡ್ ಲೈಫ್ ಫೋಟೋಗ್ರಫಿ ಮತ್ತೆ ಈ ಮಕ್ಕಳ ಸಹಜವಾಗಿರುವಂತಹ ಒಂದು ಆಕ್ಷನ್ಗಳು, ರಿಯಾಕ್ಷನ್ಗಳು ಇದನ್ನ ಸೆರೆ ಹಿಡಿಯುವಂತವ್ರು ಇದ್ದಾರೆ. ನೀವು ರ್ಯಾಂಡಮ್ ಕ್ಲಿಕ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಹಾಗೆ ಕಾದು ಒಂದಷ್ಟು ದಿವಸ ಕಾದು ಅದಕ್ಕೋಸ್ಕರ ಕ್ಲಿಕ್ ಮಾಡುವಂತವ್ರ ನೀವು?
1: ನೀವು ಹೇಳಿದ್ದು ಪ್ರಶ್ನೆ ಇದು ಚೆನ್ನಾಗಿದೆ ಮೇಡಮ್. ಏನಂದ್ರೆ ಎರಡರಲ್ಲೂ ಈಗ ನೋಡಿ, ಮಕ್ಕಳ ಫೋಟೋಗ್ರಫಿ ಮತ್ತೆ ಈ ವನ್ಯಜೀವಿಗಳ ಫೋಟೋಗ್ರಫಿ, ಅದಕ್ಕೆ ನಾವು ವೇಟ್ ಮಾಡ್ಬೇಕು. ನಾವು ಫೋರ್ಸ್ ಮಾಡಿ ತೆಗಿಸ್ತೀವಿ ಅಂತ ಇದು ಮಾಡಕ್ ಆಗಲ್ಲ, ಆಯ್ತಾ? ನಾವು ವೇಟ್ ಮಾಡ್ಲೇಬೇಕು. ಈಗ ಮಗುದು ಅಷ್ಟೇ, ಒಂದು ಮಗುದು ಎಕ್ಸ್ಪ್ರೆಷನ್ಗೋಸ್ಕರ ನಾವು ಒಂದು 108 ಫೋಟೋ ತೆಗೆದ್ರೆ ಒಂದ್ ಎರಡು ಫೋಟೋ ಅದ್ರಲ್ಲಿ ನಮ್ಗೆ ಓಕೆ, ಇದು ನಮ್ನ ಫೋಟೋಗ್ರಫಿ ಪಾಯಿಂಟ್ ಅಲ್ಲಿ ನಂಗೆ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ತರ ಸಿಗುತ್ತೆ ನಮ್ಗೆ. ಅದು ಬಿಟ್ಟು ನಾನು ನೇಚರ್ ಅಲ್ಲಿ ಏನ್ ಹೇಳ್ತಾ ಇದ್ದೀನಿ, ಜೀವ ಇರೋದು ಬರೀ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಮಾತ್ರ ಅಲ್ಲ. ನಾನು ಏನ್ ಹುಡುಕ್ತೀನಿ ಅಂದ್ರೆ, ಈ ನೇಚರ್ ಅಂದ್ರೆ ಈಗ ಒಂದು ಹುಲ್ ಕಡ್ಡಿ ಇರ್ಬೋದು, ಒಂದ್ ಗಿಡ ಇರ್ಬೋದು, ಒಂದ್ ಮರ, ಅದನ್ನು ಬ್ಯೂಟಿಫೈ ಮಾಡಿ ಹೇಗ್ ತೋರಿಸ್ಬೇಕು, ಅದ್ರಲ್ಲೂ ಯಾವ ತರ ತೆಗೆದ್ರೆ ಓಕೆ. ನೀವು ದಿನನಿತ್ಯ ನೋಡಿರ್ತೀರಾ ಹೂವನ್ನ ಗಿಡನ, ಬಟ್ ನನ್ನ ಫೋಟೋಗ್ರಫಿ ನಾನು ಒಬ್ಬ ಛಾಯಾಗ್ರಾಹಕ ಅದನ್ನ ತೆಗ್ದಾದ್ಮೇಲೆ ಓಕೆ, ಇದನ್ನ ನಾನು ಡೈಲಿ ನೋಡ್ತಾ ಇದ್ದೆ, ಇದನ್ನ ಹೀಗೂ ನೋಡ್ಬಹುದಾ, ಈ ಚಿತ್ರಣನ ಹೀಗೂ ನೋಡ್ಬಹುದಾ ಅನ್ನೋ ತರ ತೆಗಿಯೋ ಪ್ರಯತ್ನದಲ್ಲೇ ಇರ್ತೀನಿ ಮೇಡಮ್.
0: ಹೀಗಿತ್ತ ಅಂತ ಅಂದ್ರೆ ಅದನ್ನ ನಾವು ಸಾವಿರ ಸಲ ನೋಡಿರ್ತೀವಿ,
1: ಹೀಗೂ ನೋಡ್ಬೋದಲ್ವಾ. ಈಗ ನೀವು ನಾನು ಏನ್ ಫೋಟೋ ತೋರಿಸ್ತೀನಿ ಅದು ನಿಮ್ ಕಣ್ಣಲ್ಲಿ ಕಂಡೇ ಇರುತ್ತಲ್ವಾ, ಕಾಣಿಸೇ ಕಾಣುತ್ತದು. ಓ, ಇದನ್ನ ಈ ತರನು ಇಷ್ಟು ಬ್ಯೂಟಿಫೈ ಆಗಿ ನೋಡೋಕೆ ಚಾನ್ಸಸ್ ಇದೆ ಅಲ್ವಾ ಅಂತ ನಿಮ್ಗೊಂದು ಅನ್ಸುತ್ತೆ ಮೇಡಮ್. ಆವಾಗ ನಂದು ಫೋಟೋಗ್ರಫಿ ನಾ ತೆಗ್ದು.
0: ಹಲೋ
1: ಮೇಡಮ್.
0: ಹಾ ಸರ್, ಕಾಲ್ ಮಧ್ಯದಲ್ಲಿ ಒಂದ್ಸಲ ಕಟ್ ಆದ ಹಾಗಾಯ್ತು, ಹೇಳಿ.
1: ಅದ್ರಲ್ಲಿ ನಾನು ಸಫಲತೆ ಕಾಣ್ತೀನಿ ಮೇಡಮ್. ನೀವೀಗ ನೋಡೋರು ಈಗೂ ನೋಡಬಹುದಾ ಇದನ್ನ ಹೇಳಿದಾಗ, ಓಕೆ ನನಗೆ ಅವಾಗ ಒಂದು ಆತ್ಮತೃಪ್ತಿ
0: ಸಿಗುತ್ತೆ. ಓಕೆ ಸರ್, ನೀವು ಪ್ರೊಫೆಷನಲ್ ಫೋಟೋಗ್ರಾಫರ್ ಕೂಡ ಹೌದು. ಮದುವೆ ವಿವಾಹ ಸಂದರ್ಭಗಳಲ್ಲಿ ಅಂದ್ರೆ ಮದುವೆ ಫಂಕ್ಷನ್ಗಳಲ್ಲಿ ಫೋಟೋ ತೆಗೆಯುವಂಥದ್ದು ಇರ್ಬೋದು, ನಾಮಕರಣ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಫೋಟೋ ತೆಗಿಯೋಕೆ ಹೋದಾಗ ಅಲ್ಲಿ ಒಂದು ದೊಡ್ಡ ಚಾಲೆಂಜ್ ಇರುತ್ತೆ. ಯಾಕೆಂದ್ರೆ ಎಲ್ಲರೂ ಕೂಡ ಅವರವರ ಶಾಸ್ತ್ರಗಳಲ್ಲಿ ಅಥವಾ ಒಂದು ಏನು ಕೆಲಸಗಳಲ್ಲಿ ಫುಲ್ ಬಿಸಿ ಇರ್ತಾರೆ, ಬಟ್ ಫೈನಲ್ ಆಗಿ ಫೋಟೋನು ಚೆನ್ನಾಗಿ ಬರಬೇಕು ಅಂತ ಡಿಮ್ಯಾಂಡ್ ಇರುತ್ತೆ, ಆಸೆ ಇರುತ್ತೆ. ಫೋಸ್ ಕೊಡೋದಕ್ಕೆ ಅವರಿಗೆ ಒತ್ತಡಗಳು ಕೂಡ ಇರುತ್ತೆ, ಅಂದ್ರೆ ಬೇರೆ ಬೇರೆ ಕೆಲಸಗಳಲ್ಲಿ ಅವರು ಇನ್ವಾಲ್ವ್ ಆಗಿರ್ತಾರೆ. ಈ ಚಾಲೆಂಜ್ ನ ಹೇಗೆ ಸ್ವೀಕರಿಸ್ತೀರಾ, ಮತ್ತೆ ಇಲ್ಲೂ ಕೂಡ ಸಹಜವಾಗಿರುವಂತಹ ಫೋಟೋ ಕ್ಲಿಕ್ ಗಳನ್ನ ನೀವು ಮಾಡೋದಕ್ಕೆ ಟ್ರೈ ಮಾಡ್ತೀರಾ?
1: ಮಾಡ್ತೀನಿ ಮೇಡಮ್. ಈಗ ಅದು ಇದೆ ಏನು ಗೊತ್ತಾ ಮೇಡಮ್, ಲೈವ್ ಇವೆಂಟ್ ಮೇಲೆ ಲೈವ್ ಇವೆಂಟ್ ಅಂತ ನಾವು ಕರಿಬಹುದು ಇದಕ್ಕೆ ಒಂದು ಲೆಕ್ಕದಲ್ಲಿ. ಯಾಕಂದ್ರೆ ಲೈವ್ ಅಲ್ಲಿ ನಾವು ಇದನ್ನ ಪುನಃ ಮಾಡಿ ಅಂತ ಹೇಳಕ್ ಆಗಲ್ಲ, ಶಾಸ್ತ್ರಗಳನ್ನ ಇದನ್ನ ಮಾಡಕ್ಕಾಗಲ್ಲ. ನಮ್ಗೆ ಒಂದೇ ಚಾನ್ಸ್ ಫೋಟೋಗ್ರಾಫರ್ಗೆ,
0: ಹೌದು
1: ಆಯ್ತಾ. ಇದರಲ್ಲೂ ನಿಮ್ಗೆ ಟ್ರೆಡಿಷನಲ್ ಫೋಟೋಗ್ರಫಿ ಮತ್ತೆ ಕ್ಯಾಂಡಿಡ್ ಫೋಟೋಗ್ರಫಿ ಅಂತಾನೂ ಇರುತ್ತೆ. ಈ ಕ್ಯಾಂಡಿಡ್ ಫೋಟೋಗ್ರಫಿ ಎಲ್ಲ ಅಂದಾಗ ನಿಮ್ಗೆ ಈಗಿನ ಪರಿಸ್ಥಿತಿ, ಮೊದ್ಲೆಲ್ಲ ನಾವೆಲ್ಲ ಮಾಡುವಾಗ ಒಬ್ಬರೇ ಫೋಟೋಗ್ರಾಫರ್ ಒಬ್ಬರೇ ವಿಡಿಯೋಗ್ರಾಫರ್ ಈ ಕಾನ್ಸೆಪ್ಟ್ ಅಲ್ಲಿ ಇತ್ತು. ಇವತ್ತು ನಿಮ್ಗೆ ನೀವು ನೋಡ್ಬೋದು ರಿಲೇಟಿವ್ಸ್ ಸ್ಟೇಜ್ ಅಲ್ಲಿ ಹತ್ತಿದ್ದಕ್ಕಿಂತ ಜಾಸ್ತಿಯಾಗಿ ಫೋಟೋಗ್ರಾಫರ್ಸ್ ಇರ್ತಾರೆ. ಹೌದು ಅಲ್ವಾ?
0: ನಿಜ.
1: ಅದಕ್ಕೆ ಏನಂದ್ರೆ ಆ ಇದನ್ನ ಲಾಸ್ಟಿಕ್ ಕವರೇಜ್ ಮಾಡೋಕೆ ಎಲ್ಲಾ ಇವತ್ತು ಈಸಿ ಮೇಡಮ್. ಯಾಕೆ ಅಂದ್ರೆ ಸುಮಾರು ಜನ ಒಂದ್ ಸ್ಟೇಜ್ ಇವೆಂಟ್ ಅಲ್ಲಿ ಸುಮಾರು ಜನ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಇರುವಾಗ ನಿಮ್ಗೆ ಮಿಸ್ ಆಗುವಂತದ್ದು ಕ್ಷಣಗಳು ತುಂಬಾ
0: ಕಡಿಮೆ.
1: ಇವ್ರಿಲ್ಲ ಅಂದ್ರೆ ಇನ್ನೊಬ್ರು ತೆಗ್ದೇ ಇರ್ತಾರೆ. ಅದನ್ನ
0: ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ ಅಂತ ಹೇಳಿ,
1: ಟೆಕ್ನಾಲಜಿನೂ ಮುಂದುವರೆದಿದೆ, ಜನರಿಗೆ ಇದು ಏನು ಇದನ್ನ ಹೇಗಾದ್ರೂ ಮಾಡಿ ಕವರ್ ಮಾಡ್ಬೇಕು ಅಂದ್ರೆ ಎಲ್ಲಾ ಆಂಗಲ್ ಗಳನ್ನ ನೋಡೋದಕ್ಕೂ ಇಷ್ಟಪಡ್ತಾರೆ. ಈಗ ಮೊದ್ಲು ಒಂದೇ ಒಬ್ಬ ಫೋಟೋಗ್ರಾಫರ್ ಒಂದೇ, ಇವತ್ತು ಎಂಟು ದಿಕ್ಕುಗಳಲ್ಲೂ ನಿಲ್ಸ್ಬಿಟ್ಟು ಎಂಟು ದಿಕ್ಕಲ್ಲೂ ಹೆಂಗ್ ಕಾಣಿಸುತ್ತೆ ಅಂತ ತೋರಿಸಬಹುದು ಬೇಕಾದ್ರೆ.
0: ಕ್ಯಾಮ್ರಾ ಡಿಜಿಟಲ್ ಆಗಿದ್ದು ಎಷ್ಟು ಒಳ್ಳೇದಾಯ್ತು ಅಂತ ಅಲ್ವಾ?
1: ಹೌದು, ಇದು ಬೆನಿಫಿಟ್ ಇಲ್ಲಿ ನಾವು ಕಾಣಬಹುದು.
0: ಹೌದು,
1: ಯಾಕಂದ್ರೆ ಎಷ್ಟು ಬೇಕಾದ್ರೆ ತೆಗಿಬಹುದು ಫೋಟೋಸ್ ಗಳನ್ನ, ಕ್ಲಿಕ್ ಮಾಡಬಹುದು.
0: ಹೌದು, ಬಟ್ ರೀಲ್ ಫೋಟೋಗ್ರಾಫ್ ರೀಲ್ ಇದ್ದಾಗ ಕ್ಯಾಮ್ರಾ ಅದ್ರ ಕಥೆನೆ ಬಹುಶಃ ನಾವು ಇಡೀ ದಿನ ಮಾತಾಡಬಹುದು ಅಂತ ಕಾಣುತ್ತೆ. ಬಹಳ ಎಚ್ಚರಿಕೆಯಿಂದ ಬಹಳ ಸೂಕ್ಷ್ಮವಾಗಿ ತೆಗಿತಾ ಇದ್ದಂತದ್ದು. ಸೊ
1: ಸೂಕ್ಷ್ಮವಾಗಿ ತೆಗಿತಿದ್ದು ಒಂದು ಮೇಡಮ್, ಮತ್ತೊಂದು ಅವಾಗ ಫೋಟೋಗ್ರಾಫರ್ ಇದ್ದ ವ್ಯಾಲ್ಯೂನೇ ಬೇರೆ
0: ಬೇರೆ. ನಿಜ ನಿಜ ನಿಜ.
1: ಹೌದು ಹೌದು, ಮಾಸ್ಟರ್ ಅಲ್ಲಿ ಅವರೇ ಪ್ರಾಮುಖ್ಯ ಪರ್ಸನ್.
0: ಪ್ರಮುಖವಾದ ವ್ಯಕ್ತಿ.
1: ಹೌದು,
0: ನಿಜ ನಿಜ ಸರ್. ಕ್ಯಾಮ್ರಾಮನ್ ಅಂತಂದ್ರೆ ಅಂದ್ರೆ ಒಬ್ಬ ಫೋಟೋಗ್ರಾಫರ್ ಅಂತಂದ್ರೆ ವಿಶೇಷವಾದಂತಹ ಒಳಗಣ್ಣು ಇರುವಂತಹ ವ್ಯಕ್ತಿ ಅಂತ ಹೇಳಿ ನಾನು ನಂಬಿದ್ದೀನಿ. ನಿಮ್ಮ ಪ್ರಕಾರ ಛಾಯಾಗ್ರಹಣ ಅಂತಂದ್ರೆ ಏನು, ಫೋಟೋಗ್ರಫಿ ಅಂತಂದ್ರೆ ಏನು?
1: ಅದು ಬೇಕಾದ್ರೆ ನೇಚರ್ ಫೋಟೋಗ್ರಫಿ ಆಗ್ಲಿ, ಫೋಟೋಗ್ರಫಿ ಆಗ್ಲಿ, ಅಥವಾ ಈವೆಂಟ್ ಫೋಟೋಗ್ರಫಿ ಆಗ್ಲಿ, ಯಾವ್ದೇ ಇರ್ಲಿ ಮೇಡಮ್, ನನ್ನ ಪ್ರಕಾರ ನೆನಪು ಮರುಕಳಿಸುವಂತ ಒಂದು ಸುಂದರವಾದ ಕ್ಷಣ ಎವ್ರಿ ಟೈಮ್ ಅವರು ಹಳೆ ಈ ನಾವು ತೆಗ್ದಿರೋ ಚಿತ್ರಣನ ಪ್ರತಿ ಸಲ ನೋಡಿದಾಗ್ಲೂ ಅವ್ರ ಮುಖದಲ್ಲಿ ಒಂದು ನಗು ಬರುವಂತೆ ಮಾಡುವಂತ ಒಂದು ಇದು ನೇಚರ್ ಫೋಟೋಗ್ರಫಿ. ಹೌದು, ಕಲೆ ನೇಚರ್ ಫೋಟೋಗ್ರಫಿ ಅಂದ್ರೆ ನಿಮ್ಗೆ ಅದು ಹಾಗೆ ಏನಂದ್ರೆ ನೀವು ಹೋಗದಿರುವ ನೋಡದಿರುವ ಕ್ಷಣಗಳನ್ನ ಇದುಗಳನ್ನ ನಾವು ನಮ್ಮ ಫೋಟೋಗ್ರಫಿ ಮೂಲಕ ನೀವು ನೋಡಿ ಆಸ್ವಾದಿಸಬಹುದು.
0: ಹೊಸದಾಗಿ ಕಟ್ಕೊಡೋದು ಅಂತ,
1: ಹೊಸದಾಗಿ ಕಟ್ಕೊಡೋದು ಅಂದ್ರೆ ನೀವು ಅದನ್ನ ನೋಡಿಲ್ಲ ಅಂದ್ರು ಓಕೆ ನಾವು ತೆಗ್ದಿರೋದ್ರಿಂದ ನಿಮ್ಗೆ ಅದನ್ನ ಹೇಗೆಲ್ಲಬೇಕು ಅಂದ್ರೆ ಮರುಕಳಿಸ್ ಇದನ್ನ ನೀವು ಆಸ್ವಾದಿಸ್ತೀರಾ.
0: ಹೌದು ಹೌದು,
1: ಆಸ್ವಾದಿಸೋದಕ್ಕೆ ಒಂದು ಈಗ ನೀವು ನೋಡಿ ಹೊಟ್ಟೆ ತುಂಬಿದ್ರು ಆ ಫುಡ್ ಫೋಟೋಗ್ರಫಿಯಲ್ಲಿ ನಿಮ್ಗೆ ಅದನ್ನ ನೋಡಿ ಪುನಃ ಹಸುವಾಗುವಾಗ ಮಾಡೋ ಕಲೆ.
0: ಎಸ್ ಎಸ್, ಇದನ್ನ ಹುಡ್ಕೊಂಡೋಗಿ ತಿನ್ಬೇಕು ಅಥವಾ ಮನೆಯಲ್ಲಿ ಟೈಮ್ ಮಾಡ್ಕೊಂಡು ಇದನ್ನ ಮತ್ತೆ ಪ್ರಿಪೇರ್ ಮಾಡ್ಬೇಕು ಅಂತ ಅನ್ಸುತ್ತೆ,
1: ಅನ್ಸ್ಬೇಕು ಅವಾಗ ನಮ್ದು ಸಫಲತೆ ಅಂತ ನಾನ್ ತಿಳ್ಕೊಂಡಿದ್ದೀನಿ.
0: ಎಸ್, ಸರಿಯಾದ ಉದಾಹರಣೆಯನ್ನ ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊತ್ತು ಬಿಡುವು ಮಾಡಿಕೊಂಡು ನನ್ನ ಜೊತೆಗೆ ಇಂಥ ಒಂದು ಒಳ್ಳೆ ದಿನ ಮಾತಾಡಿದ್ದೀರಾ. ನಿಮ್ಮ ಫೋಟೋಗ್ರಫಿ ಜರ್ನಿ ಏನಿದೆಯಲ್ವಾ, ಇದು ಇನ್ನೂ ಒಳ್ಳೆ ರೀತಿಯಲ್ಲಿ ಸಾಗಲಿ ಅಂತ ಹೇಳಿ ನಾವು FM ರೈನ್ಬೋ ಕಡೆಯಿಂದ ಹಾರೈಸ್ತೀವಿ, ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು,
1: ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್.
0: ಮತ್ತೊಮ್ಮೆ ಈ ಒಂದು ಛಾಯಾಗ್ರಹಣ ದಿನಾಚರಣೆಗೆ ನಿಮ್ಗೆ ಆತ್ಮೀಯವಾದಂತಹ ಶುಭಾಶಯಗಳು.
1: ಥ್ಯಾಂಕ್ ಯು, ಧನ್ಯವಾದಗಳು.
0: ಥ್ಯಾಂಕ್ ಯು. ಸ್ನೇಹಿತರೆ, ಕೇಳಿದ್ರಲ್ಲ 7:28 ಈ ಹೊತ್ತಿನಲ್ಲಿ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ಸಂತೋಷ್ ಛಾಯಾಗ್ರಾಹಕರೊಬ್ರು ನಮ್ಮ ಜೊತೆ ಮಾತಾಡಿದ್ರು, ಅವರ ಅನುಭವಗಳನ್ನು ಹಂಚಿಕೊಂಡ್ರು. ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಸೋನು ನಿಗಮ್ ಅವರ ಧ್ವನಿಯಲ್ಲಿರುವಂತಹ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಮಜ್ನು ಚಿತ್ರದ ಗೀತೆಯದು. ಈ ಗೀತೆಯೊಂದಿಗೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ.

0: ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮುಂಬೆಳಗನೆ ಸರ ನಗೆಮೊಗವ ಹೊತ್ತಾಗ
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
3: ಎದೆ ತುಂಬಿ ಹಾಡಿದೆನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
5: ಸ್ನೇಹಿತರೆ, ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: 13,041 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮತ್ತು ರಸ್ತೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ, ಸುಪ್ರೀಂಕೋರ್ಟ್ ಅಭಿಮತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ಉಪಕ್ರಮ ಅನುಷ್ಠಾನ ಪರಿಶೀಲಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಟೆಸ್ಟ್ ಕ್ರಿಕೆಟ್: ಶ್ರೀಲಂಕಾ ವಿರುದ್ಧ ಭಾರತ ತಂಡಕ್ಕೆ ಗೆಲುವು, ಹಾಗೂ ಎಫ್ಐಎಚ್ ವಿಶ್ವಕಪ್ ಹಾಕಿ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ: 4 ರೈಲ್ವೆ ಯೋಜನೆಗಳು ಮತ್ತು 1 ಹೆದ್ದಾರಿ ಯೋಜನೆ ಸೇರಿದಂತೆ 5 ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ ಇಂದು 13,041 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳಿಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದರು. ರೈಲ್ವೆಯ 4 ಮಲ್ಟಿಟ್ರ್ಯಾಕ್ ಯೋಜನೆಗಳು ಪಶ್ಚಿಮ ಬಂಗಾಳ, ಒಡಿಶಾ, ತಮಿಳುನಾಡು ಮತ್ತು ಆಂಧ್ರಪ್ರದೇಶದಾದ್ಯಂತ 8 ಜಿಲ್ಲೆಗಳನ್ನು ಒಳಗೊಳ್ಳಲಿವೆ. ಈ ಯೋಜನೆಗಳು ಖರಗ್ಪುರ ಭದ್ರಕ್ 4ನೇ ಮಾರ್ಗ, ಭದ್ರಕ್ ಹರಿದಾಸ್ಪುರ 4ನೇ ಮಾರ್ಗ, ಗುಮ್ಮಿಡಿಪುಂಡಿ ಗುಡೂರು 3ನೇ ಮತ್ತು 4ನೇ ಮಾರ್ಗ ಹಾಗೂ ಕಟಕ್ ಪರ್ದೀಪ್ 3ನೇ ಮತ್ತು 4ನೇ ಮಾರ್ಗಗಳು ಸೇರಿವೆ. ಇದರಿಂದ ಭಾರತೀಯ ರೈಲ್ವೆ ಜಾಲಕ್ಕೆ ಸುಮಾರು 410 ಕಿಲೋಮೀಟರ್ಗಳು ಸೇರ್ಪಡೆಯಾಗಲಿವೆ ಎಂದು ವಿವರಿಸಿದರು. ಒಟ್ಟು 9,450 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದೊಂದಿಗೆ ಯೋಜನೆಗಳನ್ನು 2030-31ರ ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇದೇ ವೇಳೆ ಬಿಹಾರದಲ್ಲಿ NH-22ರ ಮುಜಫರ್ಪುರ, ಸೀತಾಮರ್ಹಿ, ಸೋನಾಬಾರ್ಸ್ ವಿಭಾಗವನ್ನು 4 ಪಥಗಳ ಗುಣಮಟ್ಟಕ್ಕೆ ಮೇಲ್ದರ್ಜೆಗೇರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 82.57 ಕಿಲೋಮೀಟರ್ ಯೋಜನೆಯನ್ನು ಹೈಬ್ರಿಡ್ ಮಾದರಿಯಲ್ಲಿ 3,590 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಂಡವಾಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTAಯನ್ನು ಸುರಕ್ಷಿತ ಮೂಲಸೌಕರ್ಯ, ಮೀಸಲು ಪರೀಕ್ಷಾ ಕೇಂದ್ರಗಳು, ಸೈಬರ್ ಭದ್ರತಾ ವ್ಯವಸ್ಥೆ ಹಾಗೂ ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆಯೊಂದಿಗೆ ಬಲಪಡಿಸುವ ಅಗತ್ಯವಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಪುನರುಚ್ಚರಿಸಿದೆ. ನೀಟ್ ಯುಜಿ 2026 ಪ್ರಶ್ನೆಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಾಲಯ ಕೆ ರಾಧಾಕೃಷ್ಣನ್ ಸಮಿತಿಯ ಶಿಫಾರಸುಗಳನ್ನು ಜಾರಿಗೊಳಿಸಲು ಕೈಗೊಂಡಿರುವ ಕ್ರಮಗಳ ಕುರಿತು ಪ್ರಮಾಣಪತ್ರ ಸಲ್ಲಿಸುವಂತೆ ಕೇಂದ್ರ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿಗೆ ನಿರ್ದೇಶನ ನೀಡಿದೆ. ತಾಂತ್ರಿಕ ಬದಲಾವಣೆಗಳಿಗೆ

0: ಹೊಂದಿಕೊಳ್ಳುವ ಹಾಗೂ ಅಗತ್ಯ ಪರಿಣತಿಯನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವಿರುವ ಸದೃಢ ಪರೀಕ್ಷಾ ಸಂಸ್ಥೆಯನ್ನು ದೇಶದಲ್ಲಿ ರೂಪಿಸುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ತಿಳಿಸಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಯುವಕರಿಗೆ ಉಚಿತ ಆನ್ಲೈನ್ ತರಬೇತಿ ನೀಡುವ ಪ್ರಧಾನಮಂತ್ರಿಯವರ ಉಪಕ್ರಮದ ಅನುಷ್ಠಾನವನ್ನು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಪರಿಶೀಲಿಸಿದರು. ಈ ವೇಳೆ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಅವರು ಮಾಹಿತಿ ಪಡೆದರು. ಆನ್ಲೈನ್ ತರಬೇತಿಯು ದೇಶಾದ್ಯಂತ ವಿದ್ಯಾರ್ಥಿಗಳಿಗೆ ಪ್ರವೇಶಿಸಬಹುದಾದ ಉತ್ತಮ ಗುಣಮಟ್ಟದ ಕಲಿಕಾ ವಿಷಯ, ತಜ್ಞರ ಮಾರ್ಗದರ್ಶನ ಮತ್ತು ರಚನಾತ್ಮಕ ತಯಾರಿ ತಂತ್ರಗಳನ್ನು ನೀಡುವ ಮೂಲಕ ದೃಢವಾದ ರಾಷ್ಟ್ರೀಯ ವೇದಿಕೆಯನ್ನು ನಿರ್ಮಿಸುವತ್ತ ಗಮನ ಹರಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ತಂತ್ರಜ್ಞಾನ, ಮಾಧ್ಯಮ, ಅರ್ಥವ್ಯವಸ್ಥೆ ಮತ್ತು ಸಾರ್ವಜನಿಕ ನೀತಿ ಕ್ಷೇತ್ರಗಳು ವೇಗವಾಗಿ ಬದಲಾಗುತ್ತಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಭಾರತೀಯ ಮಾಹಿತಿ ಸೇವೆ ಮತ್ತು ಭಾರತೀಯ ಸಂಖ್ಯಾಶಾಸ್ತ್ರ ಸೇವೆಯ ತರಬೇತಿ ನಿರತ ಅಧಿಕಾರಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಅಧಿಕಾರಿಗಳು ನಿರ್ಧಾರಗಳಲ್ಲಿ ವಿವೇಚನೆ, ಕರ್ತವ್ಯದಲ್ಲಿ ಸಹಾನುಭೂತಿ ಹಾಗೂ ಪ್ರಾಮಾಣಿಕತೆಯಲ್ಲಿ ದೃಢತೆ ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನ್ಯಾಯ, ವಿನಯ ಮತ್ತು ಸಮರ್ಪಣೆಯಿಂದ ಸೇವೆ ಸಲ್ಲಿಸುವುದು ಅಧಿಕಾರಿಗಳ ಮಹತ್ತರ ಹೊಣೆಗಾರಿಕೆಯಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಭಾರತದ ಪ್ರಮುಖ ಭಾಗವಾಗಿದೆ ಎಂದು ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಭೇಟಿಯಲ್ಲಿರುವ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಲ್ಲಿನ ಭದ್ರತೆಯನ್ನು ಸುಧಾರಿಸಲು ಮಹತ್ವದ ಕ್ರಮಗಳನ್ನು ತೆಗೆದುಕೊಂಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಶ್ರೀನಗರದಲ್ಲಿ ಸೆರ್ಗಿಯೋ ಗೋರ್ ಅವರು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆಚ್ಚ ಪರಿಣಾಮಕಾರಿತ್ವವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಮೂಲಸೌಕರ್ಯ ಒದಗಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಮೂಲಸೌಕರ್ಯ ಅಭಿವೃದ್ಧಿಯ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಸುರಂಗಗಳು ಮತ್ತು ಸೇತುವೆಗಳ ಸಮ್ಮೇಳನ 2026 ನಾಲ್ಕನೇ ಆವೃತ್ತಿ ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತಮ ಮೂಲಸೌಕರ್ಯ ಖಚಿತಪಡಿಸಿಕೊಳ್ಳಲು ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಪೂರೈಸಲು ದೃಢವಾದ ವಿವರವಾದ ಯೋಜನಾ ವರದಿ DPR ಅಗತ್ಯವನ್ನು ಒತ್ತಿ ಹೇಳಿದರು. ಗಾಲೆಯಲ್ಲಿ ನಡೆದ ಎರಡು ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಶ್ರೀಲಂಕಾವನ್ನು 165 ರನ್ಗಳಿಂದ ಪರಾಭವಗೊಳಿಸಿತು. ಈ ಮೂಲಕ ಭಾರತ 1-0 ಅಂತರದ ಮುನ್ನಡೆ ಸಾಧಿಸಿದೆ. 372 ರನ್ಗಳ ಗುರಿ ಬೆನ್ನಟ್ಟಿದ ಶ್ರೀಲಂಕಾ 77.4 ಓವರ್ಗಳಲ್ಲಿ 206 ರನ್ಗಳಿಗೆ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇದರಿಂದಾಗಿ ಭಾರತ ಸುಲಭವಾಗಿ ಗೆಲುವು ದಾಖಲಿಸಿತು. ಭಾರತದ ಪರ ಮಾನವ್ ಸುತಾರ್ 6 ವಿಕೆಟ್ಗಳನ್ನು ಕಬಳಿಸಿದರು. ಪ್ರಸಿದ್ಧ ಕೃಷ್ಣ 2 ವಿಕೆಟ್ ಹಾಗೂ ರವೀಂದ್ರ ಜಡೇಜಾ ಮತ್ತು ಮೊಹಮ್ಮದ್ ಸಿರಾಜ್ ತಲಾ 1 ವಿಕೆಟ್ ಪಡೆದರು. ಇದಕ್ಕೂ ಮೊದಲು ಭಾರತ ತಂಡ ತನ್ನ 2ನೇ ಇನಿಂಗ್ಸ್ನಲ್ಲಿ 193 ರನ್ಗಳಿಗೆ ಆಲೌಟ್ ಆಗಿ ಶ್ರೀಲಂಕಾಕ್ಕೆ 372 ರನ್ಗಳ ಗುರಿ ನೀಡಿತು. ರಿಷಭ್ ಪಂತ್ 69 ಎಸೆತಗಳಲ್ಲಿ 8 ಬೌಂಡರಿಗಳು ಮತ್ತು 2 ಸಿಕ್ಸರ್ಗಳೊಂದಿಗೆ 66 ರನ್ ಗಳಿಸುವ ಮೂಲಕ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದರು. ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ 100 ಸಿಕ್ಸರ್ ಸಿಡಿಸಿದ ಮೊದಲ ಭಾರತೀಯ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ದೇವದತ್ ಪಡಿಕಲ್ 44 ರನ್ ಗಳಿಸಿದರೆ KL ರಾಹುಲ್ 35 ರನ್ ಗಳಿಸಿದರು. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವಿನ್ನಲ್ಲಿ ನಡೆಯುತ್ತಿರುವ FIH ವಿಶ್ವಕಪ್ ಹಾಕಿ ಪಂದ್ಯಾವಳಿಯ ಪೋಲ್ಡಿ ವಿಭಾಗದಲ್ಲಿ ಭಾರತ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದೊಂದಿಗೆ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಕೋಲ್ಕತ್ತಾದ ನ್ಯೂ ಮಾರ್ಕೆಟ್ ಪ್ರದೇಶದ ಮಿರ್ಜಾ ಗಾಲಿಬ್ ಸ್ಟ್ರೀಟ್ನ ಹೋಟೆಲ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮಂದಿ ಮೃತಪಟ್ಟಿರುವ ಪ್ರಕರಣದ ತನಿಖೆಗೆ ಕೋಲ್ಕತ್ತಾ ಪೊಲೀಸರು 7 ಸದಸ್ಯರ ವಿಶೇಷ ತನಿಖಾ ತಂಡ SIT ರಚಿಸಿದ್ದಾರೆ. ಡಿಸಿಡಿಡಿ ಸ್ಪರ್ಶ್ ನೀಲಂಗಿ ನೇತೃತ್ವದ ತಂಡ ತನಿಖೆ ನಡೆಸಲಿದೆ. ಘಟನೆಯಲ್ಲಿ ಇಬ್ಬರು ಮಹಿಳೆಯರು ಮತ್ತು ಒಂದು ಮಗು ಸೇರಿದಂತೆ 9 ಮಂದಿ ಮೃತಪಟ್ಟಿದ್ದಾರೆ. ಗಾಯಗೊಂಡ 16 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುಮಾರು 80 ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಗ್ನಿ ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಕೊಲಂಬಿಯಾದಲ್ಲಿ ಪ್ರಬಲ ಭೂಕಂಪದಿಂದ ಮೃತಪಟ್ಟವರ ಸಂಖ್ಯೆ 312 ಏರಿಕೆಯಾಗಿದೆ. ಭೂಕಂಪದ ಪರಿಣಾಮವಾಗಿ 4611 ಜನರು ಗಾಯಗೊಂಡಿದ್ದು 290 ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಸುಮಾರು 277 ಕಟ್ಟಡಗಳು ಕುಸಿದಿದ್ದು ಸುಮಾರು 30,000 ಮನೆಗಳು ಹಾನಿಗೊಳಗಾವೆ. ಅವಶೇಷಗಳ ಅಡಿಯಲ್ಲಿ ಇನ್ನೂ ಸಿಕ್ಕಿಬಿದ್ದಿರುವ ಅಥವಾ ಕಾಣೆಯಾಗಿರುವ ಜನರನ್ನು ಪತ್ತೆ ಹಚ್ಚಲು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಕ್ಷಣಾ ತಂಡಗಳು ಕಾರ್ಯಾಚರಣೆಯಲ್ಲಿ ತೊಡಗಿವೆ ಎಂದು ಕೊಲಂಬಿಯಾದ ವಿಪತ್ತು ನಿರ್ವಹಣೆಯ ರಾಷ್ಟ್ರೀಯ ಘಟಕ ತಿಳಿಸಿದೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ನಾಳೆ ನಡೆಯಲಿರುವ ದಕ್ಷಿಣ ವಲಯ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಲಿದ್ದಾರೆ. ಸಭೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣ ಹಾಗೂ ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು, ಮುಖ್ಯಮಂತ್ರಿಗಳು ಮತ್ತು ಆಡಳಿತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 13,041 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮತ್ತು ರಸ್ತೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ, ಸುಪ್ರೀಂಕೋರ್ಟ್ ಅಭಿಮತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ಉಪಕ್ರಮ ಅನುಷ್ಠಾನ ಪರಿಶೀಲಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಭಾರತ ತಂಡಕ್ಕೆ ಗೆಲುವು ಹಾಗೂ ಎಫ್ಐಎಚ್ ವಿಶ್ವಕಪ್ ಹಾಕಿ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಒಲವಿನ ಆಲಾಪ, ಒಲವಿನ ಮಾತುಗಳು, ಒಲವಿನ ಹಾಡುಗಳು, ಈ ಪ್ರೀತಿ ತುಂಬಿದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಹೇಳ್ತಾ ನಿಮ್ ಜೊತೆಯಾಗ್ತಾ ಇರೋದು ನಾನು ಮಧು ಚೈತ್ರಾ.

ಕಾಲ ಬದಲಾಗಿದೆ, ಚಿಂತನೆಗಳು ಬದಲಾಗಿವೆ, ಆದರೂ ಕೆಲವು ಹಾಗೇನೆ ಉಳಿದುಬಿಟ್ಟಿದೆ. ಅಂತಹ ಒಂದು ವಿಷಯದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ವಿ. ಸಣ್ಣ ವಯಸ್ಸಲ್ಲೇ ದುರಾದೃಷ್ಟವಶತ್ ಗಂಡನನ್ನ ಕಳ್ಕೊಂಡ ಒಂದು ಹೆಣ್ಣಿನ ಜೀವನ ತುಂಬಾ ಕಷ್ಟಕರ. ಹೆಣ್ಣು ಜೀವನ ಪರ್ಯಂತ ನಿರ್ಜೀವ ಬದುಕನ್ನ ಸಾಗಿಸೋಕೆ ಬಿಡಬಾರದು. ಆಕೆಯ ಅಂತಃಶಕ್ತಿ ಸಾಮರ್ಥ್ಯಗಳ ಬಳಕೆ ಸಮಾಜಕ್ಕೆ ಸಿಗಬೇಕು ಅಂತಾದ್ರೆ ಸಮಾಜ ಆಕೆಯಲ್ಲಿ ಹೊಸ ಆಶಾಭಾವನೆಯನ್ನ ಮೂಡಿಸ್ಬೇಕು. ಇಷ್ಟೆಲ್ಲ ಮಾತಾಡೋದೇನೋ ಸುಲಭ, ಆದ್ರೆ ಹೇಗೆ? ಹೆಂಡತಿ ಅಕಸ್ಮಾತ್ ಸತ್ರೆ ಅವಳು ಶ್ರಾದ್ದ ಮುಗಿಯೋ ಮುಂಚೆನೆ ಗಂಡ ಇನ್ನೊಂದು ಮದ್ವೆಗೆ ಸಿದ್ಧನಾಗ್ತಾನೆ, ಅದನ್ನ ಎಲ್ಲರೂ ಒಪ್ತಾರೆ ಕೂಡ. ಆದ್ರೆ ಗಂಡ ಸತ್ರೆ ಹೆಂಡತಿ ಇನ್ನೊಂದು ವಿವಾಹದ ಚಿಂತೆ ಕೂಡ ಮಾಡೋಂಗಿಲ್ಲ, ಅದಕ್ಕೆ ಪರ್ಮಿಷನ್ ಕೂಡ ಸಿಗಲ್ಲ. ಅಲ್ಲೊಂದು ಇಲ್ಲೊಂದು ಅಂತ ಮದ್ವೆಗಳು ಆದ್ರೂ ಕೂಡ ಅದನ್ನ ಜಗಜ್ಜಾಹೀರ್ ಮಾಡಲ್ಲ. ಹೀಗೇಕೆ? ಇಲ್ಲಿ ಹೆಣ್ಣನ್ನ ತಾರತಮ್ಯ ದೃಷ್ಟಿಯಿಂದ ನೋಡ್ತಾ ಇಲ್ವಾ? ಗಂಡೊಬ್ಬನನ್ನ ವರಿಸಿ ಸಂಸಾರ ಮಾಡಿದ ಮೇಲೆ ಗಂಡ ತೀರ್ಕೊಂಡ್ರೆ ಅವನ ಹೆಂಡತಿ ಅಪವಿತ್ರಳು ಅಂತ ಭಾವಿಸೋದಾದ್ರೆ ಅದೇ ಸ್ಥಿತಿಯಲ್ಲಿನ ಗಂಡು ಹೇಗ್ ಪವಿತ್ರ ಅನ್ಸ್ಕೊಳ್ತಾನೆ ಹೇಳಿ?

ಒಂಟಿತನ ತುಂಬಾ ಕಷ್ಟ, ಅದರಿಂದ ಸಂಗಾತಿಯೊಬ್ರು ಬೇಕೇ ಬೇಕು. ಅದರಲ್ಲೂ ಒಂದು ಹೆಣ್ಣಿಗೆ ಸಂಗಾತಿಯ ಅವಶ್ಯಕತೆ ತುಂಬಾ ಇರುತ್ತೆ. ಈ ವಿಧವಾ ವಿವಾಹ ಅನ್ನೋದು ಶತಶತಮಾನಗಳಿಂದ ನಮ್ಮನ್ನ ಕಾಡ್ತಾ ಇರುವಂತಹ ಸಮಸ್ಯೆಯೇ ಸರಿ ಅಂತ ಹೇಳ್ಬಹುದು. ಹೆಣ್ಣು ಗಂಡಿನ ಮಧ್ಯ ತಾರತಮ್ಯ ಇರಬಾರದು, ಇಬ್ಬರನ್ನೂ ಸಮಾನ ದೃಷ್ಟಿಯಿಂದ ನೋಡಬೇಕು ಅನ್ನೋ ಸಾಕಷ್ಟು ಮಾತುಗಳನ್ನ ಕೇಳಿ, ಆದ್ರೆ ಇದು ಬರೀ ವೇದಿಕೆಯ ಭಾಷಣಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ. ಆಚರಣೆಯಲ್ಲಿ ಬಾರದೆ ತುಂಬಾ ಸವಕಲು ಅನ್ಸ್ಬಿಟ್ಟಿದೆ. ಆದ್ರೆ ಹೆಣ್ಣಿಗೆ ಒಂದು ಸಾಂಗತ್ಯ ಬೇಕೇ ಬೇಕು ಅನ್ನೋದಂತೂ ಖಂಡಿತ ಸತ್ಯವಾದ ಮಾತು.

ಹೆಣ್ಣು ಇನ್ನೊಂದು ಮದುವೆ ಆದ್ರೆ ಏನ್ ಅಡ್ಡಿ ಇಲ್ಲ ಅಂತ ಮೇಲ್ನೋಟಕ್ಕೆ ಕಂಡ್ರು ಕೂಡ ಒಳಗೊಳಗೆ ಜನರ ಭಾವನೆ ಚಿ ಯಾಕೆ ಬೇಕು ಅಂತ ಅನ್ಕೊಳ್ಳೋದು ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಅಂತಾನೆ ಅನ್ಸ್ಬಿಟ್ಟಿದೆ. ಒಂದ್ ಹೆಣ್ಣು ಹೆಂಡತಿ ಇಲ್ಲದೆ ಇರೋ ಒಬ್ಬ ವಿಧುರನನ್ನ ವರೆಸೋಕೆ ಹೇಗೆ ಒಪ್ಕೊಳ್ತಾಳೋ ಹಾಗೆ ವಿವಾಹಕ್ಕೆ ಮದುವೆಗೆ ಯೋಗ್ಯನಾಗಿರೋ ಒಂದು ಗಂಡು ಕೂಡ ಗಂಡ ಇಲ್ಲದ ಒಂದು ಹೆಣ್ಣನ್ನ ಮದುವೆಯಾಗಕ್ಕೆ ಯಾಕೆ ಮುಂದೆ ಬರಲ್ಲ, ಇಂತಹ ಪ್ರಶ್ನೆ ಸದಾ ಕಾಡ್ತಾ ಇರುತ್ತೆ. ಜೀವನ ನಿರ್ವಹಣೆಗೆ ಸದಾ ಗಂಡನನ್ನೇ ಅವಲಂಬಿಸಿ ಬಾಳ್ತಾ ಇದ್ದ ಹೆಣ್ಣಿನ ಸ್ಥಿತಿ ಇವತ್ತು ಬದಲಾಗಿದೆ. ಸಾಕಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ಉದ್ಯೋಗ ಮಾಡ್ತಾರೆ, ಸ್ವಾವಲಂಬಿಗಳು ಕೂಡ ಆಗಿದ್ದಾರೆ.

ಮೆದುವೆಯನ್ನ ಸರಾಗವಾಗಿ ಮದುವೆ ಮಾಡ್ಕೊಳ್ಳೋಕೆ ಯಾವುದೇ ಧರ್ಮದ, ಕಾನೂನಿನ, ಜಾತಿಯ ಕಟ್ಟುಪಾಡುಗಳೇನು ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಬೇಕಾಗಿರೋದು ಒಂದಷ್ಟು ಮಾನಸಿಕ ಸಿದ್ಧತೆ ಅಷ್ಟೇ. ಇವತ್ತಿನ ನಮ್ಮ ಯುವ ಮನಸ್ಸುಗಳು ಏನಿದೆ ಅದಕ್ಕೆ ಒಂದಿಷ್ಟು ಭರವಸೆ ಅವಶ್ಯಕವಾಗಿ ಬೇಕೇ ಬೇಕು. ಒಂದು ದಿಟ್ಟ ನಿರ್ಧಾರ, ಬದುಕಿನ ಬಗ್ಗೆ ಭರವಸೆ, ಇದಿಷ್ಟಿದ್ರೆ ಖಂಡಿತ ಈ ಎಲ್ಲ ಪರಿಸ್ಥಿತಿಗಳು ಬದಲಾಗುತ್ತೆ.

ಛೇ, ವಿಧವೆ ಅನ್ನೋಳು ಅಪವಿತ್ರಳು ಅನ್ನೋ ಭಾವನೆಗೆ ನಮ್ಮ ಜನ ಪೂರ್ಣ ವಿರಾಮ ಹಾಕ್ಲೇಬೇಕು. ಗಂಡು ಅಪವಿತ್ರನಲ್ಲ ಅಂತ ಅಂದ್ರೆ ಹೆಣ್ಣು ಹೇಗೆ ಅಪವಿತ್ರಳಾಗ್ತಾಳೆ ಅಂತ ಯೋಚಿಸ್ಬೇಕು. ಹೆಣ್ಣು ಗಂಡಿನ ಮಧ್ಯ ತಾರತಮ್ಯ ಭಾವನೆ ಇರಲೇಬಾರದು, ಕೀಳ್ಭಾವನೆ ಖಂಡಿತ ತೋರ್ಲೇಬಾರದು. ಹೀಗೆಲ್ಲ ಸಮಾಜ ಮಾತಾಡಿದ್ರು ಕೂಡ ಹೆಣ್ಮಕ್ಕಳನ್ನ ಸ್ವೀಕರಿಸುವಂತಹ ಮನಸ್ಥಿತಿ ಇನ್ನೂ ಹೆಚ್ಚಾಗಿ ಕಂಡುಬರ್ತಾ ಇಲ್ಲ. ಹಾಗಿದ್ರೆ ಇದಕ್ಕೆಲ್ಲ ಏನ್ ಮಾಡಬೇಕು ಅನ್ನೋದಾದ್ರೆ, ನಮ್ಮ ಇವತ್ತಿನ ಯುವ ಜನರು ಯಾರಿದ್ದಾರೆ ಅವರಲ್ಲಿ ಒಂದಷ್ಟು ಜಾಗೃತಿಯನ್ನ ಮೂಡಿಸಿ ಮಾನವೀಯ ಮೌಲ್ಯಗಳನ್ನ ಕಲಿಸಿ ವಿಧವೆಯರನ್ನ ಒರೆಸೋ ಪ್ರಯತ್ನ ಆ ಯುವ ಜನತೆಯಿಂದ ಆಗ್ಲೇಬೇಕು. ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ಈ ಕೆಲಸಗಳನ್ನ ಮಾಡ್ತಾ ಇದೆ. ಅವರಿಗೆ ಬೆಂಬಲವಾಗಿ ಸಮಾಜ ನಿಲ್ಲೇಬೇಕು. ಪ್ರೀತಿ ವಿಶ್ವಾಸಕ್ಕೆ ಪಾತ್ರಳಾದ ಒಬ್ಬ ಮುಗ್ಧ ಹೆಣ್ಣಿನ ಹೊಸ ಬಾಳನ್ನ ಬೆಳಗೋಕೆ ನಮ್ಮ ಇವತ್ತಿನ ಯುವ ಮನಸ್ಸುಗಳು ಖಂಡಿತ ಮುಂದಾಗಬೇಕು. ಹೆಣ್ಣಿಗೆ ಸಮಾನತೆ ಕೊಡಬೇಕು ಅಂತ ಪ್ರತಿಪಾದಿಸೋ ಗಂಡು ಈ ಕೆಲಸದಲ್ಲಿ ಮಾದರಿಯಾಗಬೇಕು, ಅನುಕರಣೀಯನೂ ಕೂಡ ಆಗಬೇಕು. ಇದಕ್ಕೆಲ್ಲ ಯಾವುದೋ ಜಾಗೃತಿ ಕಾರ್ಯಕ್ರಮ ಇರಬಹುದು ಅಥವಾ ಯಾವುದೇ ಪ್ರಚಾರ ಕಾರ್ಯಕ್ರಮಗಳು ಖಂಡಿತವಾಗ್ಲೂ ಬೇಕಾಗಿಲ್ಲ. ಗಂಡಿಗೆ ಇಷ್ಟವಾಗೋ ಒಂದು ಹೆಣ್ಣು ಸಿಕ್ಕರೆ ಸಾಕು, ಅವರಿಬ್ಬರ ಮನಸ್ಥಿತಿಗಳು ಹೊಂದಿಕೊಂಡ್ರೆ ಸಾಕು. ಸಾಮಾಜಿಕ ಸ್ಥಿತಿಯ ಅಗತ್ಯ ಅಲ್ಲಿ ಬರಲ್ಲ, ಆಗ್ಲೇ ಸಮಾನತೆಯ ಮನೋಭಾವ ಸಮಾಜದಲ್ಲಿ ನಿರ್ಮಾಣ ಆಗುತ್ತೆ.

ಇದು ಇವತ್ತಿನ ಒಲವಿನ ಆಲಾಪ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3. ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು ಕನ್ನಡ ಕಾಮನಬಿಲ್ಲು 101.3.

0: ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಸರಿಯಾಗಿ 9:15 ಆಗ್ತಾ ಇದೆ. ಈಗ ಕೇಳೋಣ ಪ್ರಚಲಿತ ವಿದ್ಯಮಾನ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಬಾಹ್ಯಾಕಾಶ ನಾಯಕತ್ವದತ್ತ ಭಾರತದ ಹೆಜ್ಜೆ. ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು. ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಭಾರತದ ಬಾಹ್ಯಾಕಾಶ ಪಯಣವು ಮೂಲಭೂತ ಸಾಮರ್ಥ್ಯಗಳನ್ನು ನಿರ್ಮಿಸುವುದರಿಂದ ಹಿಡಿದು ಮುಂದುವರೆದ ಜಾಗತಿಕ ಸ್ಪರ್ಧಾತ್ಮಕ ಬಾಹ್ಯಾಕಾಶ ತಂತ್ರಗಳನ್ನು ಒದಗಿಸುವವರೆಗೆ ವಿಕಸನಗೊಂಡಿದೆ. ಕಳೆದ ದಶಕದಲ್ಲಿ ಸುಧಾರಣೆಗಳು ಈ ಕ್ಷೇತ್ರವನ್ನು ಖಾಸಗಿ ಉದ್ಯಮಗಳು, ಸ್ಟಾರ್ಟ್ಅಪ್ ಮತ್ತು ಜಾಗತಿಕ ಸಹಭಾಗಿತ್ವಗಳಿಗೆ ಮುಕ್ತಗೊಳಿಸಿವೆ. ಭಾರತ ಈಗ ಉಡಾವಣಾ ವ್ಯವಸ್ಥೆ, ಉಪಗ್ರಹ, ಬಾಹ್ಯಾಕಾಶ ಅನ್ವಿಕೆಗಳು ಹಾಗೂ ಮಾನವ ಸಹಿತ ಬಾಹ್ಯಾಕಾಶ ಯಾನದಾದ್ಯಂತ ತನ್ನ ಸಾಮರ್ಥ್ಯಗಳನ್ನು ವಿಸ್ತರಿಸುತ್ತಿದೆ. ಭಾರತ ತನ್ನ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವಾಗ ಅದರ ಬಾಹ್ಯಾಕಾಶ ಆಕಾಂಕ್ಷೆಗಳು ಬಾಹ್ಯಾಕಾಶದ ಭವಿಷ್ಯವನ್ನು ರೂಪಿಸುತ್ತಿರುವ ಆತ್ಮವಿಶ್ವಾಸದ ಮತ್ತು ಸ್ವಾವಲಂಬಿ ರಾಷ್ಟವನ್ನು ಪ್ರತಿಬಿಂಬಿಸುತ್ತವೆ. ಭಾರತದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ವಿಸ್ತರಿಸಿದ್ದು ನೋಂದಾಯಿತ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳ ಸಂಖ್ಯೆ 2014ರಲ್ಲಿ 1 ಇದ್ದದ್ದು 2026ರ ಹೊತ್ತಿಗೆ ಸುಮಾರು 440ಕ್ಕೆ ಏರಿಕೆಯಾಗಿದೆ. ಈ ವಿಸ್ತರಿಸುತ್ತಿರುವ ಪರಿಸರ ವ್ಯವಸ್ಥೆಯು ಆಗಸ್ಟ್ 26ರ ಹೊತ್ತಿಗೆ 9 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯವನ್ನು ಹೊಂದಿರುವ ಭಾರತದ ಬಾಹ್ಯಾಕಾಶ ವ್ಯವಸ್ಥೆಯನ್ನು ಬಲಪಡಿಸುತ್ತಿದೆ. ಮುಂಬರುವ ದಶಕದಲ್ಲಿ ಇದು 40-45 ಬಿಲಿಯನ್ ಅಮೆರಿಕನ್ ಡಾಲರ್ಗೆ ತಲುಪುವ ನಿರೀಕ್ಷೆ ಇದೆ. ಭಾರತದ ಬಾಹ್ಯಾಕಾಶ ವಲಯದಲ್ಲಿನ ಖಾಸಗಿ ಹೂಡಿಕೆಯು ಸುಮಾರು 6 ಪಟ್ಟು ಹೆಚ್ಚಾಗಿದ್ದು 2021-22ರಲ್ಲಿ 100.5 ಮಿಲಿಯನ್ ಅಮೆರಿಕನ್ ಡಾಲರ್ ಇದ್ದದ್ದು ಮಾರ್ಚ್ 31, 2026ರ ವೇಳೆಗೆ 618.5 ಮಿಲಿಯನ್ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದೆ. ಇದರಲ್ಲಿ ಕೇವಲ 2026ರ ಅವಧಿಯಲ್ಲೇ 187 ಮಿಲಿಯನ್ ಅಮೆರಿಕನ್ ಡಾಲರ್ ದಾಖಲಾಗಿದೆ. 2026ರ ಮಧ್ಯದ ವೇಳೆಗೆ ಉಪಗ್ರಹ ಕಾರ್ಯಾಚರಣೆಗಳು, ಪೇಲೋಡ್ ಸ್ಥಾಪನೆ ಮತ್ತು ಉಡಾವಣಾ ಸೇವೆಗಳಿಗಾಗಿ 52 ಸರ್ಕಾರೇತರ ಸಂಸ್ಥೆಗಳಿಗೆ 113 ಅಧಿಕಾರ ಪತ್ರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ 18 ಸ್ಟಾರ್ಟ್ಅಪ್ಗಳಾಗಿವೆ. ಅರ್ಥ್ ಅಬ್ಸರ್ವೇಷನ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಒಪಿಪಿಪಿ ಎಂಬುದು ಐಎನ್ ಸ್ಪೇಸ್ನಿಂದ ಪ್ರಾರಂಭಿಸಲಾದ ಒಂದು ಅದ್ಭುತ ಸಾರ್ವಜನಿಕ ಖಾಸಗಿ ಚೌಕಟ್ಟಾಗಿದೆ. ಇದು ಸುಮಾರು 1,200 ಕೋಟಿ ರೂಪಾಯಿ ಖಾಸಗಿ ಹೂಡಿಕೆಯ ಬದ್ದತೆಯೊಂದಿಗೆ ಭಾರತದ ಮೊದಲ ಖಾಸಗಿ ಮಾಲೀಕತ್ವದ ಭೂ ಪರಿವೀಕ್ಷಣಾ ಉಪಗ್ರಹಗಳ ಸಮೂಹವನ್ನು ಅಭಿವೃದ್ಧಿಪಡಿಸಲು ಸರ್ಕಾರದ ಮೇಲ್ವಿಚಾರಣೆ ಮತ್ತು ಖಾಸಗಿ ಉದ್ಯಮವನ್ನು ಒಂದೆಡೆ ತರುತ್ತದೆ. ಭಾರತದ ಬೆಳೆಯುತ್ತಿರುವ ಉಡಾವಣಾ ಸಾಮರ್ಥ್ಯಗಳು ಜಾಗತಿಕ ಬೇಡಿಕೆಯನ್ನು ಆಕರ್ಷಿಸುತ್ತಿದ್ದು ವಿದೇಶಿ ಉಪಗ್ರಹ ಉಡಾವಣೆಗಳ ಸಂಖ್ಯೆ 2014ಕ್ಕಿಂತ ಮೊದಲು 35 ಇದ್ದದ್ದು ಜನವರಿ 2026ರ ಹೊತ್ತಿಗೆ 399ಕ್ಕೆ ಏರಿಕೆಯಾಗಿದೆ. ಭಾರತದ ಜಾಗತಿಕ ಸಹಭಾಗಿತ್ವಗಳು ಅದರ ಬೆಳೆಯುತ್ತಿರುವ ಬಾಹ್ಯಾಕಾಶ ನಾಯಕತ್ವವನ್ನು ಬಲಪಡಿಸುತ್ತಿದ್ದು ಸಂಶೋಧನೆ, ತಂತ್ರಜ್ಞಾನ, ಜಂಟಿ ಮಿಷನ್ಗಳು ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಒಳಗೊಂಡಂತೆ 61 ದೇಶಗಳು ಮತ್ತು 5 ಬಹುಪಕ್ಷೀಯ ಸಂಸ್ಥೆಗಳೊಂದಿಗೆ 300ಕ್ಕೂ ಹೆಚ್ಚು ಬಾಹ್ಯಾಕಾಶ ಸಹಕಾರ ಒಪ್ಪಂದಗಳನ್ನು ಹೊಂದಿವೆ. ಭಾರತದ ಬಾಹ್ಯಾಕಾಶ ಸುಧಾರಣೆಗಳು ಖಾಸಗಿ ಭಾಗವಹಿಸುವಿಕೆ, ಹೂಡಿಕೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ ಆಧಾರಿತ ಬೆಳವಣಿಗೆಗೆ ಅನುಕೂಲಕರ ವಾತಾವರಣವನ್ನು ನಿರ್ಮಿಸಿವೆ. ಈ ಕ್ರಮಗಳು ಸಾಂಪ್ರದಾಯಿಕ ಸರ್ಕಾರಿ ನೇತೃತ್ವದ ಬಾಹ್ಯಾಕಾಶ ಚಟುವಟಿಕೆಗಳಿಂದ ಆಚೆಗೆ ಈ ರಂಗವನ್ನು ವಿಸ್ತರಿಸಿವೆ. ಭಾರತ 2020ರಲ್ಲಿ ತನ್ನ ಬಾಹ್ಯಾಕಾಶ ರಂಗವನ್ನು ಖಾಸಗಿ ಭಾಗವಹಿಸುವಿಕೆಗೆ ಮುಕ್ತಗೊಳಿಸಿತು. ಇದು ಉಪಗ್ರಹಗಳು, ಉಡಾವಣಾ ವ್ಯವಸ್ಥೆ ಮತ್ತು ಬಾಹ್ಯಾಕಾಶ ಅನ್ವಿಕೆಗಳಲ್ಲಿ ಉದ್ಯಮಗಳು ಹಾಗೂ ಸ್ಟಾರ್ಟ್ಅಪ್ಗಳಿಗೆ ಅವಕಾಶ ಮಾಡಿಕೊಟ್ಟಿತು. ಭಾರತೀಯ ಬಾಹ್ಯಾಕಾಶ ನೀತಿ 2023 ಬಾಹ್ಯಾಕಾಶ ಮೌಲ್ಯ ಸರಪಳಿಯಾದ್ಯಂತ ಖಾಸಗಿ ಭಾಗವಹಿಸುವಿಕೆಯನ್ನು ಮತ್ತಷ್ಟು ವಿಸ್ತರಿಸಿತು. ಇದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮತ್ತು ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಆಥರೈಸೇಷನ್ ಸೆಂಟರ್ನ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ಸಹ ವ್ಯಾಖ್ಯಾನಿಸಿತು. ಇಸ್ರೋದ ವಾಣಿಜ್ಯ ವಿಭಾಗವಾದ ಎನ್ಎಸ್ಐಎಲ್ ಉಡಾವಣೆ, ಉಪಗ್ರಹ ಮತ್ತು ಬಾಹ್ಯಾಕಾಶ ಆಧಾರಿತ ಸೇವೆಗಳನ್ನು ಒದಗಿಸುತ್ತದೆ. ಇದರ ಆದಾಯವು 2021-22ರ ಹಣಕಾಸು ವರ್ಷದಲ್ಲಿ 321.77 ಕೋಟಿ ರೂಪಾಯಿಯಿಂದ 2024-25ರ ಹಣಕಾಸು ವರ್ಷದಲ್ಲಿ 3,000 ಕೋಟಿ ರೂಪಾಯಿಗೂ ಹೆಚ್ಚು ಏರಿಕೆಯಾಗಿದ್ದು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಬೆಳೆಯುತ್ತಿರುವ ವಾಣಿಜ್ಯೀಕರಣವನ್ನು ಪ್ರತಿಬಿಂಬಿಸುತ್ತದೆ. ಇಂದಿನವರೆಗೆ ಇಸ್ರೋ ಬಾಹ್ಯಾಕಾಶ ಇಲಾಖೆಯಲ್ಲಿ ಅಭಿವೃದ್ಧಿಪಡಿಸಲಾದ 83 ತಂತ್ರಜ್ಞಾನಗಳನ್ನು ಭಾರತೀಯ ಉದ್ಯಮಕ್ಕೆ ಹಸ್ತಾಂತರಿಸಲು ಎನ್ಎಸ್ಐಎಲ್ 118 ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇನ್ಸ್ಪೇಸ್ ಏಕಗವಾಕ್ಷಿ ವ್ಯವಸ್ಥೆಯ ಮೂಲಕ ಖಾಸಗಿ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಸಾಧ್ಯವಾಗಿಸುತ್ತದೆ. ಇದು 31 ಜನವರಿ 2026 ಹೊತ್ತಿಗೆ ಉದ್ಯಮಗಳು ಮತ್ತು ಸ್ಟಾರ್ಟ್ಅಪ್ಗಳಿಗೆ ಇಸ್ರೋದ 71 ತಂತ್ರಜ್ಞಾನ ವರ್ಗಾವಣೆಗಳನ್ನು ಸುಗಮಗೊಳಿಸಿದೆ. ಫೆಬ್ರವರಿ 2024 ಬಾಹ್ಯಾಕಾಶ ಕ್ಷೇತ್ರಕ್ಕಾಗಿ ವಿದೇಶಿ ನೇರ ಹೂಡಿಕೆ ನಿಯಮಗಳನ್ನು ಸಡಿಲಗೊಳಿಸಲಾಯಿತು. ಉಪಗ್ರಹ ತಯಾರಿಕೆ ಮತ್ತು ಕಾರ್ಯಾಚರಣೆಗಳಿಗೆ ಶೇಕಡ 74% ಉಡಾವಣಾ ವಾಹನಗಳು ಮತ್ತು ಸ್ಪೇಸ್ ಪೋರ್ಟ್ಗಳಿಗೆ ಶೇಕಡ 49% ಹಾಗೂ ಉಪಗ್ರಹ ಮತ್ತು ಗ್ರೌಂಡ್ ಸೆಗ್ಮೆಂಟ್ ಘಟಕಗಳಿಗೆ ಶೇಕಡ 100% ಎಫ್ಡಿಐಗೆ ಸ್ವಯಂ ಚಾಲಿತ ಮಾರ್ಗದಲ್ಲಿ ಅನುಮತಿ ನೀಡಲಾಗಿದೆ. ನಾಮ್ಸ್ ಗೈಡ್ಲೈನ್ಸ್ ಮತ್ತು ಪ್ರೊಸೀಜರ್ಸ್ 2024 ಪಾರದರ್ಶಕ ಅಧಿಕಾರ ಮತ್ತು ಅನುಸರಣೆ ಅಗತ್ಯಗಳನ್ನು ಸ್ಥಾಪಿಸಿತು. ಈ ಚೌಕಟ್ಟು ನಿಯಂತ್ರಕ ಮುನ್ಸೂಚನೆ ಮತ್ತು ಸುಲಭ ವ್ಯವಹಾರವನ್ನು ಹೆಚ್ಚಿಸುತ್ತದೆ. ಗುರಿ ಆಧಾರಿತ ಹಣಕಾಸು ಬೆಂಬಲವು ಭಾರತದ ಖಾಸಗಿ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಇನ್ಸ್ಪೇಸ್ ಸೀಡ್ ಫಂಡ್ ಯೋಜನೆಯು ಆರಂಭಿಕ ಹಂತದ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸುತ್ತದೆ. 1,000 ಕೋಟಿ ರೂಪಾಯಿಗಳ ವೆಂಚರ್ ಕ್ಯಾಪಿಟಲ್ ಫಂಡ್ ಬೆಳವಣಿಗೆಯ ಬಂಡವಾಳವನ್ನು ಒದಗಿಸುತ್ತದೆ ಹಾಗೂ 500 ಕೋಟಿ ರೂಪಾಯಿ ಟೆಕ್ನಾಲಜಿ ಅಡಾಪ್ಷನ್ ಫಂಡ್ ಬಾಹ್ಯಾಕಾಶ ತಂತ್ರಜ್ಞಾನಗಳ ವಿಶಾಲ ನಿಯೋಜನೆಯನ್ನು ಸಾಧ್ಯವಾಗಿಸುತ್ತದೆ. ಇದಲ್ಲದೆ ಉಪಗ್ರಹ ಬಸ್ ಸಾಮರ್ಥ್ಯಗಳ ಅಭಿವೃದ್ಧಿಯನ್ನು ಬೆಂಬಲಿಸಲು ಸ್ಯಾಟಲೈಟ್ ಬಸ್ ಆಸ್ ಎ ಸರ್ವಿಸ್ ಯೋಜನೆಗೆ 75 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಉಪಗ್ರಹ ಅಭಿವೃದ್ಧಿಯಿಂದ ಚಂದ್ರ, ಮಂಗಳ ಮತ್ತು ಸೌರ ಮಂಡಲದಾದ್ಯಂತ ಸಂಕೀರ್ಣ ಮಿಷನ್ಗಳವರೆಗೆ ಪ್ರಗತಿ ಸಾಧಿಸಿದೆ. ಸಾಧನೆಗಳು ಪರಿಶೋಧನೆ, ದಿಕ್ಸೂಚಿ, ವಿಜ್ಞಾನ ಮತ್ತು ಸುಧಾರಿತ ಬಾಹ್ಯಾಕಾಶ ಕಾರ್ಯಾಚರಣೆಗಳಲ್ಲಿ ಬೆಳೆಯುತ್ತಿರುವ ಸಾಮರ್ಥ್ಯಗಳನ್ನು ಪ್ರದರ್ಶಿಸುತ್ತವೆ. ಭಾರತ 4 ಸ್ವದೇಶಿ ಉಡಾವಣಾ ವಾಹನಗಳನ್ನು ಕಾರ್ಯಾಚರಣೆಗೆ ತಂದಿದೆ. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ Mark 3 ಮತ್ತು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಈ ಉಡಾವಣಾ ವಾಹನಗಳು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಗ್ರಾಹಕರ ವಾಣಿಜ್ಯ ಉಡಾವಣೆಗಳ ಹೊರತಾಗಿ ಭೂಪರಿವೀಕ್ಷಣೆ, ಸಂಪರ್ಕ, ದಿಕ್ಸೂಚಿ, ಬಾಹ್ಯಾಕಾಶ ವಿಜ್ಞಾನ ಮತ್ತು ಪರಿಶೋಧನೆಯನ್ನು ಬೆಂಬಲಿಸುತ್ತವೆ. ಕಳೆದ 3 ವರ್ಷಗಳಲ್ಲಿ ಭಾರತ 11 ರಾಷ್ಟೀಯ ಉಪಗ್ರಹಗಳು ಮತ್ತು ಅಂತಾರಾಷ್ಟೀಯ ಗ್ರಾಹಕರಿಗಾಗಿ 9 ಉಪಗ್ರಹಗಳನ್ನು ಹೊತ್ತೊಯ್ಯುವ ಮೂಲಕ 12 ಉಡಾವಣಾ ವಾಹನ ಮಿಷನ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಶ್ರೀಹರಿಕೋಟಾ ಪ್ರಸ್ತುತ 2 ಕಾರ್ಯಾಚರಣೆಯ ಉಡಾವಣಾ ವೇದಿಕೆಯನ್ನು ಹೊಂದಿದೆ ಮತ್ತು ಮುಂದಿನ ಪೀಳಿಗೆಯ ಉಡಾವಣಾ ವಾಹನಗಳಿಗಾಗಿ 3ನೆಯದನ್ನು ಸ್ಥಾಪಿಸಲಾಗುತ್ತಿದೆ. ತಮಿಳುನಾಡಿನ ಕುಲಶೇಖರ ಪಟ್ಟಿನಂ ಕೂಡ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಮತ್ತು ಖಾಸಗಿ ವಲಯದ ಉಡಾವಣೆಗಳಿಗಾಗಿ ಭಾರತದ 2ನೇ ರಾಕೆಟ್ ಉಡಾವಣಾ ತಾಣವಾಗಿ ಹೊರಹೊಮ್ಮುತ್ತಿದೆ. 2008 Chandrayaan-1 ಭಾರತದ ಮೊದಲ ಚಂದ್ರ ಮಿಷನ್ ಆಗಿದ್ದು ಚಂದ್ರನ ಮೇಲ್ಮೈನಲ್ಲಿ ನೀರಿನ ಅಣುಗಳು ಮತ್ತು ಹೈಡ್ರಾಕ್ಸಿಲ್ ಅನ್ನು ಪತ್ತೆಹಚ್ಚಿತು. ಇದು ಜಾಗತಿಕ ಚಂದ್ರ ವಿಜ್ಞಾನಕ್ಕೆ ಕೊಡುಗೆ ನೀಡಿದ ದೇಶವಾಗಿ ಭಾರತವನ್ನು ಸ್ಥಾಪಿಸಿತು. 2019 Chandrayaan-2 100 ಕಿಲೋಮೀಟರ್ ಎತ್ತರದಿಂದ ಕಾರ್ಯಾಚರಣೆ ನಡೆಸಿತು ಮತ್ತು 30 ಸೆಂಟಿಮೀಟರ್ ವರೆಗಿನ ರೆಸಲ್ಯೂಷನ್ನಲ್ಲಿ ಚಂದ್ರನ ಚಿತ್ರಗಳನ್ನು ತೆಗೆಯಿತು. ಇದು ಚಂದ್ರನ ಆರ್ಬಿಟರ್ ಪ್ಲಾಟ್ಫಾರ್ಮ್ನಿಂದ ತೆಗೆಯಲಾದ ಅತ್ಯುನ್ನತ ರೆಸಲ್ಯೂಷನ್ ಆಪ್ಟಿಕಲ್ ಚಿತ್ರಗಳಾಗಿವೆ. 2023 Chandrayaan-3 ಭಾರತವನ್ನು ಚಂದ್ರನ ದಕ್ಷಿಣ ಧ್ರುವದ ಬಳಿ ಸಾಫ್ಟ್ ಲ್ಯಾಂಡ್ ಮಾಡಿದ ಮೊದಲ ದೇಶವನ್ನಾಗಿ ಮತ್ತು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡ್ ಮಾಡಿದ 4ನೇ ರಾಷ್ಟವನ್ನಾಗಿ ಮಾಡಿತು. Chandrayaan-4 ಈ ಮಿಷನ್ ಚಂದ್ರನ ಮಾದರಿ ಸಂಗ್ರಹಣೆ, ಚಂದ್ರನ ಮೇಲ್ಮೈನಿಂದ ಮೇಲಕ್ಕೇರುವುದು ಮತ್ತು ಮಾದರಿಯನ್ನು ಭೂಮಿಗೆ ಮರಳಿ ತರುವುದನ್ನು ಧ್ಯೇಯವಾಗಿಸಿಕೊಂಡಿದೆ. ಈ ಮಿಷನ್ನ ಯೋಜಿತ ಸಮಯ 2027 ಆಗಿದೆ. Chandrayaan-5 ಲುಪೆಕ್ಸ್ ಜಂಟಿ ಇಸ್ರೋ ಜಾಕ್ಸ್ ಮಿಷನ್ ಆಗಿದ್ದು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಬಳಿ ಚಂದ್ರನ ನೀರು ಸೇರಿದಂತೆ ಚಂದ್ರನ ಅವಿಶೀಲತೆಗಳನ್ನು ಅಧ್ಯಯನ ಮಾಡುತ್ತದೆ. ಮಂಗಳಯಾನ 2014 ಸೆಪ್ಟೆಂಬರ್ 24 ಮಂಗಳ ಗ್ರಹದ ಕಕ್ಷೆಯನ್ನು ಸೇರಿತು. ಇದು ಭಾರತದ ಮೊದಲ ಗ್ರಹಾಂತರ ಮಿಷನ್ ಆಗಿದೆ. ಈ ನೌಕೆಯು ಯೋಜಿತ 6 ಅವಧಿಯನ್ನು ಮೀರಿ 8 ಹೆಚ್ಚು ಕಾಲ ಕಾರ್ಯನಿರ್ವಹಿಸಿತು. ಆಸ್ಟ್ರೋಸ್ಯಾಟ್ ಎಕ್ಸ್ರೇ, ಆಪ್ಟಿಕಲ್ ಮತ್ತು ಯುವಿ ಸ್ಪೆಕ್ಟ್ರಲ್ ಬ್ಯಾಂಡ್ಗಳಲ್ಲಿ ಏಕಕಾಲದಲ್ಲಿ ಖಗೋಳ ಮೂಲಗಳನ್ನು ಅಧ್ಯಯನ ಮಾಡುವ ಉದ್ದೇಶವನ್ನು ಹೊಂದಿರುವ ಭಾರತದ ಮೊದಲ ಮೀಸಲಾದ ಖಗೋಳಶಾಸ್ತ್ರ ಮಿಷನ್ ಆಗಿದೆ. 2023 Aditya L-1 ಸೂರ್ಯನನ್ನು ಅಧ್ಯಯನ ಮಾಡಲು

ಭಾರತದ ಮೊದಲ ಬಾಹ್ಯಾಕಾಶ ಆಧಾರಿತ ಮಿಷನ್ ಆಗಿದೆ. ಇದನ್ನು ಭೂಮಿಯಿಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ದೂರವಿರುವ ಸೂರ್ಯ ಭೂಮಿಯ I-1 ಬಿಂದುವಿನಲ್ಲಿ ಸ್ಥಾಪಿಸಲಾಗಿದೆ. 27 TBಗೂ ಹೆಚ್ಚು ಸೌರ ದತ್ತಾಂಶವನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲಾಗಿದೆ. ಜನವರಿ 2024 ಉಡಾವಣೆಗೊಂಡ ಎಕ್ಸ್ಪೋಸ್ಯಾಟ್ ಎಕ್ಸ್ರೇ ಧ್ರುವೀಕರಣ ಖಗೋಳಶಾಸ್ತ್ರದಲ್ಲಿ ಭಾರತದ ಸಾಮರ್ಥ್ಯವನ್ನು ವಿಸ್ತರಿಸಿತು. ಇದು ತೀವ್ರವಾದ ಬಾಹ್ಯಾಕಾಶ ಮೂಲಗಳ ವಿವರವಾದ ಅಧ್ಯಯನಗಳನ್ನು ಸಾಧ್ಯವಾಗಿಸುತ್ತದೆ. ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಜನವರಿ 2025 ಸ್ವಾಯತ್ತ ಬಾಹ್ಯಾಕಾಶ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಅನ್ನು ಪ್ರದರ್ಶಿಸಿದ 4ನೇ ದೇಶವಾಗಿ ಭಾರತವನ್ನು ಮಾಡಿತು. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ 25 ಜೂನ್ 2025 ಉಡಾವಣೆಯಾದ ಆಕ್ಸಿಯಂ 4 ಮಿಷನ್ನಲ್ಲಿ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ ಭಾರತದ ಮೊದಲ ಗಗನಯಾತ್ರಿಯಾಗಿದ್ದಾರೆ. ಅವರ ಭಾಗವಹಿಸುವಿಕೆಯು ಮಾನವ ಬಾಹ್ಯಾಕಾಶ ಯಾನ ಮತ್ತು ಸೂಕ್ಷ್ಮ ಗುರುತ್ವಾಕರ್ಷಣೆ ಸಂಶೋಧನೆಯಲ್ಲಿ ಭಾರತಕ್ಕೆ ಮೌಲ್ಯಯುತ ಅನುಭವವನ್ನು ನೀಡಿತು. ಆಕ್ಸಿಯಂ 4 ಮಿಷನ್ 15 ಜುಲೈ 2025 ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟೆಲೇಷನ್ ಭಾರತದಾದ್ಯಂತ ಮತ್ತು ಅದರ ಗಡಿಯಿಂದ 1,500 ಕಿಲೋಮೀಟರ್ ವರೆಗೆ ಸ್ಥಳೀಕರಣ, ನ್ಯಾವಿಗೇಷನ್ ಮತ್ತು ಸಮಯದ ಮಾಹಿತಿಯನ್ನು ಒದಗಿಸುತ್ತದೆ. 2ನೇ ತಲೆಮಾರಿನ ಮೊದಲ 2 ನಾವಿಕ್ ಉಪಗ್ರಹಗಳಾದ NVAS-1 ಮತ್ತು NVAS-2 ಅನುಕ್ರಮವಾಗಿ ಮೇ 2023 ಮತ್ತು ಜನವರಿ 2025 ಉಡಾವಣೆ ಮಾಡಲಾಯಿತು. NVAS-3 ಉಡಾವಣೆಗೆ ಸಿದ್ದವಾಗಿದ್ದರೆ NVAS-4 ಮತ್ತು NVAS-5 ಮುಂದುವರೆದ ಹಂತದ ತಯಾರಿಕೆಯಲ್ಲಿವೆ. 2ನೇ ತಲೆಮಾರಿನ ಉಪಗ್ರಹಗಳು ವ್ಯವಸ್ಥೆಯ ನಂಬಿಕಾರ್ಹತೆ ಮತ್ತು ನಿರಂತರತೆಯನ್ನು ಹೆಚ್ಚಿಸುತ್ತವೆ. ನಾವಿಕ್ ವ್ಯವಸ್ಥೆಯನ್ನು ಪವರ್ ಗ್ರಿಡ್ ಸಿಂಕ್ರೊನೈಸೇಷನ್, ರಿಯಲ್ ಟೈಮ್ ರೈಲ್ ಟ್ರ್ಯಾಕಿಂಗ್, ಆಧಾರ್ ಜಿಯೋ ಟ್ಯಾಗಿಂಗ್ ಮತ್ತು ಮೊಬೈಲ್ ಚಿಪ್ಸೆಟ್ಗಳಲ್ಲಿ ಸಂಯೋಜಿಸಲಾಗುತ್ತಿದೆ. ಇವು ದೇಶದ ತಾಂತ್ರಿಕ ಸಾಮರ್ಥ್ಯಗಳನ್ನು ಮತ್ತು ಬಾಹ್ಯಾಕಾಶ ರಂಗದಲ್ಲಿ ಜಾಗತಿಕ ಸ್ಥಾನಮಾನವನ್ನು ಬಲಪಡಿಸುತ್ತವೆ. ಭಾರತ ಮಾನವ ಬಾಹ್ಯಾಕಾಶಯಾನ, ಆಳವಾದ ಬಾಹ್ಯಾಕಾಶ ಪರಿಶೋಧನೆ ಮತ್ತು ಸುಧಾರಿತ ಬಾಹ್ಯಾಕಾಶ ಮೂಲಸೌಕರ್ಯಗಳ ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ. ಗಗನಯಾನ ಮಾನವ ಬಾಹ್ಯಾಕಾಶಯಾನ ಕಾರ್ಯಕ್ರಮಕ್ಕೆ ಜನವರಿ 2019 ಅನುಮೋದನೆ ನೀಡಲಾಯಿತು. ಇದರಲ್ಲಿ ವ್ಯಾಪ್ತಿಯನ್ನು ಸೆಪ್ಟೆಂಬರ್ 2024 ವಿಸ್ತರಿಸಿ ಒಟ್ಟು 8 ಮಿಷನ್ಗಳನ್ನು ಒಳಗೊಂಡಂತೆ 20,193 ಕೋಟಿ ರೂಪಾಯಿ ವೆಚ್ಚಕ್ಕೆ ಪರಿಷ್ಕರಿಸಲಾಯಿತು. ಇದರಲ್ಲಿ ಭಾರತೀಯ ಅಂತರಿಕ್ಷ ಸ್ಟೇಷನ್ನ ಆರಂಭಿಕ ಫ್ಲೈಟ್ಗಳೂ ಸೇರಿವೆ. ಇದು ಭಾರತೀಯ ಗಗನಯಾತ್ರಿಗಳ ತಂಡವನ್ನು 400 ಕಿಲೋಮೀಟರ್ ಕಕ್ಷೆಗೆ 3 ದಿನಗಳ ಮಿಷನ್ಗಾಗಿ ಉಡಾವಣೆ ಮಾಡುವ ಗುರಿಯನ್ನು ಹೊಂದಿದೆ. ವ್ಯೋಮ ಮಿತ್ರ, ಅರ್ಧ ಮಾನವ ರೂಪಿ ಸೇರಿದಂತೆ ವಿವಿಧ ತಂತ್ರಜ್ಞಾನಗಳನ್ನು ಪರಿಶೀಲಿಸಲು ಮೊದಲ ಸಿಬ್ಬಂದಿ ರಹಿತ ಪ್ರಯೋಗಾತ್ಮಕ ಮಿಷನ್ ಅನ್ನು 2026 4ನೇ ತ್ರೈಮಾಸಿಕದಲ್ಲಿ ಗುರಿಯಾಗಿಸಲಾಗಿದೆ. ಸಿಬ್ಬಂದಿ ಸಹಿತ ಮಿಷನ್ ಅನ್ನು 2027 ವೇಳೆಗೆ ಗುರಿಯಾಗಿಸಲಾಗಿದೆ. ಭಾರತದ ಯೋಜಿತ 5 ಮಾಡ್ಯೂಲ್ಗಳ ಬಾಹ್ಯಾಕಾಶ ನಿಲ್ದಾಣ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅನ್ನು 2035 ವೇಳೆಗೆ ಕಾರ್ಯಾಚರಣೆಗೆ ತರುವ ಗುರಿಯನ್ನು ಹೊಂದಿದೆ ಮತ್ತು BAS-1 2028 ವೇಳೆಗೆ ಉಡಾವಣೆ ಮಾಡಲು ಯೋಜಿಸಲಾಗಿದೆ. ಭವಿಷ್ಯದ ಚಂದ್ರಯಾನ 4 ಗಗನಯಾನ ಮತ್ತು BAS ಮಿಷನ್ಗಳಿಗಾಗಿ ಕಕ್ಷೀಯ ಡಾಕಿಂಗ್ ತಂತ್ರಜ್ಞಾನಗಳನ್ನು ಮುನ್ನಡೆಸಲು ಈ ಮಿಷನ್ಗಳನ್ನು ಅಧ್ಯಯನ ಮಾಡಲಾಗುತ್ತಿದೆ. ಇವು ಬಾಹ್ಯಾಕಾಶ ನೌಕೆಯ ಡಾಕಿಂಗ್, ಮಾದರಿ ವರ್ಗಾವಣೆ, ಸಿಬ್ಬಂದಿ ವರ್ಗಾವಣೆ ಹಾಗೂ ವಿದ್ಯುತ್, ದ್ರವ ಮತ್ತು ಇಂಧನ ವರ್ಗಾವಣೆಯಂತಹ ಸಾಮರ್ಥ್ಯಗಳನ್ನು ಸಾಧ್ಯವಾಗಿಸುತ್ತವೆ. ಮಾರ್ಚ್ 2028 ಉಡಾವಣೆಗಾಗಿ ಗುರಿಯಿಡಲಾಗಿದ್ದ ಈ ಮಿಷನ್ ಶುಕ್ರ ಗ್ರಹದ ಭೂವಿಜ್ಞಾನ, ವಾತಾವರಣ ಮತ್ತು ಆಯಾನುಮಂಡಲವನ್ನು ಅಧ್ಯಯನ ಮಾಡುತ್ತದೆ. ಇದು ಸುಧಾರಿತ ಏರೋ ಬ್ರೇಕಿಂಗ್ ಮತ್ತು ಥರ್ಮಲ್ ಮ್ಯಾನೇಜ್ಮೆಂಟ್ ತಂತ್ರಜ್ಞಾನಗಳನ್ನು ಪ್ರದರ್ಶಿಸುತ್ತದೆ. ಇಸ್ರೋ 200 ಟನ್ ಥ್ರಸ್ಟ್ ಸಾಮರ್ಥ್ಯವಿರುವ ಸೆಮಿ ಕ್ರಯೋಜೆನಿಕ್ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಹೆಚ್ಚು ಶಕ್ತಿಶಾಲಿ ಉಡಾವಣಾ ವಾಹನವನ್ನು ಮತ್ತು ಹೆಚ್ಚಿನ ಪೇಲೋಡ್ ಸಾಮರ್ಥ್ಯವನ್ನು ಸಾಧ್ಯವಾಗಿಸಲಿದೆ. ಉಡಾವಣಾ ವಾಹನ Mark-3ಗಾಗಿ ಸೆಮಿ ಕ್ರಯೋಜೆನಿಕ್ ಬೂಸ್ಟರ್ ಹಂತವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದು LVM-3ನ ಪೇಲೋಡ್ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಇಸ್ರೋ ಲಿಕ್ವಿಡ್ ಆಕ್ಸಿಜನ್ ಮೀಥೇನ್ ಚಾಲನೆಯನ್ನು ಬಳಸಿಕೊಂಡು ಭಾಗಶಃ ಮರುಬಳಕೆ ಮಾಡಬಹುದಾದ ಮುಂದಿನ ಪೀಳಿಗೆಯ ಉಡಾವಣಾ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನ ಕಾರ್ಯಕ್ರಮಕ್ಕಾಗಿ ಇಸ್ರೋ ರೆಕ್ಕೆಗಳಿರುವ ಆರ್ಬಿಟಲ್ ಮರುಪ್ರವೇಶ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಮರುಬಳಕೆ ಮಾಡಬಹುದಾದ ಬಾಹ್ಯಾಕಾಶ ಸಾರಿಗೆಗಾಗಿ ಕಕ್ಷೀಯ ಮರುಪ್ರವೇಶ ಮತ್ತು ರನ್ವೇ ಲ್ಯಾಂಡಿಂಗ್ ಅನ್ನು ಪ್ರದರ್ಶಿಸಲಿದೆ. ಇಸ್ರೋ
ಇಸ್ರೋ ಗಾಳಿಯನ್ನು ಬಳಸಿಕೊಂಡು ಚಲಿಸುವ ಪ್ರೊಪಲ್ಷನ್ ವ್ಯವಸ್ಥೆಯನ್ನು ಮತ್ತು ತಂತ್ರಜ್ಞಾನ ಪ್ರದರ್ಶನ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಈ ತಂತ್ರಜ್ಞಾನವು ಹೆಚ್ಚು ಸಮರ್ಥವಾದ ವಾತಾವರಣದ ಹಾರಾಟವನ್ನು ಮತ್ತು ಮುನ್ನಡೆದ ಮರುಬಳಕೆ ಮಾಡಬಹುದಾದ ಉಡಾವಣಾ ವ್ಯವಸ್ಥೆಯನ್ನು ಸಾಧ್ಯವಾಗಿಸಲಿದೆ. ಮುಂದಿನ

0: ಮಾನವ ಬಾಹ್ಯಾಕಾಶಯಾನ ಗ್ರಹಗಳ ಪರಿಶೋಧನೆ ಮತ್ತು ಸುಧಾರಿತ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತದ ಪಾತ್ರವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ. ಈ ಪ್ರಯತ್ನಗಳು ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಶಕ್ತಿಯಾಗುವ ಭಾರತದ ಆಕಾಂಕ್ಷೆಗೆ ಬೆಂಬಲ ನೀಡುತ್ತವೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ವಿಷಯ ಬಾಹ್ಯಾಕಾಶ ನಾಯಕತ್ವದತ್ತ ಭಾರತದ ಹೆಜ್ಜೆ. ಬರಹ ಕೃಪೆ, ಕೇಂದ್ರ ವಾರ್ತಾ ಶಾಖೆ, ಬೆಂಗಳೂರು. ಓದಿದವರು ಎಚ್ ಚೇತನಾ ರಾಜೇಂದ್ರ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ.
1: ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದ್ರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 9:31 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಈಗ ಕೇಳೋಣ ಸುಕೂನ್ ಕೇಪಲ್. ಸುಕೂನ್ ಕೇಪಲ್ ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ. ಮೊದಲಿಗೆ ಆಶಾ ಭೋಸ್ಲೆ ಮತ್ತು ಮಹೇಂದ್ರ ಕಪೂರ್ ಅವರ ಧ್ವನಿಯಲ್ಲಿರುವಂತಹ ಹಾಡು ಕಸೌಟಿ ಚಿತ್ರದ ಗೀತೆ ಇದು.

0: चलेगा तो
1: झुके जो तेरे नैन।

0: ಸಮಯ 9:40 ಆಗ್ತಾ ಇದೆ. ಕೇಳ್ತಾ ಇದ್ದೀರಾ ಸುಕುನ್ ಕೇಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದು. ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಜನರ ಮನೆಯಲ್ಲಿ ರಾತ್ರಿ ಊಟ ಮಾಡ್ತಿರ್ತೀರಾ, ಮಾಡಿ ಮುಗಿಸಿರ್ತೀರಾ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಲಗುವಂಥ ಹೊತ್ತು ಕೂಡ ಸಮೀಪಿಸ್ತಾ ಇರುತ್ತೆ. ಮಲಗುವ ಮುನ್ನ ನೀವು ಅಭ್ಯಾಸ ಮಾಡಿಕೊಂಡಿರುವಂಥ ಒಳ್ಳೆಯ ದಿನಚರಿ ಯಾವುದು ಅಂತ ಹೇಳಿ ನನಗೆ ಸಂದೇಶ ಕಳಿಸ್ತೀರಲ್ಲ, 9:48091013 ಈ ಸಂಖ್ಯೆಗೆ. ಮಲಗೋ ಮುನ್ನ ಕೆಲವರು ವಾಕ್ ಮಾಡ್ತಾರೆ, ಕೆಲವರು ಓದ್ತಾರೆ, ಕೆಲವರು ಮನೆಯವ್ರ ಜೊತೆ ಹರಟೆ ಹೊಡಿಬಹುದು, ಇನ್ನು ಕೆಲವರು ಬ್ರಷ್ ಮಾಡಿ ಕಡ್ಡಾಯವಾಗಿ ಮಲಗುವಂಥ ಅಭ್ಯಾಸ ಇಟ್ಕೊಂಡಿರ್ತಾರೆ. ನಿಮ್ಮ ಒಂದು ದಿನಚರಿ ಏನು ಅನ್ನೋವಂಥದ್ದನ್ನು ನನ್ನ ಜೊತೆಗೆ ಹಂಚಿಕೊಳ್ಳಿ, ನಿಮ್ಮ ಸಂದೇಶ ನನಗೆ ತಲುಪಿಸಲಿ. ಮುಂದಿನ ಹಾಡು ಕಿಶೋರ್ ಕುಮಾರ್ ಮತ್ತು ರೇಖಾ ಅವರ ಧ್ವನಿಯಲ್ಲಿ ಅರೆ ರಫ್ತಾ ರಫ್ತಾ ದೇಖೋ ಅನ್ನೋಂಥ ಗೀತೆ. ಈ ಹಾಡು ಕಹಾನಿ ಕಿಸ್ಮತ್ ಕಿ ಚಿತ್ರದ ಗೀತೆ.
1: ಸುನ್ನೋ ಸುನ್ನೋ ಅರೆ ಸುನ್ನೋ ಸುನ್ನೋ ಏ ಭಾಯೋ ಬಹನೋ ಅರೆ ಮದ್ಗನ್ ಭಾಯ್ ಚಕ್ಕನ್ ಭಾಯ್ ಸಾಂಬಡೋ ರೇ ಸಾಂಬಡೋ ಓ ಸಿಂಗ ಬಲ್ ಜರ್ನಲ್ ಸಿಂಗ ಅರೆ ತುದಿ ಸುಣೋ ಪಾಪೆ.

ಹಾಡುಗಳನ್ನು ಎಂಜಾಯ್ ಮಾಡ್ತಾ ಇದ್ದೀವಿ, ಎಲ್ಲ ಹಾಡುಗಳು ಚೆನ್ನಾಗಿದೆ ಅಂಥೇಳಿ ಸಂದೇಶವನ್ನು ಕಳಿಸ್ತಾ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಜೀವ ಅವರು ಸಂದೇಶವನ್ನು ಕಳಿಸಿರುವಂಥದ್ದು ಎಲ್ಲಿಂದ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಮೆಸೇಜ್ ಅಂತೂ ಬಂದಿದೆ. ಶ್ರೀಧರ್ ಪನಗ, ಅನಂತಕುಮಾರ್ ಇವರೆಲ್ಲರೂ ಕೂಡ ಪದ್ಮ ಮೂಡಲ ವಿಠಲಾಪುರದಿಂದ ಸಂದೇಶವನ್ನು ಕಳಿಸ್ತಾ ಹಾಡಿಗೆ ಮೆಚ್ಚುಗೆಯನ್ನು ಸೂಚಿಸಿದ್ದೀರಾ. ಇನ್ನು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಮಂಡ್ಯದಿಂದ, ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಹಾಡು ಬಹಳ ಇಷ್ಟ ಆಗ್ತಾ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕಲಬುರಗಿಯ ಧರ್ಮಣ್ಣ ದನ್ನಿ ಅವರು ಕೂಡ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ನಾನು ಮಲಗೋ ಮುನ್ನ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ವಾಕ್ ಮಾಡ್ತೀನಿ, ಆ ವೇಳೆಯಲ್ಲಿ ನಾಳೆಯ ದಿನಚರಿ ಬಗ್ಗೆ ಪಟ್ಟಿ ಮಾಡ್ಕೊಳ್ತೀನಿ. ಇವತ್ತು ಮಾಡಿದಂತಹ ಸೇವಾ ಕಾರ್ಯಗಳು, ಸೋಷಿಯಲ್ ಸರ್ವಿಸ್ ಏನಾದರೂ ಇದ್ದರೆ ಅದರ ಬಗ್ಗೆ ಅವಲೋಕನ ಮಾಡಿಕೊಂಡು ನೆನಪಿಸ್ಕೊಳ್ತೀನಿ. ಇದು ಪ್ರತಿದಿನ ನಡೆಯುವಂತಹ ಒಂದು ನನ್ನ ಪರಿಪಾಠ ಅಂಥೇಳಿ ಹೇಳ್ತಾ ಇದ್ದಾರೆ. ಬಹಳ ಒಳ್ಳೆಯ ಒಂದು ಮಾತನ್ನು ಹೇಳಿದ್ದೀರಿ. ಇವತ್ತು ಬೆಳಗ್ಗೆಯಿಂದ ಏನು ಮಾಡಿದ್ದೀನೋ ಅದೆಲ್ಲವನ್ನು ಕೂಡ ಮೆಲುಕು ಹಾಕೋದು ಕೂಡ ಒಂದು ಒಳ್ಳೆಯ ಅಭ್ಯಾಸ ಅಂತ ಹೇಳ್ಬೋದು. ಅದರ ಜೊತೆಗೆ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ವಾಕ್ ಮಾಡ್ತೀನಿ ಮಲಗೋ ಮುಂಚೆ ಅಂತ ಹೇಳ್ತಿದ್ದೀರಾ, ಒಳ್ಳೆಯ ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ಒಳ್ಳೆಯ ಅಭ್ಯಾಸ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣದನಿಯವರೇ, ಸಂದೇಶವನ್ನು ಕಳಿಸಿದ್ದೀರಾ. 9:45 ಆಗ್ತಾ ಇದೆ, ಇನ್ನೂ ಕೆಲವರು ಯಾರೆಲ್ಲ ಸಂದೇಶವನ್ನು ಕಳಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ, ರೇಡಿಯೋ ಕೇಳಿಸ್ಕೊಳ್ತಾ ಇದ್ದೀರಾ, ನೀವೆಲ್ಲರೂ ಕೂಡ ಮಲಗೋ ಮುನ್ನ ನೀವು ಮಾಡುವಂಥ ನಿಮ್ಮ ಒಳ್ಳೆಯ ಹವ್ಯಾಸಗಳೇನಾದರೂ ಇದ್ದರೆ ಅದನ್ನು ನನ್ನ ಜೊತೆ ಹಂಚ್ಕೋಬೋದು. 9:08090013. ಕೆಲವರಂತೂ ಮಕ್ಕಳಿಗೆ ಕಥೆ ಹೇಳಬಹುದು, ಸಂಗೀತವನ್ನು ಕೇಳಬಹುದು, ಹಾಗೆ ನಾಳೆ ಬಗ್ಗೆ ಒಂದು ಪ್ಲ್ಯಾನನ್ನು ರೆಡಿ ಮಾಡಿಕೊಳ್ಬಹುದು, ಡೈರಿ ಬರೆಯಬಹುದು, ಹೀಗೆ ಸಾಕಷ್ಟು ಕಾರ್ಯಕ್ರಮಗಳಿರುತ್ತೆ, ಸಾಕಷ್ಟು ಚಟುವಟಿಕೆಗಳಿರುತ್ತೆ. ನೀವು ಯಾವ ಒಂದು ಅಭ್ಯಾಸವನ್ನು ರೂಢಿಸ್ಕೊಂಡಿದ್ದೀರಾ ಅನ್ನೋದನ್ನು ನನಗೆ ಸಂದೇಶದ ಮುಖಾಂತರ ಕಳಿಸಿ. ಮುಂದಿನ ಗೀತೆ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಜಾನಿ ಅಂಜಾನಿ ಚಿತ್ರದ ಗೀತೆ.

ಸಮಯ 9:51 ಆಗಿದೆ. ಅನಿಲ್ ಬಿಷ್ಟಣ್ಣನವರು ಶಮನೇವಾಡಿಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ಮೇಡಮ್, ನಾನು ಇಡೀ ದಿನ ನನ್ನ ಸಿ ಎಸ್ ಸಿ ಸೆಂಟರ್ನಲ್ಲಿ ಕೆಲಸ ಮಾಡಿ ಸಾಕಷ್ಟು ಗ್ರಾಹಕರ ಜೊತೆ ಮಾತಾಡಿ ಮಾತಾಡಿ ಸಾಕಾಗೋಗಿರುತ್ತೆ. 8 ಗಂಟೆಗೆ ಊಟ ಮಾಡಿ ವಾಕಿಂಗ್ ಮಾಡಿ ಬಂದು ಮತ್ತೊಮ್ಮೆ ಕೈಕಾಲು ತೊಳೆದು ನಿಮ್ಮ ಹಿಂದಿ ಮತ್ತು ಕನ್ನಡ ಹಾಡುಗಳೇನಿದೆಯಲ್ಲ ಅದನ್ನು ಕೇಳ್ತಾ ನಿದ್ರೆಗೆ ಜಾರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರೇಡಿಯೋ ಕೇಳುವಂಥ ಅಭ್ಯಾಸ ಮಲಗೋ ಮುನ್ನ ಬಹಳನೇ ಒಂದು ರೀತಿ ಸಮಾಧಾನ ಕೊಡುತ್ತೆ ಮತ್ತು ಖುಷಿ ಕೊಡುತ್ತೆ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ ತುಂಬ ಅಚ್ಚುಮೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಇದ್ದಾರೆ. ಸೋಮನಾಥ್ ಗುರುಸಿದ್ದಾಪುರ ಗ್ರಾಮ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ, ದಿನಂಪ್ರತಿ ನಾನು ಮಲಗುವ ಮುನ್ನ ನಮ್ಮ ಪ್ರಕೃತಿ ಮತ್ತು ಭಗವಂತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಏಕೆಂತಂದರೆ ದಿನನಿತ್ಯದ ನಮ್ಮ ಅವಶ್ಯಕತೆಗಳನ್ನು ಪೂರೈಕೆ ಮಾಡಿರುತ್ತವೆ ಪ್ರಕೃತಿ. ಮತ್ತು ದಿಂಬಿಗೆ ತಲೆ ಕೊಟ್ಟ ನಂತರ ದೇವರ ಒಂದು ಶ್ಲೋಕವನ್ನು ಹೇಳಿ ಮಲಗ್ತೀನಿ ಅಂಥೇಳಿ ಹೇಳ್ತಾ ಇದ್ದಾರೆ. ಬಹಳ ಒಳ್ಳೆಯ ಅಭ್ಯಾಸ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಮತ್ತು ರಾತ್ರಿನ ಊಟ ಮುಗಿಸಿ ಮಲಗುವಾಗ ಸ್ವಲ್ಪ ಅಡ್ಡಾಡಿ ಮಲಗ್ತೇವೆ ಮೇಡಮ್ ಅಂತ ಇದ್ದಾರೆ, ಅಂದರೆ ವಾಕ್ ಮಾಡ್ತೀವಿ ಅಂಥೇಳಿ. ಯಾಕೆಂದರೆ ಊಟ ಮಾಡಿದ್ದು ಪಚನವಾಗುತ್ತೆ, ಇದೇ ನಮ್ಮ ರೂಢಿಯಾಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅಕ್ಕಲಕೋಟ ತಾಲೂಕಿನಿಂದ ಮೈಂದರ್ಗಿಯ ಈರಣ್ಣ ಜೀವುರಾಮ್ ಮತ್ತು ರಾಮಚಂದ್ರ ಟೈಲರ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಹೌದು, ಊಟ ಮಾಡಿದ ಕೂಡಲೇ ಒಂದು ಸ್ವಲ್ಪ ಹೊತ್ತಾದರೂ ವಾಕ್ ಮಾಡಿ ಕೂತು ಸಮಯ ಕಳೆದು ಅದಾದ ನಂತರ ಮಲಗುವಂಥ ಅಭ್ಯಾಸ ಬಹಳ ಒಳ್ಳೆಯದು. ಊಟ ಮಾಡಿ ಕೈ ತೊಳೆದು ಕೈ ಒಣಗೋ ಮೊದಲೇ ಮಲಗಿಬಿಟ್ರೆ ಅದು ಅನಾರೋಗ್ಯಕ್ಕೆ ಈಡಾಗುತ್ತೆ, ಇಂದಲ್ಲ ನಾಳೆ ಅದು ಆರೋಗ್ಯಕ್ಕೆ ಕುತ್ತಾಗುತ್ತೆ. ಸೊ 9:53 ಆಗಿ ಹೋಯಿತು. ಇನ್ನೊಂದು ಹಾಡು ಬಹುಶಃ ಕೇಳಿಸ್ಬೋದು ನಾನು ನಿಮಗೆ. ಹಿಂದಿ ಹಾಡಿನಲ್ಲಿ ಕಡೆಯ ಹಾಡನ್ನು ಪ್ರಸಾರ ಮಾಡ್ತಾ ಇವತ್ತಿನ ಸುಕೂನ್ ಕೆ ಪಲ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತು 10 ಗಂಟೆಗೆ ಕನಸಿನ ಲೋಕದಲ್ಲಿ ಕನ್ನಡ ಹಾಡುಗಳೊಂದಿಗೆ ಮತ್ತೆ ಜೊತೆಯಾಗೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
3: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
2: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
4: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
3: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
5: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮ.
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
3: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.
2: ಎಸ್, ನೀವೆಲ್ಲ ಹಾರ್ತಾ ಇದ್ದೀರಾ ಕನಸಿನ ಲೋಕದಲ್ಲಿ. 10:10 ಆಗಿದೆ. ಕನಸಿನ ಲೋಕದಲ್ಲಿ ನಿಮ್ಮ ಜೊತೆಯಾಗಿ ಇರುವಂಥದ್ದು ಕನ್ನಡದ ಹಳೆಯ ಚಿತ್ರಗೀತೆಗಳು. ಈಗಾಗಲೇ 2 ಹಾಡನ್ನು ಕೇಳಿದ್ರಿ, ಚಲುವೆಯ ಅಂದದ ಮೊಗದಿ ಅನ್ನುವಂಥ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ದೇವರ ಗುಡಿ ಚಿತ್ರದ ಹಾಡನ್ನು ಕೇಳಿದ್ವಿ. ಅದಾದ ನಂತರ ಪಿ ವಿ ಶ್ರೀನಿವಾಸ್ ಮತ್ತು ಬಿ ವಸಂತ ಅವರ ಧ್ವನಿಯಲ್ಲಿ ಸಿ ಎ ಡಿ ರಾಜಣ್ಣ ಚಿತ್ರದ ಗೀತೆಯನ್ನು ಕೂಡ ಕೇಳಿದ್ರಿ. ಇನ್ನು ಮುಂದಿನ ಹಾಡು ಯಾವ ಹಾಡು ಮೂಡಿ ಬರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್ ಬಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲ ಅವರ ಧ್ವನಿಯಲ್ಲಿ ಬೋರೆಗೌಡ ಬೆಂಗಳೂರಿಗೆ ಬಂದ ಚಿತ್ರದ ಗೀತೆ ನಿಮಗೋಸ್ಕರ.

ಸಮಯ 10:17 ಆಗಿದೆ. ಕೇಳ್ತಾ ಇದ್ದೀರಿ ಕನಸಿನ ಲೋಕ, ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಬಿಡುಗಡೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇದಾದ ನಂತರ ಮುಂದಿನ ಹಾಡು ಭಾಗ್ಯವಂತರು ಚಿತ್ರದ ಗೀತೆ, ಪಿ ಸುಶೀಲಾ ಮತ್ತು ರಾಜ್ಕುಮಾರ್ ಅವರ ಧ್ವನಿ.

ಕನಸಿನ ಲೋಕದಲ್ಲಿ ಇಂತಹ ಮಧುರವಾದ ಹಾಡುಗಳನ್ನ ಕೇಳ್ತಾ ಇರೋ ನಾವೇ ಭಾಗ್ಯವಂತರು ಅಂತ ಹೇಳ್ತಾ ಇದ್ದಾರೆ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಕಲಬುರಗಿಯ ಗಡಗಂಚಿ ಇಂದ ಧರ್ಮಣ್ಣ ದನ್ನಿ ಅವರು ಹೇಳ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಹುಡುಕುತ್ತ ಮನಸ್ಸು ಮತ್ತು ನನ್ನ ಪುಟ್ಟ ಸಂಸಾರ ಅನ್ನೋಂಥ ಹಳೆಯ ಹಾಡುಗಳನ್ನು ಕೇಳಿ ಮನಸ್ಸಿಗೆ ಬಹಳ ಆನಂದ ಆಯಿತು. ಇವತ್ತು ಕನಸಿನ ಲೋಕದಲ್ಲಿ ತೇಲಾಡ್ತಾ ಇರೋಂಥ ಅನುಭವ ಆಗ್ತಾ ಇದೆ ಅಂತ ಇದ್ದಾರೆ. ಇನ್ನು ಅಂಜನಪ್ಪ ಎನ್ ಮಲಮಾಚನಹಳ್ಳಿಯಿಂದ ಕನಸಿನ ಲೋಕದಲ್ಲಿ ಪ್ರಸಾರವಾಗ್ತಾ ಇರುವಂಥ ಹಾಡುಗಳು ಬಹಳ ಮಧುರವಾಗಿದೆ, ಥ್ಯಾಂಕ್ ಯು ಪ್ರಸಾರಕ್ಕೆ ಅಂತ ಇದ್ದಾರೆ. ರಾಘವೇಂದ್ರ ಅವರು ತರೀಕೆರೆ ತುದಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ತುಂಬ ಇಷ್ಟ ಆಗ್ತಾ ಇದೆ ಅಂತ ಇದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ತಾ ಇರುವಂಥದ್ದು. ಮುಂದಿನ ಗೀತೆ ಬೆಸುಗೆ ಚಿತ್ರದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವಂಥ ಹಾಡು ಇದು.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಹತ್ತು ಗಂಟೆ 35 ನಿಮಿಷ ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಎಸ್, ಹಾಡುಗಳೆಲ್ಲೂ ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶಗಳು ಸಾಕಷ್ಟು ಬರ್ತಾ ಇದೆ. ಟೆಂಟ್ ಕಾಲದ ಸಿನಿಮಾಗಳ ಜಮಾನವೇ ಪುಣ್ಯವಂತರು ಅಂತ ಇದ್ದಾರೆ ಅನುಷಾ. ಹೌದಲ್ವಾ, ಹಳೇ ಜಮಾನ ಯಾವತ್ತಿದೆ.

ಕೂಡ ಓಲ್ಡ್ ಈಸ್ ಗೋಲ್ಡ್ ಅಂತ ಮತ್ತೆ ಮತ್ತೆ ಅನ್ಸೋದಕ್ಕೆ ನಮ್ಮನ್ನ ಏನು ಅನಿವಾರ್ಯ ಮಾಡಿಬಿಡುತ್ತೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ಕನಸಿನ ಲೋಕದ ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಕಾರ್ಯಕ್ರಮದ ಹಾಡುಗಳು ಮಧುರವಾಗಿದ್ದು ಮನಸ್ಸಿಗೆ ಮುದ ನೀಡ್ತಾ ಇದೆ. ನನ್ನ ಪುಟ್ಟ ಸಂಸಾರ ಲೋಕದಿಂದ ಬಹುದೂರ ಹಾಡು ಕೇಳಿ ಬಹಳ ಖುಷಿಯಾಯಿತು. ಥ್ಯಾಂಕ್ ಯು ಎಫ್ ಎಂ ರೈನ್ಬೋ ಅಂತ ಇದ್ದಾರೆ. ಹಾಗೆ ಸೂಪರ್ ಅನ್ನುವಂಥ ಮಾತನ್ನ ಯಾರು ಸುಜಾತಾ ಮೇಡಮ್ ಅಂತ ಸಂದೇಶವನ್ನು ಕಳಿಸ್ತಾ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ. ಉಮೇಶ್ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಥ್ಯಾಂಕ್ ಯು ಉಮೇಶ್ ಅವರೇ. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ಬೆಸುಗೆ ಚಿತ್ರದ ಹಾಡನ್ನು ನೀವು ಕೇಳಿಸಿದ್ರಿ, ಬಹಳ ಖುಷಿಯಾಯಿತು ಅಂಥೇಳಿ. ಅಪರೂಪದ ಹಾಡುಗಳನ್ನು ಯಾಕೆ ನೀವು ಪ್ರಸಾರ ಮಾಡ್ತಾ ಇಲ್ಲ ಅಂಥದ್ದೇ ಕಾಮನ್ ಸಾಂಗ್ಸ್ ಪ್ಲೇ ಮಾಡ್ತಾ ಇದ್ದೀರಲ್ಲ ಅಂಥೇಳಿ ಮಂಗಳ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಖಂಡಿತ ಅಂಥ ಬಹಳ ಬಹಳ ವಿರಳಾತಿ ವಿರಳವಾದಂಥ ಹಾಡುಗಳನ್ನು ಕೂಡ ಮತ್ತೊಮ್ಮೆ ಪ್ರಸಾರ ಮಾಡ್ತೀನಿ, ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಇನ್ನು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸ್ತಾ ಊಟಕ್ಕೆ ಬಿಸಿ ಬಿಸಿ ಅಡುಗೆ ರೆಡಿ ಇದೆ ಬನ್ನಿ ಅಂಥೇಳಿ ಕರೀತಾ ಇದ್ದಾರೆ. ಪ್ರೀತಿಯ ಆಮಂತ್ರಣಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್, ಬಹಳ ದಿನಗಳಿಂದ ನೀವು ಬಂದಿಲ್ವಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಯಶಸ್ವಿನಿ ಗಿರಿಜಮ್ಮ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಎಸ್, ಬಹಳ ದಿನಗಳ ನಂತರ ಬಂದಿದ್ದೀನಿ. ಮತ್ತೆ ನಿಮ್ಮೆಲ್ಲರ ಸಂದೇಶ, ಮತ್ತೆ ಇಂತಹ ಒಂದು ಹಳೆಯ ಚಿತ್ರಗೀತೆಗಳು ಕೇಳಿ ನನಗೂ ಕೂಡ ಕೇಳಿಸಿ ನನಗೂ ಖುಷಿ ಆಗ್ತಾ ಇದೆ. ಹೂವಾಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಈ ಸಂದೇಶವನ್ನು ಕಳಿಸ್ತಾ ಏನು ಹೇಳ್ತಾ ಇದ್ದಾರೆ, ಹಾಡುಗಳು ಚೆನ್ನಾಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅನುಷಾ, ನಿಮ್ಮ ಹೆಸರೇನು ಅಂಥೇಳಿ ಕೇಳ್ತಾ ಇದ್ದೀರಾ. ಅನುಷಾ, ನನ್ನ ಹೆಸರು ಸುಜಾತಾ. ಎಸ್. ಹಾಗೆ ಯಾರು ಮತ್ತಾರು ಸಂದೇಶವನ್ನು ಕಳಿಸಿರುವಂಥದ್ದು, ನಂಬರ್ ಎಂಡಾಗುತ್ತೆ 4928 2 ಈ ಸಂಖ್ಯೆಯಿಂದ ಸಂದೇಶವನ್ನು ಕಳಿಸ್ತಾ ಹಾಡಿಗೆ ಮೆಚ್ಚುಗೆಯನ್ನು ಸೂಚಿಸಿದ್ದೀರಾ ಹಿಂದಿನ ಹಾಗೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ಗೀತೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿರುವಂತಹ ಬದುಕು ಬಂಗಾರವಾಯಿತು ಚಿತ್ರದ ಗೀತೆ.

0: ಅತಿಹಾಸೆ ಒಳ್ಳೇದಲ್ಲ.
1: ಯಾವ್ದು ಅತಿಹಾಸೆ? ಪಟ್ಟಣಕ್ಕೆ ಹೋಗ್ಬೇಕೆನ್ನುವುದ? ನೆಮ್ಮದಿಯಿಂದ ಇರಬೇಕು ಅನ್ನೋದ? ನಗು ನಗ್ತಾ ಬಾಳ್ಬೇಕು ಅನ್ನೋದ? ಹೊಸ ಬಾಳ

0: ಸುಖ ಸಂತೋಷ ಅಂಗಡಿಲಿ ಮಾರೋದಿಲ್ಲ.
1: ನಂಗ್ ಗೊತ್ತಿದೆ, ನಿಮ್ ಸುಖ ಸಂತೋಷ ಕೊಟ್ಟಿಗೆ ಗುಡಿಸೋದ್ರಲ್ಲಿದೆ, ಸಗಣಿ ಎತ್ತೋದ್ರಲ್ಲಿದೆ, ಧರಣಿ ತತ್ತೋದ್ರಲ್ಲಿದೆ. ಹೊಸಪ್ಪ.

40 ವರ್ಷಗಳ ಹಿಂದೆ ಈ ಸಿನಿಮಾನ ಕೇವಲ 70 ಪೈಸೆ ಕೊಟ್ಟು ಟೆಂಟ್ನಲ್ಲಿ ನೋಡಿದ್ವಿ ಅಂತ ಹೇಳಿ ಸತ್ಯ ಬಸವೇಶ್ವರ ನಗರದಿಂದ ಹೇಳ್ತಾ ಇದ್ದಾರೆ. ಯಾವ ಸಿನಿಮಾ ಅಂತ ಹೇಳಿ ಗೊತ್ತಾಗಲಿಲ್ಲ, ನೀವು ಯಾವ ಸಿನಿಮಾದ ಬಗ್ಗೆ ಹೇಳ್ತಿದ್ದೀರಾ ಅಂತ ಹೇಳಿ. ಇನ್ನು ಯಾರು ಶಾಂತಾಚಾರ ಬಡಿಗೇರ ಅವರು ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಂಜುರಾಣಿ ಅಮೃತವರ್ಷಿಣಿ ಮೈಸೂರು ಇವರು ಸಂದೇಶವನ್ನು ಕಳಿಸ್ತಾ, ಕನಸಿನ ಲೋಕದಲ್ಲಿ ಪಯಣ ಬಹಳ ಸೊಗಸಾಗಿದೆ, ಕನಸಿನ ಲೋಕದಲ್ಲಿ ಕಾಮನ ಬಿಲ್ಲನ್ನು ಮುಟ್ಟಿ ಬಂದಷ್ಟು ಸಂತೋಷ ಆಗಿದೆ ಅಂತ ಇದ್ದಾರೆ. ವಾ ವಾ ವಾ, ಒಳ್ಳೆ ಸಂದೇಶವನ್ನು ಕಳಿಸಿದ್ದೀರಾ. ಎಲ್ಲ ಗೀತೆಗಳು ನನ್ನ ಮಗಳ ಬಹಳ ಮೆಚ್ಚಿನ ಗೀತೆಗಳು, ಪ್ರಸಾರ ಮಾಡ್ತಾ ಇರೋದಕ್ಕೆ ಸಂತೋಷ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ ಓಕೆ. ಇನ್ನು ಯಾರು ಇಂದ್ರಜಿತ್ ಸಕಲೇಶ್ಪುರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ಹಳೆಯ ಸುಮಧುರ ಹಾಡಿನಲ್ಲಿ ಹೇಳುವಂಥ ಸಂದೇಶ ಎಷ್ಟು ಮಧುರ ಅಲ್ವಾ, ಆಗಿನ ಕಾಲವೇ ತುಂಬ ಇಷ್ಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಇವರು ಸಂದೇಶವನ್ನು ಕಳಿಸ್ತಾ, ಹಾಡುಗಳು ಮಧುರವಾಗಿದೆ, ಬಹಳ ಖುಷಿ ಕೊಡ್ತಾ ಇದೆ ಅಂತ ಹೇಳಿ. ಇದೇ ಮಾತನ್ನು ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರಕಲಗೋಡು ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಹಾಗೆ ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಾ, ಧನ್ಯವಾದಗಳು, ಚೆನ್ನಾಗಿತ್ತು ಅಂತ ಇದ್ದಾರೆ. ರಾಜಾರಾಮ್ ವಸುಧಾ ಮಂಜೀಶ್ವರ ಕಾಸರಗೋಡಿನಿಂದ ಕಾರ್ಯಕ್ರಮ ಕೇಳಿಸ್ಕೊಂಡು ಸ್ಪಂದಿಸಿರೋಂಥ ನಿಮಗೆ ನಿಜಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು. ಹಾಗೆ ಯಾರು ರಾಜೇಶ್ವರಿ ವೆಂಕಟೇಶ್ವರ ಇವರು ರಾಯಚೂರಿನಿಂದ, ಬಹುಶಃ ಅರವಿಂದ್ ಕುಮಾರ್ ರಾಜೇಶ್ವರಿ ವೆಂಕಟೇಶ್ವರ ಕಾಲೋನಿ ರಾಯಚೂರಿನಿಂದ ಸಂದೇಶವನ್ನು ಕಳಿಸ್ತಾರೆ.

ಅಂತ ಹುಡುಕ್ತಾ ಇರಬೇಕಾದ್ರೆ ಸಿಕ್ಕಂತಹ ಗೀತೆ. ಎಸ್, ಮತ್ತೊಂದು ಗೀತೆ. ಯಾಕೋ ಈ ಹಾಡು ಕೇಳಬೇಕು ಕೇಳಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಈ ಚಿತ್ರದ ಹಾಡು ಈಗಾಗಲೇ ಒಂದ್ಸಲ ಕೇಳಿದ್ದೀವಿ ನಾವು. ಬದುಕು ಬಂಗಾರವಾಯಿತು ಚಿತ್ರದ ಗೀತೆ ಇದು. ಈ ಚಿತ್ರದ ಮತ್ತೊಂದು ಗೀತೆಯನ್ನು ಕೇಳೋಣ, ಬನ್ನಿ.

ಎಸ್, ಹಳೆ ಹಾಡುಗಳಲ್ಲಿ ಸತ್ವ ಸಾರ ಎಲ್ಲವೂ ಕೂಡ ಇದೆ, ಹಾಗೆ ಸಾಹಿತ್ಯದಲ್ಲಿ ಲಾಲಿತ್ಯ ಕೂಡ ಇದೆ. ಇವೆಲ್ಲವೂ ಕೂಡ ಇರೋದ್ರಿಂದ ಮನಸ್ಸಿಗೆ ಮುದ ಕೂಡ ಕೊಡುತ್ತೆ. ಮತ್ತು ಹಳೆ ಹಾಡುಗಳನ್ನು ಕೇಳಿದ ಕೂಡಲೇ ಏನು ಚೆನ್ನಾಗಿ ಅರ್ಥ ಆಗುತ್ತೆ, ಮನಸ್ಸಿನಲ್ಲಿ ಉಳಿಯುತ್ತೆ. ಎಲ್ಲ ಕಾರಣಗಳಿಂದಾಗಿ ಹಳೆ ಹಾಡುಗಳು ಇಷ್ಟ ಆಗುತ್ತೆ ಅಂಥೇಳಿ ತುಂಬ ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಅನ್ನಪೂರ್ಣ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಮಂಜುರಾಣಿ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚಿದಾನಂದ ಟಿ ಬಿ ಸರ್ಕಲ್ನಿಂದ, ಹಳೆಯದು ಮರೆಯೋಕ್ಕಾಗಲ್ಲ, ಹೊಸದು ನೆನಪಿನಲ್ಲಿ ಉಳಿಯೋಲ್ಲ, ಏನು ಮಾಡೋದು ಅಂತ ಇದ್ದಾರೆ. ಹರೀಶರು ಮಲ್ಲೇಶ್ವರಂನಿಂದ, ಎಸ್ ಅನುಷಾ ಅವರು ಸಂದೇಶವನ್ನು ಕಳಿಸ್ತಾ, ಹೀಗೆ ನಮ್ಮ ಅಜ್ಜಿ ಕೂಡ ಹಾಡು ಹಾಡಿ ತಟ್ತಾ ಮಲಗಿಸ್ತಾ ಇದ್ರು ಅಂಥೇಳಿ ಹಳೆಯ ನೆನಪುಗಳನ್ನು ಕೆದಕ್ತಾ ಇದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ, ಹಾಗೆ ಎಲ್ಲ ಮಧುರವಾದಂಥ ಗೀತೆಗಳಿಗೆ. ನಿಮ್ಮ ಜೊತೆ ನಾನು ಕೂಡ ಕೇಳಿ ಅಷ್ಟೇ ಎಂಜಾಯ್ ಮಾಡಿದ್ದೀನಿ ಕಾರ್ಯಕ್ರಮವನ್ನು. ಮತ್ತೆ ಮುಂದಿನ ವಾರಗಳಲ್ಲಿ ನಿಮ್ಮನ್ನು ಭೇಟಿಯಾಗಿ ಇಷ್ಟೇ ಅಥವಾ ಇನ್ನಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಹುಡುಕಿ ನಿಮಗೋಸ್ಕರ ಪ್ರಸಾರ ಮಾಡಿ ಖುಷಿ ಪಡುವಂಥ ಗಳಿಗೆ ಮತ್ತೆ ಬೇಗ ಬರಲಿ ಅನ್ನುವಂಥ ಆಶಯ ನಂದು ಕೂಡ. 11 ಗಂಟೆ ಆಗಿದೆ. ಕಾರ್ಯಕ್ರಮದ ಕಡೆಯ ಗೀತೆ ಒಂದು ಪ್ರಸಾರ ಮಾಡಿ ನಾನು ಹೊರಡುವಂಥ ಸಮಯ ಬಂದೇ ಬಿಡ್ತು. 11:05 ಸರಿಯಾಗಿ ಇಂಗ್ಲೀಷ್ನಲ್ಲಿ ವಾರ್ತೆಗಳು ಕೂಡ ಮೂಡಿ ಬರುತ್ತೆ. ಮಂಕುತಿಮ್ಮ ಚಿತ್ರದ ಗೀತೆ ನಿಮಗಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಕನಸಿನ ಲೋಕ ಕಾರ್ಯಕ್ರಮದ ಕಡೆಯ ಗೀತೆ.

0: ಸಮಯ ಸರಿಯಾಗಿ 11:10 ಆಗ್ತಾ ಇದೆ. ಸ್ನೇಹಿತರೆ, ಇದುವರೆಗೂ ನಮ್ಮ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನ ಕಾರ್ಯಕ್ರಮಗಳು ಮೂಡಿ ಬಂದವು. ಇನ್ನು ಮುಂದೆ ದೆಹಲಿ ಕೇಂದ್ರದ ಎಫ್ಎಂ ಗೋಲ್ಡ್ ಪ್ರಸಾರ ಸೇವೆಯಲ್ಲಿ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು. ನಾಳೆ ಬೆಳಗ್ಗೆ 5:53 ನಮ್ಮ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನ ಕಾರ್ಯಕ್ರಮಗಳು ಎಂದಿನ ಹಾಗೆ ಪ್ರಾರಂಭವಾಗುತ್ತೆ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.
1: This is Akashwani. Good evening and welcome to Market Mantra. I am Nishit Kumar and with me is my co-anchor in Hindi, Nikhil Kumar.
2: नमस्कार श्रोताओं, मार्केट मंत्रा कार्यक्रम में आप सभी का स्वागत है. स्टूडियो में आज चर्चा के लिए हमारे साथ हैं आर्थिक विशेषज्ञ उद्यन रे. उद्यन जी, कार्यक्रम में आपका बहुत बहुत स्वागत है. और सबसे पहले नजर डालते हैं मुख्य आर्थिक समाचारों पर.
1: So benchmark domestic indices decline, Sensex falls over 300 points, Nifty settles below 24,100. Any attempt to manipulate the newly introduced closing auction session will be dealt with sternly, says SEBI's chairman Tohin.